0: சம்பத்மதி.
1: ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.
2: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ. ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದ ನೋಡಪ್ಪ, ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ, ಪಿಎಂ ಸೂರ್ಯಘರ್ .gov.in ನಲ್ಲಿ.

0: Mbak Bani.
1: ಪ್ರಿಯ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಕೇಳುಗರೆ, ಈ ದಿನದ ಮೊದಲನೇ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.

ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

0: సంవత్సరి. ಮೈರಾಡ ನೆರವಿನ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ ಇವರ ಸಹಭಾಗಿತ್ವದಲ್ಲಿ 30 ವರ್ಷದ ಯೋಗಾಭ್ಯಾಸದ ಕುರಿತು ಅನುಭವ ಹಂಚಿಕೆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಯುತ ಎಸ್ಎಚ್ ಮಹೇಶ್ವರಪ್ಪ, ಸಂಯೋಜನಾಧಿಕಾರಿ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆ ಮಾಲೂರು ಅವರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಸರ್, ಮೊದಲಿಗೆ ತಮಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
1: ನಮಸ್ಕಾರ.
0: ಸತತವಾಗಿ 30 ವರ್ಷಗಳಿಂದ ನಿರಂತರವಾಗಿ ಯೋಗಾಭ್ಯಾಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ಇವತ್ತಿನ ದಿನ 9ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಸೊ ಬಹಳ ಸಂತೋಷ ಆಗ್ತಾ ಇದೆ. ಸೊ ಮೊದಲಿಗೆ ಒಂದು ಒಂದು ತಮ್ಮ ಒಂದು ಹಿತ ನೋಡಿ ಸರ್.
1: ಸರ್, ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ 1912 ಈಗಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತ ಶ್ರೀಯುತ ಮೋದಿಜಿಯವರು ಹೆಚ್ಚಿನ ಪ್ರಚಾರ ಕೊಡಬೇಕು ಅನ್ನೋ ಉದ್ದೇಶದಿಂದ, ಆ ಮೂಲಕ ಜನರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತೇಳಿ ಜಾರಿಗೆ ತಂದ್ರು.
0: ಹೌದು ಸರ್. ಈಗ ತಾವು 30 ವರ್ಷಗಳಿಂದ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಸೊ ಮೊದಲಿಗೆ ತಮ್ಮ ಒಂದು ವೈಯಕ್ತಿಕವಾಗಿ ನಾವು ಮಾತಾಡ್ತಾ ಹೋದಾಗ, ತಾವು ಯೋಗವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ತಮ್ಗೆ ಯಾರು ತುಂಬಾ ಸ್ಫೂರ್ತಿಯಾಗಿದ್ರು, ನಾನು ಒಂದು ಯೋಗವನ್ನು ಅಭ್ಯಾಸ ಮಾಡಬೇಕು, ಸೊ ಅದ್ರ ಬಗ್ಗೆ?
1: ನಾನು ಸರ್ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ 1983 ಕೈಗಾರಿಕೆ ವಿಸ್ತರಣಾಧಿಕಾರಿಯಾಗಿ ಕೆಲಸಕ್ಕೆ ಸೇರಿದೆ. ನಮ್ದು ಸ್ವಲ್ಪ ಎಕ್ಸಿಕ್ಯೂಟಿವ್ ಕೆಲಸ. ನಾನು ಹೊರಗಡೆ ಧೂಳಲ್ಲಿ ಓಡಾಡಿದ್ರೆ, ಬೇರೆ ಕಡೆ ನೀರ್ ಕುಡಿದ್ರೆ, ಅಥವಾ ಅಕಸ್ಮಾತ್ ಹೋಟೆಲ್ ಅಲ್ಲಿ ಚಾ ಉಪಹಾರ ಸೇವಿಸಿದ್ರೆ ನನ್ಗೆ ಗಂಟಲ್ ನೋವು ಬರ್ತಾ ಇತ್ತು ಕೂಡಲೇ.
0: ಹೌದು.
1: ಆಗ ಇದಕ್ಕೆ ಪರಿಹಾರವಾಗಿ ಕೆಲವು ಇಂಗ್ಲಿಷ್ ಮೆಡಿಸಿನ್ಸ್ ಅಂತ ತಗೊಂಡೆ, ಅದರಿಂದ ಉಪಶಮನ ಆಗಿಲ್ಲ. ಅದು ಅದಕ್ಕೋಸ್ಕರ ಒಬ್ಬರು ಯೋಗ ಮಾಡಿ ಅಂತೇಳಿ ಸಲಹೆ ಕೊಟ್ಟರು. ಆಗ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಸಂಪರ್ಕ ಸಿಕ್ತು.
0: ಹೌದು.
1: ಆಗ ನಾನು 45 ದಿವಸಗಳ ಶಿಬಿರಕ್ಕೆ ಸೇರಿದೆ 1990. ಆಗ 45 ದಿವಸಗಳ ಅಭ್ಯಾಸಕ್ಕೆ ಸೇರಿದಾಗ ಕೇವಲ 1 ವಾರದಲ್ಲಿ ಸಾಕಷ್ಟು ಸುಧಾರಣೆ ಕಾಣ್ತು ನನಗೆ.
0: ಗಂಟಲ
1: ನೋವಿನ, ಹೌದು ಸರ್, ಗಂಟಲ ನೋವಿನ ನಿವಾರಣೆ ಆಯ್ತು. ನಮ್ಮ ದೇಹಕ್ಕೆ ವಿಶೇಷವಾದ ಚೈತನ್ಯನೇ ಬಂತು. ಒಳ್ಳೆ ನಿದ್ದೆ ಆಗ್ತಾ ಇತ್ತು, ಒಳ್ಳೆ ಜೀರ್ಣ ಆಗ್ತಾ ಇತ್ತು, ಒಳ್ಳೆ ನಿದ್ದೆ ಆಗ್ತಾ ಇತ್ತು, ಒಳ್ಳೆ ಜ್ಞಾಪಕ ಶಕ್ತಿ ಬರ್ತಾ ಇತ್ತು, ತುಂಬಾ ಸುಧಾರಣೆ ಆಯ್ತು ಸರ್.
0: ಹೌದು. ಸೊ ತಮ್ಮ ಒಂದು ಆರೋಗ್ಯದಲ್ಲೇ ತಾವು ಒಂದು ಆ ಒಂದು ಲಾಭವನ್ನು ಕಂಡಿದ್ದೀರಾ, ಒಂದು ಯೋಗಾಭ್ಯಾಸವನ್ನು ಶುರು ಮಾಡಿದಲ್ಲಿ?
1: ಹೌದು ಹೌದು ಹೌದು ಹೌದು. ನಮ್ಮ ಆರೋಗ್ಯ ಸಮಸ್ಯೆಯಿಂದನೇ ಯೋಗಕ್ಕೆ ಪಾದಾರ್ಪಣೆ ಆಯ್ತು, ಅದರಿಂದ ಪರಿಹಾರ ಸಹ ಸಿಕ್ತು ನನಗೆ.
0: ಸಿಕ್ತು ಸರ್. ಇನ್ನು ನಾವು ಪತಂಜಲಿ ಯೋಗ ಅಂತ, ನಾವು ಪತಂಜಲಿ ಮಹರ್ಷಿ ಏನು ಅವರೊಂದು ಯೋಗ ಸಾಕಷ್ಟು ಸೂತ್ರಗಳನ್ನು ಬರೆದಿದ್ದಾರೆ. ಸೊ ಸನಾತನ ಕಾಲದಿಂದಲೊಂದು ಯೋಗವನ್ನು ಅಭ್ಯಾಸಕ್ಕೆ ತಗೊಂಡ್ಬಂದಿದ್ದಾರೆ. ಸೊ ಅದ್ರ ಬಗ್ಗೆ ತಿಳಿಸೋದು,
1: 1000 ವರ್ಷಗಳ 5000 ವರ್ಷಗಳ ಇತಿಹಾಸ ಇದೆ ಸರ್
0: ಯೋಗಕ್ಕೆ.
1: ಯೋಗಕ್ಕೆ.
0: ಹೌದು ಸರ್. ಇನ್ನು ಯೋಗ ಅಂತಂದಾಗ ಸಾಮಾನ್ಯ ವ್ಯಕ್ತಿಗೆ ಯೋಗ ಅಂತ ನಾವು ತಿಳಿಸುವಾಗ ಯಾವ ರೀತಿ ನಾವು ಅವರಿಗೆ ಈ ಮಾಹಿತಿನ ಹಂಚ್ಕೋಬಹುದು?
1: ಯೋಗ ಅಂದ್ರೆ ಸರ್ ಜೋಡಿಸುವುದು, ಕೂಡಿಸುವುದು.
0: ಹೌದು.
1: ಇಲ್ಲಿ ಮನಸ್ಸು ಮತ್ತು ದೇಹವನ್ನು ಸೇರ್ತಕ್ಕಂಥದ್ದಾಗಿರ್ಬೋದು, ಆ ತರ ಸಹ ತಗೋಬಹುದು. ನಮ್ಮ ಮನಸ್ಸು ಬಹಳ ಚಂಚಲ ಇರ್ತದೆ, ಅದನ್ನ ಯೋಗದ ಮೂಲಕ ಹಿಡಿದಿಟ್ಕೊಳ್ಬಹುದು. ಅಂದ್ರೆ ನಮ್ಮ ದೇಹದ ಜೊತೆ ಸಂಪರ್ಕವನ್ನು ಮಾಡಿ ನಮ್ಮ ಯೋಗವನ್ನು ಗಮನಿಸ್ತಕ್ಕ, ನಮ್ಮ ದೇಹವನ್ನ ಗಮನಿಸ್ತಕ್ಕಂತ ಒಂದು ವ್ಯವಸ್ಥೆ ಯೋಗದಿಂದ ಆಗ್ತದೆ.
0: ಹೌದು.
1: ನಮ್ಮನ್ನೇ ನಾವು ಗಮನಿಸೋದು.
0: ಅಂದ್ರೆ ನಮ್ಮ ಈ ಒಟ್ಟಾರೆಯಾಗಿ ದೇಹ, ಮನಸ್ಸು, ಈ ಒಂದು ಎಲ್ಲವನ್ನು ಒಂದು ಕಡೆ ಕೇಂದ್ರೀಕರಿಸೋದು,
1: ಕೇಂದ್ರೀಕರಿಸತಕ್ಕಂಥದ್ದು.
0: ಹೌದು ಸರ್. ಇನ್ನು ಯೋಗದಲ್ಲಿ ಈಗಾಗಲೇ ನಾವು ನೋಡ್ತಾ ಇದ್ದಾಗ ನೀವು ಪತಂಜಲಿ ಮಹರ್ಷಿ ಬಗ್ಗೆ ಸಾಕಷ್ಟು ವಿಧಾನಗಳು ಇದಾವೆ. ಸೊ ಈಗ ತಾವು ಒಂದು 30 ವರ್ಷದಿಂದ ಎಷ್ಟು ವಿಧಾನಗಳನ್ನು ತುಂಬಾ ಲೀಲಾಜಾಲವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ?
1: ಅದರಲ್ಲಿ ಈಗ ಪ್ರಥಮವಾಗಿ ಕನಿಷ್ಠ 1.5 ಗಂಟೆ ನಮ್ಮ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಕನಿಷ್ಠ 1.5 ಗಂಟೆ ಅಭ್ಯಾಸ ಮಾಡ್ತಕ್ಕಂಥ, ಮೊದಲು ಫ್ರೀ ಎಕ್ಸಸೈಜ್, ವಾರ್ಮ್ ಅಪ್ ಎಕ್ಸಸೈಜ್.
0: ಹೌದು.
1: ನಂತರ ಸೂರ್ಯ ನಮಸ್ಕಾರ, ಪ್ರತಿನಿತ್ಯ 13 ಸೂರ್ಯ ನಮಸ್ಕಾರ ಮಂತ್ರಗಳೊಂದಿಗೆ. ನಂತರ ನಿಂತು ಮಾಡುವ ಆಸನಗಳು, ನಂತರ ಕುಳಿತು ಮಾಡುವ ಆಸನಗಳು, ನಂತರ ಹೊಟ್ಟೆ ಮೇಲೆ ಮಲಗಿ ಮಾಡತಕ್ಕಂತಹ ಆಸನಗಳು, ನಂತರ ಬೆನ್ ಮೇಲೆ ಮಲಗಿ ಮಾಡತಕ್ಕಂತಹ ಆಸನ, ಇದ್ರ ಜೊತೆಗೆ ಸರ್ವಾಂಗಾಸನ, ಶಿರ್ಸಾಸನ, ಈ ರೀತಿ ಸುಮಾರು 100ಕ್ಕೂ ಹೆಚ್ಚು ಆಸನಗಳಿದೆ. ಇದನ್ನ ಪ್ರತಿ ದಿವಸ ಅಭ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಬ್ಯಾಚ್ ವೈಸ್ ಮಾಡಿ, ಇವತ್ತು ಈ ಒಂದು ತಂಡ ಒಂದು ಬ್ಯಾಚ್, ನಾಳೆ ಒಂದು ಬ್ಯಾಚ್, ನಾಡಿದ್ದು ಒಂದು ಬ್ಯಾಚ್, ಈ ರೀತಿ ವಿಂಗಡಿಸಿ ಯೋಗವನ್ನ ಅಭ್ಯಾಸ ಮಾಡೋದಕ್ಕಂತ ಬರ್ತಾ ಇತ್ತು.
0: ಹೌದು ಸರ್. ಈಗ ನೀವು ವಿಂಗಡಣೆ ಎಲ್ಲ ಮಾಡ್ಬಿಟ್ಟು ಬ್ಯಾಚ್ ವೈಸ್ ಮಾಡ್ತಾರೆ. ಇನ್ನು ಯೋಗಕ್ಕೆ ಒಂದು ಸೂಕ್ತವಾದ ಸಮಯ, ಯಾಕಂದ್ರೆ ನಾವು ಪ್ರತಿ ದಿನದ ಜೀವನದಲ್ಲಿ ಅದು ತುಂಬಾ ಬಹಳ ಮುಖ್ಯ ಆಗಿರುತ್ತೆ.
1: ಸರ್ ಅತ್ಯಂತ ಪ್ರಶಾಂತವಾದ ಸಮಯ ಅಂದ್ರೆ ಬೆಳಿಗ್ಗೆ ಸರ್, ಬೆಳಿಗ್ಗಿನ ಜಾವ 5 ಗಂಟೆ ನಂತರ 6 ಗಂಟೆ ಒಳಗಡೆ ಪ್ರಾರಂಭ ಮಾಡಿ 7-7:30 ಮುಗಿಸೋದು ಅತ್ಯಂತ ಸೂಕ್ತವಾದ ಸಮಯ. ಏಕೆಂದ್ರೆ ವಾತಾವರಣ ಶುದ್ಧವಾಗಿರ್ತದೆ, ಮನಸ್ಸು ಪ್ರಶಾಂತವಾಗಿರ್ತದೆ. ಹೀಗಾಗಿ ತುಂಬಾ ಸೂಕ್ತವಾದ ಸಮಯ ಬೆಳಿಗ್ಗೆ 5:30-7 ಗಂಟೆ.
0: ಹೌದು, ಅಂದ್ರೆ ನಮ್ಗೆ ಬೆಳಗಿನ ಜಾವ ಅಂತಂದಾಗ ನಮ್ಗೆ ಯಾವುದೇ ರೀತಿಯಾದಂತ ಒತ್ತಡ ಇರುವುದಿಲ್ಲ ವಿಶೇಷವಾಗಿ. ನಾವು
1: ಹೌದು, ಮತ್ತೆ ನಾವು ತಿಂದಂತ ಆಹಾರ ಎಲ್ಲ ಜೀರ್ಣ ಆಗಿರುತ್ತೆ.
0: ಹೌದು, ಒಂದು ಖಾಲಿ ಹೊಟ್ಟೆಯಲ್ಲಿ ಇರ್ತೀವಿ ಆ ಒಂದು ಸಂದರ್ಭದಲ್ಲಿ.
1: ಹೌದು
0: ಸರ್. ಇನ್ನು ಯೋಗಕ್ಕೂ ನಮ್ಮ ಆರೋಗ್ಯಕ್ಕೂ ಇರುವ ಅವಿನಾಭಾವ ಸಂಬಂಧ ನಾವು ಈಗಾಗಲೇ ನೋಡ್ತಾ ಇದ್ದಂಗೆ. ಹೌದು, ಇದಕ್ಕೆರಡಕ್ಕೂ ಒಂದು
1: ಯೋಗ ಮತ್ತು ಹೌದು ಯೋಗ ಮತ್ತು ಆರೋಗ್ಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಸರ್.
0: ಹೌದು,
1: ಹೀಗಾಗಿ ಪ್ರತಿನಿತ್ಯ ಯೋಗ ಮಾಡೋದ್ರಿಂದ 1.5 ಗಂಟೆ ಯೋಗ ಮಾಡೋದ್ರಿಂದ ಇನ್ನು 22.5 ಗಂಟೆ ಅತ್ಯಂತ ಆರೋಗ್ಯಕರವಾಗಿರ್ಬೇಕು. ಪ್ರತಿದಿವಸ ಅಭ್ಯಾಸ ಮಾಡತಕ್ಕಂಥದ್ದು ಮುಖ್ಯ.
0: ಹೌದು ಸರ್. ಹಾಗೆ ಅದೇ ರೀತಿ ಇನ್ನು ಯಾವೆಲ್ಲ ಕಾಯಿಲೆಗಳನ್ನು ದೂರ ಮಾಡಬಹುದಾಗುತ್ತೆ ಯೋಗ ಮಾಡೋದ್ರಿಂದ?
1: ಇದರಲ್ಲಿ ಪ್ರತಿಯೊಂದು ಸರ್, ಹಾರ್ಟ್ ಪ್ರಾಬ್ಲಮ್ ಇಂದ ಹಿಡಿದು ಹೃದಯ ಸಂಬಂಧಿ ಕಾಯಿಲೆಗಳು ಇರ್ಬೋದು, ಸಕ್ಕರೆ ಕಾಯಿಲೆ ಇರ್ಬೋದು, ಇದು ಬ್ಲಡ್ BP ಯಾವುದೇ ಕಾಯಿಲೆಯನ್ನ ಸಹ ದೂರ ಮಾಡತಕ್ಕಂತ ಇದು ಸಾಧನ. ಇದೊಂದು ಯೋಗ ಒಂದು ಸಾಧನ. ಎಲ್ಲಾ ಕಾಯಿಲೆಗಳನ್ನ ದೂರ ಮಾಡಲಿಕ್ಕೆ ಇವನ್ನ ಐ ಸೈಟ್ ಇಂದ ಹಿಡಿದು ಪ್ರತಿಯೊಂದು ಮುಖದ ಕಾಂತಿಯನ್ನು ಹೆಚ್ಚಿಕೊಳ್ಳೋದು, ಆರೋಗ್ಯ ದೇಹ ದಾರ್ಢ್ಯವನ್ನು ರಕ್ಷಿಸತಕ್ಕಂಥದ್ದು ಪ್ರತಿಯೊಂದು ಸಹ ಇದರಲ್ಲಿದೆ. ಪ್ರತಿಯೊಂದು ಕಾಯಿಲೆಯನ್ನು ದೂರ ಮಾಡತಕ್ಕಂತ ಶಕ್ತಿ ಯೋಗಕ್ಕಿದೆ.
0: ಹೌದು, ಎಲ್ಲಿ ಪ್ರತಿ ಮನೆ ಮನೆಯಲ್ಲಿ ಯೋಗವನ್ನು ಅಭ್ಯಾಸ ಮಾಡಿದಾಗ ಯಾವುದೇ ಕಾಯಿಲೆಗಳನ್ನು ಸಹ ನಾವು ಹತ್ತಿರ ಬಾರದ ರೀತಿಯಲ್ಲಿ ನಾವು ನೋಡ್ಕೋಬಹುದಾಗುತ್ತೆ. ಹೇಳಿದಾಗೆ
1: ಖಂಡಿತ ಖಂಡಿತ ಸರ್, ಯಾವುದೇ ಒತ್ತಡ ಇಲ್ಲದೆ ಜೀವನವನ್ನ ಮಾಡಬಹುದು ಯೋಗದಿಂದ.
0: ಹೌದು ಸರ್. ಇನ್ನು ಈಗ ಯೋಗದಿಂದ ಒಂದು ವಿಶೇಷವಾಗಿ ನಾವು ಮಕ್ಕಳಿಗೆ ಒಂದಿಷ್ಟು ಮಕ್ಕಳಿಗೂ ಸಹ ನಾವು ಯಾವ ಒಂದು ವಯಸ್ಕರರ ನಂತರ ನಮ್ಮ ಮಕ್ಕಳನ್ನು ಸಹ ತೊಡಗಿಸ್ಕೋಬಹುದಾಗುತ್ತೆ ಯೋಗದಲ್ಲಿ.
1: ಹೌದು ಸರ್, ಕನಿಷ್ಠ 12 ವರ್ಷದ ನಂತರ ಮಕ್ಕಳನ್ನ ಯೋಗಕ್ಕೆ ತೊಡಗಿಸಬಹುದು ಸರ್. ಅದರಿಂದ ಅವರಿಗೆ ಜ್ಞಾಪಕ ಶಕ್ತಿ ತುಂಬಾ ವೃದ್ಧಿ ಆಗ್ತದೆ. ಜ್ಞಾಪಕ ಶಕ್ತಿ ಈಗ ಒಂದು ಶಿಸ್ತನ್ನ ಮೂಡಿಸಬಹುದು ಅವ್ರ ಜೀವನದಲ್ಲಿ ಯೋಗ ಅಭ್ಯಾಸದಿಂದ. ಆರೋಗ್ಯ ಕಾಪಾಡುವುದರ ಜೊತೆಗೆ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸುವುದರ ಜೊತೆಗೆ ಅವರಿಗೆ ಒಂದು ಶಿಸ್ತನ್ನ ಕೊಡಬಹುದು ಮಕ್ಕಳಲ್ಲಿ.
0: ಹೌದು, ಶಿಸ್ತಿನ ಜೀವನ ಆ ಒಂದು ರೂಢಿ ಮಾಡಬಹುದಾಗುತ್ತೆ. ಸರ್, ಹಾಗೆ ಈಗ ಮಾನಸಿಕ ಒತ್ತಡ ನಾವು ಈಗಾಗಲೇ ನೋಡ್ತಾ ಇದ್ದೀವಿ ಇತ್ತೀಚಿನ ಒಂದು ಆಧುನಿಕ ಜೀವನ ಶೈಲಿಯಲ್ಲಿ ನೋಡ್ತಾ ಇದ್ದಾಗೆ. ಸೊ ಸಾಮಾನ್ಯವಾಗಿ ಪ್ರತಿ ಒಂದು ಮನುಷ್ಯನಲ್ಲಿ ಕಾಣ್ತಾ ಇರೋದಂತದ್ದು ಮಾನಸಿಕ ಒತ್ತಡ. ಯಾಕಂದ್ರೆ ಸಾಕಷ್ಟು ರೀತಿಯಾದಂತ ಒಂದು ಈಗಿನ ಅಂದ್ರೆ ಈಗಾಗಲೇ ನೋಡ್ತಾ ಇದ್ದ ಒಂದು ಜೀವನ ಶೈಲಿ ಆಗಿರ್ಬೋದು, ಒಂದು ಕುಟುಂಬಗಳಲ್ಲಿ ಆಗುವಂತ ಕಲಹಗಳು ಆಗಿರ್ಬೋದು, ಇವೆಲ್ಲವನ್ನು ನಾವು ಒತ್ತಡದಿಂದ ಹೊರಗೆ ಬರುವುದಕ್ಕೂ ಸಹ ಯೋಗ ತುಂಬಾ ಅನುಕೂಲಕಾರಿಯಾಗಿದೆ.
1: ಖಂಡಿತ ಖಂಡಿತ ಸರ್. ಯಾವ ಒಂದರೆ ಈ ರೀತಿ ಒಂದ್ ರೀತಿ ಅವಸರದ ಜೀವನ, ಯಾವುದಕ್ಕೂ ವೇಳೆ ಇಲ್ಲ, ಯಾವುದಕ್ಕೂ ಪ್ರತಿಯೊಂದಕ್ಕೂ ಗಡಿಬಿಡಿ ಮಾಡ್ತಾ ಹೋಗ್ತಾ ಇದ್ದೇವೆ. ಹೀಗಾಗಿ ಮನಸ್ಸಿನ ಮೇಲೆ ತುಂಬಾ ದುಷ್ಪರಿಣಾಮ ಆಗ್ತದೆ. ಈ ಯೋಗಾಭ್ಯಾಸದಿಂದ ಖಂಡಿತ ಅದೆಲ್ಲ ದೂರ ಮಾಡಬಹುದು ನಾವು.
0: ಹೌದು ಸರ್. ಇನ್ನು ನಮ್ಗೆ ಒಂದು ದೈನಂದಿನ ಜೀವನದಲ್ಲಿ ಸಾಮಾನ್ಯವಾಗಿ ನಾವು ಮನೆಯ ಮಟ್ಟದಲ್ಲಿ ಒಂದು ಸುಲಭವಾದ ಆಸನಗಳು ಅಂತಂದಾಗ ಯಾವ್ದನ್ನ ನಾವು ಪಾಲನೆ ಮಾಡಬಹುದಾಗುತ್ತೆ
1: ಅಂದ್ರೆ ಸರ್,
0: ಈಗ ನಮ್ಮ ಒಂದು ಮನೆ ಮಟ್ಟದಲ್ಲಿ ನಮ್ಗೆ ತುಂಬಾ ಬಿಸಿ ಶೆಡ್ಯೂಲ್ ಅಂತ ಹೇಳ್ತೀವಿ, ನಮ್ಗೆ ಸಮಯ ಇಲ್ಲ ಅಂತಂದಾಗ ಸುಲಭವಾದಂತ ಯೋಗಾಸನಗಳನ್ನು ಯಾವ್ದನ್ನ ನಾವು ಪ್ರತಿನಿತ್ಯದ ಜೀವನ ಶೈಲಿ
1: ರೂಢಿಸಿಕೊಳ್ಳಬೇಕು? ಈಗ ಸರ್ ಒಂದು ಫ್ರೀ ಎಕ್ಸರ್ಸೈಸ್, ಫ್ರೀ ಎಕ್ಸರ್ಸೈಸ್ ಕನಿಷ್ಠ 10 ನಿಮಿಷ ಫ್ರೀ ಎಕ್ಸರ್ಸೈಸ್, ಲೂಸನಿಂಗ್ ಎಕ್ಸರ್ಸೈಸಸ್, ನಂತರ ಸೂರ್ಯ ನಮಸ್ಕಾರ ಮಾಡ್ಬೇಕು ಸರ್. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಪ್ರತಿನಿತ್ಯ 84 ಆಸನಗಳ ಮಾಡಿದ ಫಲ ನಮಗೆ ಸಿಕ್ತಿದೆ. ಒಂದು ಸೂರ್ಯ ನಮಸ್ಕಾರ ಮಾಡೋದ್ರಿಂದ 1 ಕಿಲೋಮೀಟರ್ ವಾಕ್ ಮಾಡಿದಷ್ಟು ಪ್ರಯೋಜನ ಸಿಗುತ್ತೆ. ಈ ವಾಕ್ ಮಾಡೋದ್ರಿಂದ ಕ್ರಮೇಣ ಮಂಡಿ ನೋವು ಬರ್ತದೆ ನಮಗೆ. ದೇಹದ ಭಾರ ಗುರುತ್ವಾಕರ್ಷಣೆಯಿಂದ ದೇಹದ ಭಾರ ಮಂಡಿ ಮೇಲೆ 2 ನಮ್ಮ ತೂಕದ 2 ಬೀಳುತ್ತೆ. ಆಗ ಕ್ರಮೇಣ

0: ಮಂಡಿ ನೋವು ಶುರುವಾಗ್ತದೆ ವಾಕಿಂಗ್ ನಲ್ಲಿ. ಆದ್ರೆ ಯೋಗಾಭ್ಯಾಸ ಮಾಡೋದ್ರಿಂದ ಯಾವುದೇ ವ್ಯತಿರಿಕ್ತ ಪರಿಣಾಮ ಬೀರೋದಿಲ್ಲ, ತುಂಬಾ ಪ್ರಯೋಜನ ಸಿಗುತ್ತೆ.
1: ಈ ಸೂರ್ಯ ನಮಸ್ಕಾರ ತಾವ್ ಹೇಳಿದಾಗ ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನು ಎಷ್ಟು ಬಾರಿ ಮಾಡ್ಬೇಕಾಗುತ್ತೆ?
0: ಒಂದೇ ಸರಿ ಸರ್ 13 ಸೂರ್ಯ ನಮಸ್ಕಾರಗಳನ್ನ ಮಾಡ್ಬೇಕು. ಒಂದೇ ಸರಿ 13 ಸೂರ್ಯ ನಮಸ್ಕಾರಗಳು ಮಂತ್ರ ಸಹಿತ. ಒಂದು ಸೂರ್ಯ ನಮಸ್ಕಾರ ಆದ್ರೆ ಒಂದು ಮಂತ್ರ, 13 ಮಂತ್ರಗಳಿದೆ. ಸೂರ್ಯ ನಮಸ್ಕಾರಕ್ಕಿಂತ ಮೊದಲು ಪ್ರಾರ್ಥನೆ ಇದೆ, ನಂತರ ಮಂತ್ರಗಳು ಬರ್ತದೆ.
1: ಹೌದಾ ಸರ್. ಇನ್ನು ಹಾಗೆ ಈ ಕರೋನಾ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದಾಗೆ ಆ ಸಂದರ್ಭದಲ್ಲಿ ಸಹ ಎಷ್ಟೋ ಜನ ಇನ್ನು ಯೋಗಕ್ಕೂ ಸಹ ಮೊರೆ ಹೋಗಿದ್ದುಂಟು, ಅದನ್ನು ಸಹ ನಾವು ಕೇಳ್ಕೊಂಡಿದ್ದೆ. ಯಾಕಂದ್ರೆ ಆಗ ಒಂದು ಆ ಸಂದರ್ಭದಲ್ಲಿ ಉಸಿರಾಟದ ತೊಂದರೆಗೆ ಅಂತ ಬಂದಾಗ
0: ಕರೆಕ್ಟ್ ಸರ್, ಇಮ್ಯುನಿಟಿ ಪವರ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ತದೆ,
1: ಜಾಸ್ತಿ ಪ್ರಾಣಾಯಾಮಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ರು ಅಂತ ಹೇಳ್ತೀವಿ.
0: ಹೌದು ಹೌದು ಸರ್, ಕರೆಕ್ಟ್. ಪ್ರಾಣಾಯಾಮಕ್ಕೆ ನಮ್ಮ ಲಂಗ್ಸ್ ಕೆಪಾಸಿಟಿ ಎಲ್ಲ ಇಂಪ್ರೂವ್ ಆಗ್ತಾ ಜಾಸ್ತಿ ಆಗ್ತಾ ಇತ್ತು. ಖಂಡಿತ ಖಂಡಿತ ಸರ್.
1: ಸರ್, ಇನ್ನು ನಮ್ಮ ಒಂದು ಸಾರ್ವಜನಿಕರಲ್ಲಿ ಈಗಿನ ಒಂದು ಯುವ ಪೀಳಿಗೆಗೆ ಈಗಾಗಲೇ ತಾವು 30 ವರ್ಷಗಳಿಂದ ತಾವು ಯೋಗವನ್ನು ಅಭ್ಯಾಸ ಮಾಡಿ ತಮ್ಮನ್ನು ನಾವು ಗುರು ರೀತಿ ನಾವು ನೋಡ್ತೀವಿ. ಯಾಕಂದ್ರೆ ಈಗ ಯಾರಾದರೂ ಹೊಸದಾಗಿ ನಾವು ಯೋಗವನ್ನು ಪ್ರಾರಂಭ ಮಾಡಬೇಕು ಅಂತಂದಾಗ ಅವ್ರು ಸ್ವಯಂ ಪ್ರೇರಿತರಾಗಿ ಮನೆಯಲ್ಲೇ ಮಾಡೋದು, ಗುರುವಿನ ಅವಶ್ಯಕತೆ ಎಷ್ಟು ಎಷ್ಟು ಮುಖ್ಯ ಆಗಿದೆ
0: ಸರ್? ಗುರುಗಳ ಸಲಹೆ ಇಲ್ಲದೆ, ಗುರುಗಳ ಮಾರ್ಗದರ್ಶನವಿಲ್ಲದೆ ಯೋಗಗಳನ್ನ ಮೊದಲು ಪ್ರಾರಂಭ ಮಾಡಬಾರ್ದು. ಅವರ ಮಾರ್ಗದರ್ಶನದಲ್ಲಿ, ಅವರ ಗುರುಗಳ ನೇತೃತ್ವದಲ್ಲಿ, ಒಬ್ಬ ಶಿಕ್ಷಕರ ನೇತೃತ್ವದಲ್ಲಿ ಯೋಗವನ್ನು ಪ್ರಾರಂಭ ಮಾಡಿ ಒಂದು 45 ದಿವಸಗಳ ಏನು ಒಂದು ಸಿಲೆಬಸ್ ಇದೆ ಸರ್, ನಮ್ಮ 45 ದಿವಸಕ್ಕೆ ಮುಗಿಸುವಂತ ಸಿಲೆಬಸ್ ಇದೆ ಪತಂಜಲಿ, ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಲ್ಲಿ. ಅದರ ಪ್ರಕಾರ ಅಭ್ಯಾಸ ಮಾಡಿ ನಂತರ ಸ್ವತಂತ್ರವಾಗಿ ಅಭ್ಯಾಸ ಮಾಡಬಹುದು. ಆದರೆ ಒಬ್ಬರೇ ಅಭ್ಯಾಸ ಮಾಡೋದಕ್ಕಿಂತ ಸಮೂಹದಲ್ಲಿ ಅಭ್ಯಾಸ ಮಾಡೋದ್ರಿಂದ ಹೆಚ್ಚು ಪ್ರಯೋಜನ ಸಿಗುತ್ತೆ.
1: ಹೌದು, ತಾವ್ ಹೇಳಿದಾಗೆ ಯೋಗ ಅಂದಾಗ ಸಹ ನಮ್ಗೆ ಗುರುಗಳ ಅವಶ್ಯಕತೆ ತುಂಬಾ ಇರುತ್ತೆ. ಯಾಕಂದ್ರೆ ಆ ಒಂದು ಆಸನಗಳಲ್ಲಿ ಅವರ ಸಲಹೆಯಂತೆ ನಾವು ಕೈ ಕಾಲು ಇವುಗಳನ್ನೆಲ್ಲ ಒಂದು ನಾವು ಮೂವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ,
0: ಸಾಧ್ಯ ಆಗ್ತದೆ.
1: ಸರ್, ಕೊನೆಯದಾಗಿ ಒಂದು ಸಾರ್ವಜನಿಕರಿಗೆ ಒಂದು ಯೋಗಾಭ್ಯಾಸದ ಕುರಿತು ಅರಿವು ಮತ್ತು ಜಾಗೃತಿ ಅಂತ ಬಂದಾಗ ಸೊ ಯಾವ ರೀತಿ ನಾವು ಅವರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಮುಂಬರುವ ದಿನಗಳಲ್ಲಿ?
0: ಇದು ನಾವು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ 1980 ಪ್ರಾರಂಭವಾಗಿ ಉಚಿತವಾಗಿ ಯೋಗ ಶಿಕ್ಷಣವನ್ನು ನೀಡ್ತಾ ಬಂದಿದೆ. ಸ್ವಯಂ ಪ್ರೇರಿತರಾಗಿ ಪ್ರಚಾರ ಮಾಡಿ ಅವರನ್ನು ಆಯಾ ಪ್ರಾಂತ್ಯದಲ್ಲಿ ಒಂದೊಂದು ಗುಂಪನ್ನು ಮಾಡಿ 45 ದಿವಸಗಳ ಅಭ್ಯಾಸ ಮಾಡಿಸಿ ನಂತರ ಅವರನ್ನು ಸಹ ವಿವಿಧ ಹಂತದ ಪ್ರಾಂತೀಯ ಶಿಕ್ಷಣ ಇದೆಲ್ಲ ಈ ನಮ್ಮಲ್ಲಿ ವಿವಿಧ ಹಂತದ ಶಿಕ್ಷಣ ಇರುತ್ತೆ ಸರ್, ಅದೆಲ್ಲ ಮುಗಿಸಿ ನಂತರ ಅವರು ಸಹ ಶಿಕ್ಷಕರಾಗಿ ಸೇವೆಯನ್ನು ಮಾಡತಕ್ಕಂತ ಅವಕಾಶ ಇದೆ. ಇವತ್ತು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಸುಮಾರು 10,000 ಹೆಚ್ಚು ಜನ ಶಿಕ್ಷಕರು ರಾಜ್ಯದಾದ್ಯಂತ ಕೆಲಸ ನಿರ್ವಹಿಸುತ್ತಿದ್ದಾರೆ. ಆ ಮೂಲಕ ಲಕ್ಷಾಂತರ ಶಾಖೆಗಳು ನಡೀತಾ ಇದೆ. ಆ ಮೂಲಕ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂತ ಕಾರ್ಯ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಆಗ್ತಾ ಇದೆ.
1: ಹೌದು, ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಈ ರೀತಿ ನಾವು ಉಚಿತವಾಗಿ ಒಂದು ಶಿಬಿರಗಳಲ್ಲಿ ಯೋಗವನ್ನು ನಮ್ಗೆ ನೀಡುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಇದನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ಸರ್, ಕೊನೆಯದಾಗಿ ಒಂದು ಕಾರ್ಯಕ್ರಮದ ಮುಖಾಂತರ ಒಂದು ಯೋಗದ ಕುರಿತು ತಮ್ಮ ಒಂದು ಸಂದೇಶ ಇಡೀ ಸಮುದಾಯಕ್ಕೆ ಯಾವ ರೀತಿ ತಾವು ಈ ಒಂದು ಕಾರ್ಯಕ್ರಮ ಮುಖಾಂತರ ತಿಳಿಸ್ತೀರಾ?
0: ಯೋಗ ಅಂದ್ರೆ ಸರ್ ಹೊಸ ದೈವ ಕುಟುಂಬಂ, ಇದೊಂದು ಪ್ರಪಂಚವೇ ವಿಶ್ವವೇ ಒಂದು ಕುಟುಂಬದ ರೀತಿ. ಇಲ್ಲಿರ್ತಕ್ಕಂತ ಎಲ್ಲರೂ ಸಹೋದರ ಸಹೋದರತ್ವ ಸಾರ್ತಕ್ಕಂಥದ್ದು, ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥದ್ದು. ಇದರಲ್ಲಿ ಯಾವುದೇ ಈಗ ಪ್ರಕೃತಿಯನ್ನು ಆರಾಧನೆ ಮಾಡತಕ್ಕಂಥದ್ದು, ನಾವು ಸೂರ್ಯನ ಕುರಿತು ಪ್ರಾರ್ಥನೆಯನ್ನು ಮಾಡ್ತೀವಿ, ಚಂದ್ರನ ಕುರಿತು ಪ್ರಾರ್ಥನೆಯನ್ನು ಮಾಡ್ತೀವಿ, ಗಾಳಿಯನ್ನ ಕುರಿತು ಪ್ರಾರ್ಥನೆಯನ್ನು ಮಾಡ್ತೀವಿ, ನಮ್ಮ ಪ್ರಕೃತಿ ಕುರಿತು ಸರ್ ಆರಾಧಿಸೋದು ಮುಖ್ಯವಾಗಿ ಯೋಗದಲ್ಲಿ ಬರ್ತದೆ. ಈಗ ಪ್ರಕೃತಿ ಬಿಟ್ಟು ಯಾವುದೇ ಧರ್ಮ ಇಲ್ಲ, ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಯಾರು ಯಾವ ಧರ್ಮಗಳು ಸಹ ನಮ್ಮ ಪ್ರಕೃತಿ ಬಿಟ್ಟು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಎಲ್ಲ ಧರ್ಮದವರು ಸಹ ಈ ಯೋಗಾಭ್ಯಾಸದ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡೋಣ, ಅಂದ್ರೆ ವಸುದೈವ ಕುಟುಂಬಕ ಪಾಲನೆ ಮಾಡಬಹುದು ಅಂತೇಳಿ ನನ್ನ ಒಂದು ಭಾವನೆ.
1: ಹೌದು ಸರ್, 20 ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಪತಂಜಲಿ ಯೋಗದ ಮಹತ್ವ ಆಗಿರ್ಬೋದು, ತಮ್ಮ ಒಂದು 30 ಒಂದು ಯೋಗಾಭ್ಯಾಸದ ಕುರಿತು ನಮ್ಮ ಜೊತೆ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ತಮಗೆ ನಮ್ಮ ಒಂದು ರೇಡಿಯೋ ಕೇಂದ್ರದ ಪರವಾಗಿ ಹಾಗೂ ಎಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್. ಧನ್ಯವಾದ.
1: ಥ್ಯಾಂಕ್ ಯು.
2: ಯೋಗವನ್ನು ನಿಮ್ಮದಾಗಿಸಿ ನಿಮ್ಮ ಪರಿವಾರದವರಿಗೂ ಪರಿಚಯಿಸಿ. ಆಯುಷ್ ಮಂತ್ರಾಲಯ, ಭಾರತ ಸರ್ಕಾರ ಮತ್ತು ಸೆಮ್ಕಾ ವತಿಯಿಂದ ಜನಹಿತಕ್ಕಾಗಿ ಜಾರಿ.

0: சம்பத்மணி.
1: ಮಗ, ನಿನ್ನೆ ನಾನು ನನ್ನ ಸೋದರಿಯ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in.

ನನ್ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ब्रह्मध्वनि।
1: ರೀ ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ

0: Number 20. ಹುಡುಗರಿ, ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುಗರಿ ಇಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರೀತಿಯ ಕೇಳುಗರೆ, ಈ ದಿನ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಸುಮತಿ ಕ್ಯಾಸಂಬಳ್ಳಿ ಗ್ರಾಮ ಕೆಜಿಎಫ್ ಗ್ರಾಮಾಂತರದಿಂದ ಆಗಿರ್ತಾರೆ. ಇವರು ಪಿಯು ಕಾಲೇಜಿನ ಉಪನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಒಂದು ಪುಟ್ಟದಾದ ಪ್ರೀತಿಯ ಕಥೆಯನ್ನ ತಿಳಿಸಲಿಕ್ಕೆ ಆಗಿರುತ್ತಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
1: ನಮಸ್ಕಾರ. ಥ್ಯಾಂಕ್ ಯು
0: ಮೇಡಮ್. ತಮ್ಮ ಒಂದು ಕಿರು ಪರಿಚಯದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ.
1: ಓಕೆ, ಖಂಡಿತ.
2: ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಸುಮತಿ ಕ್ಯಾಸಂಬಳ್ಳಿ ಮಾಡುವ ನಮಸ್ಕಾರ. ನನ್ನ ಹೆಸರು ಸುಮತಿ ಕ್ಯಾಸಂಬಳ್ಳಿ, ವೃತ್ತಿಯಲ್ಲಿ ಪಿಯು ಕಾಲೇಜ್ ಉಪನ್ಯಾಸಕಿ. ಈ ದಿನ ನಾನು ನಿಮ್ಗೊಂದು ಕಥೆಯನ್ನ ಹೇಳಿಕ್ಕೆ ಇಚ್ಛಿಸ್ತೇನೆ. ಕತೆ ಬಂದ್ಬಿಟ್ಟು ತುಂಬಾ ದೊಡ್ಡದೇನೂ ಅಲ್ಲ, ಪುಟ್ಟ ಕತೆ, ಆದ್ರೆ ಕತೆ ಅದ್ಭುತವಾದ ಒಂದು ಕತೆ. ಕತೆಯ ಶೀರ್ಷಿಕೆಯನ್ನ ನೋಡಿದಾಗ ಪ್ರೀತಿಯ ಕತೆ, ಈಗಾಗಲೇ ಅರ್ಥ ಆಗಿರುತ್ತೆ ನಾನು ಯಾವ ಕಥೆಯನ್ನ ನಿಮ್ಮ ಹತ್ರ ಹೇಳ ಬಯಸ್ತಿದ್ದೇನೆ ಅಂತ. ಪ್ರೀತಿಯ ಕತೆ ಅಂದ್ರೆ ಪ್ರೇಮದ ಬಗ್ಗೆ ಒಂದು ಕತೆ. ಈ ಕತೆಯ ಶೀರ್ಷಿಕೆ ಇದ್ದಾಗೇನೆ ಇಲ್ಲಿ ಆ ಹುಡುಗಿಯ ಹೆಸರು ಕೂಡ ಪ್ರೀತಿ, ಅದರಿಂದಲೇ ಇದರ ಶೀರ್ಷಿಕೆಯೂ ಕೂಡ ಪ್ರೀತಿಯ ಕತೆ. ಒಂದು ಊರಿನಲ್ಲಿ ಒಬ್ಬ ಯುವಕ ಇರ್ತಾನೆ, ಅವನ ಹೆಸರು ಆಕಾಶ್. ಅವನಿಗೆ ಒಂದಿನ ಸಿಡಿ ಬೇಕಾಗಿರುತ್ತೆ, ಯಾವುದೋ ಒಂದು ಸಿನಿಮಾದ ಒಂದು ಸಿಡಿ ಬೇಕಾಗಿರುತ್ತೆ. ಅದನ್ನು ಕೊಂಡ್ಕೊಳ್ಳಿಕ್ಕೆ ಅಂತ ಒಂದು ಸಿಡಿ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಹೋದಾಗ ಒಂದು ಸುಂದರವಾದ ಹುಡುಗಿಯನ್ನ ನೋಡ್ತಾನೆ. ಆ ಹುಡುಗಿ ಹೆಸರೇ ಪ್ರೀತಿ. ಮೊದಲ ನೋಟದಲ್ಲೇ ಪ್ರೀತಿ ಆಗುತ್ತೆ ಅನ್ನೋದಾದ್ರೆ ಇದೇ ಅನ್ಸುತ್ತೆ. ಆಕೆಯನ್ನ ಕಂಡ ಮೊದಲ ಸತಿಯೇ ಅವನಿಗೆ ಪ್ರೀತಿ ಆಗುತ್ತೆ. ಆದ್ರೆ ಅದನ್ನ ಹೇಳ್ಕೊಳ್ಳೋಷ್ಟು ಧೈರ್ಯ ಆತನಿಗಿರ್ಲಿಲ್ಲ. ಹೀಗೆ ಕ್ರಮೇಣ ದಿನನಿತ್ಯವೂ ಆ ಪ್ರೀತಿಯನ್ನ ನೋಡ್ಲಿಕ್ಕಂತಲೇ ಆ ಅಂಗಡಿಗೆ ಸೀಡಿಯನ್ನ ಕೊಂಡುಕೊಳ್ಳುವ ಒಂದು ಸಲುವಾಗಿನೇ ಹೋಗಿ ಪ್ರೀತಿಯನ್ನ ನೋಡ್ತಾ ಇದ್ದ. ದಿನನಿತ್ಯ ಹೋಗ್ತಾ ಇದ್ದ, ದಿನ ಒಂದೊಂದು ಸೀಡಿಯನ್ನ ತಗೊಂಡು ಬರ್ತಾ ಇದ್ದ. ಹೀಗೆ ಒಂದ್ ತಿಂಗಳು, ಎರಡು ತಿಂಗಳು, ಮೂರು ತಿಂಗಳು, ಹೀಗೆ ಕಾಲ ಕಲಿತಾನೆ ಇರುತ್ತೆ. ಆದ್ರೆ ಆತನ ಉದ್ದೇಶ ಏನಂದ್ರೆ ಒಂದು ದಿನ ಮಾತ್ರ ಸೀಡಿ ತಗೊಳ್ಲಿಕ್ಕೆ ಹೋಗ್ಬೇಕಾಗಿತ್ತು, ತಗೊಂಡ. ಆದ್ರೆ ಅಲ್ಲಿ ಪ್ರೇಮವಾಯಿತಲ್ವೇ. ಅದಾದ್ಮೇಲೆ ಪ್ರತಿನಿತ್ಯವೂ ಪ್ರತಿದಿನವೂ ಆಕೆಯನ್ನ ನೋಡ್ಲಿಕ್ಕೆನೆ ಸೀಡಿಗೋಸ್ಕರ ಅಲ್ಲಿ ಹೋಗ್ತಾ ಇದ್ದ. ಆದ್ರೆ ಅವನ ಅವಶ್ಯಕತೆ ಇದ್ದಿದ್ದು ಸೀಡಿ ಅಲ್ಲ, ಪ್ರೀತಿಯನ್ನ ನೋಡುವ ಹಂಬಲ. ಹೀಗೆ ನೋಡ್ತಾ ನೋಡ್ತಾ ಒಂದೆರಡು ದಿನ ಅಂಗಡಿ ಕ್ಲೋಸ್ ಆಗಿರುತ್ತೆ, ಮುಚ್ಚಿರ್ತಾರೆ ಅಂಗಡಿಯನ್ನ. ಅವನಿಗೆ ಆಘಾತವಾಗುತ್ತೆ, ಇದೇನಪ್ಪ ಇದು, ಅಂಗಡಿಯನ್ನ ಮುಚ್ಚಿದರೆ, ಎಲ್ಲೋದ್ಲು ಇವಳು, ಇವಳನ್ನ ನೋಡಿದ್ರೆ ಒಂದಿನ ಕೂಡ ಇರ್ತಾ ಇರ್ಲಿಲ್ವಲ್ಲ, ಏನಾಯ್ತು ಅಂತ ಹೇಳ್ಬಿಟ್ಟು ಆಕಾಶ್ನಲ್ಲಿ ಒಂದು ಕಳವಳ ಪ್ರಾರಂಭ ಆಗುತ್ತೆ. ಮೂರನೇ ದಿನ ಹೋಗ್ತಾನೆ, ಮೂರನೇ ದಿನ ಹೋದ್ರೂ ಕೂಡ ಅಂಗಡಿ ಕ್ಲೋಸ್ ಆಗೇ ಇರುತ್ತೆ. ಆಗ ಪಕ್ಕದ ಅಂಗಡಿಯವನ ವಿಚಾರಿಸ್ತಾನೆ, ಈ ಅಂಗಡಿ ಯಾಕೆ ಓಪನ್ ಆಗ್ತಾ ಇಲ್ಲ, ಏನು ಅಂತ. ಆ ಅಂಗಡಿಯವನು ಮಾಮೂಲಿಯಾಗೆ ಹೇಳ್ತಾನೆ, ಅಂಗಡಿಯವ್ರದ್ದು ಮದ್ವೆ ಇದೆಯಲ್ಲ, ಅದಕ್ಕೆ ಅದನ್ನ ಮುಚ್ಚಿದ್ದಾರೆ, ಮದ್ವೆ ಆದ್ಮೇಲೆ ಬರ್ಬೋದೇನು ಅಂತ. ಯಾಕಂದ್ರೆ ಇವನು ಪ್ರತಿ ಸರಿ ಹೋದಾಗ ಆ ಅಂಗಡಿಯಲ್ಲಿ ಇದ್ದಿದ್ದು ಪ್ರೀತಿ ಒಬ್ಳೆ, ಇನ್ಯಾರು ಇರ್ತಾ ಇರ್ಲಿಲ್ಲ. ಬಹುದೊಡ್ಡ ಆಘಾತ ಆಗುತ್ತೆ, ಹೃದಯ ಅವ್ರದ್ದು ಚೂರ್ ಚೂರ್ ಆಗುತ್ತೆ. ಅವನು ಭಾವಿಸಿದ್ದು ಅದು ಪ್ರೀತಿಯ ಮದುವೆ ಅಂತಾನೆ. ಸರಿ, ಅವನು ಹೇಳ್ತಾನೆ, ಇವರ ಮನೆ ಎಲ್ಲಿದೆ ಅಂತ ಗೊತ್ತಾ ನಿಮ್ಗೆ ಅಂತ ಕೇಳ್ತಾನೆ. ಹಾ ಗೊತ್ತಿದೆ, ಹೀಗೆ ಹೋದ್ರೆ ಅವ್ರದ್ದು ಮನೆ ಸಿಗುತ್ತೆ ಅಂತ ಕೂಡ ಆ ವಿಳಾಸವನ್ನ ಕೊಡ್ತಾರೆ. ಆ ವಿಳಾಸವನ್ನ ಕೊಟ್ಟ ನಂತರ ಅವನು ಅಲ್ಲಿಗೆ ಹೋಗ್ತಾನೆ. ಆ ಮನೆ ಹತ್ರ ಹೋದಾಗ ಮನೆ ಬೀಗ ಹಾಕಿರ್ತಾರೆ, ಚಪ್ಪರ ಎಲ್ಲನೂ ಇರುತ್ತೆ. ಅಲ್ಲಿ ಪಕ್ಕದವ್ರನ್ನ ಕೇಳಿದಾಗ ಹೌದು ಮದ್ವೆ ಇದೆ, ಅವರೆಲ್ಲ ಕೂಡ ಮದುವೆ ಸಲುವಾಗಿ ಬೇರೆ ಊರಲ್ಲಿ ಮದುವೆ ನಡೀತಿದೆ, ಅಲ್ಲಿ ಹೋಗಿದ್ದಾರೆ ಅಂತ. ಅವನಿಗೆ ಮತ್ತಷ್ಟು ಹೃದಯ ಚೂರು ಚೂರಾಗಿ ಬಹಳ ಹತಾಶೆಯಿಂದ ಮನೆಗೆ ಮರಳುತ್ತಾನೆ. ಮನೆಗೆ ಮರಳಿ ಕುತ್ಕೊಂತಾನೆ, ಬಹಳ ಯೋಚನೆ ಮಾಡ್ತಾನೆ. ಅದನಿಗೆ ಅದನ್ನ ಪ್ರೀತಿಯನ್ನ ಕಳ್ಕೊಂಡಿದ್ದು ಸಹಿಸ್ಕೊಳ್ಳಾರ್ದಿರೋ ನೋವಾಗುತ್ತೆ. ಇದಿಲ್ಲಿಗೆ ಇರ್ಲಿ, ಮದ್ವೆ ಆಗುತ್ತೆ. ಅದಾದ ಮಾರನೇ ದಿನ ಅಂದ್ರೆ ಈತ ಹೋಗಿದ್ನಲ್ಲ ಅವ್ರ ಮನೆ ಹತ್ರ, ಅದಾದ ಮಾರನೇ ದಿನ ಅಂಗಡಿ ಓಪನ್ ಆಗುತ್ತೆ. ಪ್ರೀತಿ ಅಂಗಡಿಯನ್ನ ಓಪನ್ ಮಾಡಿ ತೆರೆದು ಆ ದಿನ ಪೂರ್ತಿ ಕಾಯ್ತಾಳೆ, ಆಕಾಶ್ ಬರಲ್ಲ. ಇಲ್ಲಿ ಬರೀ ಆಕಾಶನಿಗಷ್ಟೇ ಪ್ರೀತಿ ಆಗಿರ್ಲಿಲ್ಲ, ಪ್ರೀತಿಗೂ ಪ್ರೀತಿಯಾಗಿತ್ತು. ಅವನ್ ಹೇಗೆ ಸೀಡಿಯನ್ನ ತೆಗೆದುಕೊಳ್ಳುವ ನೆಪದಲ್ಲಿ ದಿನ ಅಂಗಡಿಗೆ ಹೋಗ್ತಾ ಇದ್ನೋ, ಹಾಗೆ ಸೀಡಿಯನ್ನ ಮಾರುವ ನೆಪದಲ್ಲಿ ಆಕಾಶನನ್ನು ಕೂಡ ಅವಳು ನೋಡ್ತಾ ನೋಡ್ತಾ ಅವಳಿಗೂ ಕೂಡ ಪ್ರೀತಿಯಾಗಿತ್ತು. ಒಂದು ದಿನ ನೋಡ್ತಾಳೆ, ಅವತ್ತೆಲ್ಲ ಈತ ಬರ್ಬೇಕಿತ್ತಲ್ವಾ, ಓ ಮೂರು ದಿನ ಮುಚ್ಚಿದ್ದಕ್ಕೆ ಅಂಗಡಿಯನ್ನ ಮೋಸ್ಟ್ಲಿ ಬರದೇ ಇರ್ಬೋದೇನೋ ಅಂತ ಹೇಳಿ ಅವತ್ತು ಒಂದು ದಿನ ಸಮಾಧಾನ ಆಗ್ತಾಳೆ. ಅದಾದ್ಮೇಲೆ ಮತ್ತೆ ಎರಡು ದಿನ ನೋಡ್ತಾಳೆ, ಆತ ಬರೋದೇ ಇಲ್ಲ. ಆಗ ಆತನ ಜೊತೆ ಯಾರೋ ಒಬ್ರು ಒಂದಿನ ಒಂದು ಸ್ನೇಹಿತ ಬಂದಿರ್ತಾನೆ. ಆ ಸ್ನೇಹಿತನ ಸಹಾಯದಿಂದ ಆತನ ಮನೆಗೆ ಹೋಗ್ತಾಳೆ. ಆ ಸ್ನೇಹಿತ ಕೂಡ ಆಕೆಗೆ ಏನು ಹೇಳಿರಲ್ಲ. ಆತನ ಮನೆಗೆ ಹೋದಾಗ ಅವರ ತಾಯಿ ಬಾಗ್ಲಲ್ಲಿ ಕೂತಿರ್ತಾಳೆ. ಬಹಳ ದುಃಖದಿಂದ ಬಾಗ್ಲಲ್ಲಿ ಕೂತಿರ್ತಾಳೆ. ಮನೆಯ ವಾತಾವರಣವೇ ಸ್ತಬ್ಧವಾಗಿರುತ್ತೆ. ಅದನ್ನ ನೋಡಿದಾಗ ಇವಳಿಗೆ ಮನಸ್ಸಲ್ಲಿ ಅದೇನೋ ಕಳವಳ ಪ್ರಾರಂಭ ಆಗಿರುತ್ತೆ. ಆಗ ಪ್ರೀತಿ, ಈ ತರ ಆಕಾಶ್ ನಿಮ್ ಮಗನೇ ಅಲ್ವಾ ಅಂತ ಅವರ ತಾಯಿನ ಕೇಳ್ತಾರೆ. ಒಂದು ನಿಟ್ಟುಸಿರಿಯನ್ನ ಬಿಟ್ಟು ಆ ತಾಯಿ, ಹೌದಮ್ಮ, ಎಲ್ಲಿದ್ದಾನೆ ಆಕಾಶ್, ಈ ನಡುವೆ ಕಾಣ್ತಿಲ್ಲ ಅಂತ. ಮತ್ತೊಮ್ಮೆ ಹತಾಶೆಯಿಂದ ಹಾಗೆ ನೋಡ್ತಾ, ಒಳಗಡೆ ಇದ್ದೇನೆ, ಹೋಗಿ ನೋಡು ಅಂತ ಹೇಳ್ತಾಳೆ. ಆಗ ಆಕೆ ಒಳಗಡೆ ಹೋಗಿ ನೋಡ್ತಾಳೆ. ನೋಡಿದ ತಕ್ಷಣ ಆಕೆಗೆ ಕಾಣೋದು, ಈ ಎರಡು ಮೂರು ತಿಂಗಳಲ್ಲಿ ಎಷ್ಟೊಂದು ಸೀಡಿಗಳನ್ನು ತಗೊಂಡಿದ್ದ, ಆ ಸೀಡಿಗಳ ರಾಶಿನೇ ಅಲ್ಲಿರುತ್ತೆ. ಆ ರಾಶಿಗಳ ಮೇಲೆ ಒಂದು ಫೋಟೋ ಇರುತ್ತೆ, ಅದು ಆಕಾಶನ ಫೋಟೋ. ಆ ಫೋಟೋಗೆ ಹಾರ ಹಾಕಿತ್ತು. ಅವಳ ಹೃದಯ ಅದೆಷ್ಟು ಚೂರ್ ಚೂರಾಯಿತು. ಅವಳ ಆಕ್ರಂದನ ಹೇಗಿತ್ತು ಅಂದ್ರೆ, ಒಮ್ಮೆಲೆಗೆ ಸಮುದ್ರದ ಗರ್ಭದಲ್ಲಿ ಬೆಂಕಿ ಬಿದ್ದು ಹೇಗೆ ಉಳಿಯುತ್ತೆ ಹಾಗೆ ಉಳಿಯುತ್ತೆ. ಅವಳು ಎಷ್ಟು ದುಃಖಿತಳಾಗ್ತಾಳು ಅಂದ್ರೆ, ಅದನ್ನ ಪದಗಳಲ್ಲಿ ವರ್ಣಿಸ್ಲಿಕ್ಕಾಗಲ್ಲ, ಯಾಕಂದ್ರೆ ಪ್ರೀತಿಯಲ್ವೇ. ಆಗ ಅವಳು ಭಯಂಕರವಾದ ಒಂದು ಧ್ವನಿಯಲ್ಲಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಮತ್ತೆ ಸೀಡಿಗಳನ್ನ ನೋಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಅದರಲ್ಲಿ ಯಾವುದೇ ಒಂದೇ ಒಂದು ಸೀಡಿಯೂ ಕೂಡ ಓಪನ್ ಮಾಡಿ ನೋಡಿರಲ್ಲ, ಅಂದ್ರೆ ಅದನ್ನ ತೆಗೆದು ನೋಡಿರಲ್ಲ. ಆಗ ಇನ್ನೂ ಬಹಳ ನೋವಾಗುತ್ತೆ. ಅದು ಎಷ್ಟು ನೋವು ಅಂದ್ರೆ ಅದನ್ನ ವರ್ಣಿಸ್ಲಿಕ್ಕೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಪ್ರತಿ ಸೀಡಿಯ ಒಳಗೂ

0: ಕೂಡ ಪ್ರೀತಿ ತನ್ನ ಪ್ರೀತಿಯನ್ನ ನಿವೇದನೆ ಮಾಡ್ಕೊಂಡಿದ್ಲು. ನಾನೇನನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ನೀನಂದ್ರೆ ನನಗೆ ಬಹಳ ಇಷ್ಟ, ನಿನ್ನ ಜೊತೆ ಹೀಗೆ ಬದುಕೆಲ್ಲ ಹೆಜ್ಜೆಗಳನ್ನ ಹಾಕ್ಬೇಕು ಅಂತ ಪ್ರೀತಿ ಕನಸು ಕಂಡಿದ್ಲಲ್ಲ, ಆ ಕನಸನ್ನೆಲ್ಲ ಪ್ರತಿದಿನ ಆಕಾಶನಿಗೆ ಸೀರೆ ಒಳಗಡೆ ಒಂದು ಚೀಟಿಯಲ್ಲಿ ಬರೆದು ಬರೆದು ಇರ್ತಾ ಇದ್ಲು. ಆದ್ರೆ ಆಕಾಶ ಮಾಡಿದ್ದೇನ್ ಗೊತ್ತಾ, ಅದನ್ನ ಒಂದು ದಿನನೂ ಕೂಡ ಓಪನ್ ಮಾಡಿ ನೋಡಿರ್ಲಿಲ್ಲ. ನೋಡಿದ್ರೆ ಬಹುಶಃ ಪ್ರೀತಿಯ ಪ್ರೀತಿ ಈತನಿಗೆ ಅರ್ಥ ಆಗ್ತಿತ್ತು. ಆದ್ರೆ ಆ ಕೆಲಸವನ್ನ ಆಕಾಶ್ ಮಾಡ್ಲೇ ಇಲ್ಲ. ಆಗ ಅವಳಿಗೆ ಅದು ಆಘಾತ ಆಯ್ತು, ಅದನ್ನ ತಡ್ಕೊಳಕಾಗ್ಲಿಲ್ಲ. ಕನಿಷ್ಠ ಒಂದು ಸಿಡಿಯನ್ನ ಅದನ್ನ ತೆಗೆದು ನೋಡಿದಿದ್ರೆ ನನ್ನ ಪ್ರೀತಿ ಅರ್ಥ ಆಗ್ತಾ ಇತ್ತು, ಈ ಮದುವೆ ನನ್ನದಲ್ಲ ಅಂತ ಗೊತ್ತಾಗ್ತಾ ಇತ್ತು ಅಂತ. ಮದುವೆ ಆಗಿದ್ದು ಆಕ್ಚುಲಿ ಪ್ರೀತಿಯ ಅಕ್ಕನದ್ದು. ಆದ್ರೆ ಪ್ರೀತಿಯ ಅಕ್ಕ ಯಾವತ್ತೂ ಕೂಡ ಸೀರೆ ಅಂಗಡಿ ಒಳಗಡೆ ಬರ್ತಿರ್ಲಿಲ್ಲ, ಆಕೆಗೆ ಮನೆ ಜವಾಬ್ದಾರಿ ಇತ್ತು, ಮನೆಯಲ್ಲಿ ಇರ್ತಾ ಇದ್ಲು. ಆಗಿದ್ದು ಪ್ರೀತಿ ಅಕ್ಕನ ಮದುವೆ, ಅಕ್ಕನ ಮದುವೆಗೂ ಸಹ ಬರಬೇಕು ಅಂತ ಚೀಟಿಯಲ್ಲಿ ಬರೆದು ಕೊಟ್ಟಿರ್ತಾಳೆ. ಇದು ಯಾವುದನ್ನೂ ಕೂಡ ಆಕಾಶ್ ನೋಡೇ ಇರಲ್ಲ, ಯಾಕಂದ್ರೆ ಅವನ ಉದ್ದೇಶ ಇದ್ದಿದ್ದು ಸೀರೆ ಅಲ್ವಲ್ಲ, ಪ್ರೀತಿಯನ್ನ ನೋಡೋ ಹಂಬಲ ಅಲ್ವಾ. ಸೊ ಇದೇ ಅಲ್ಲಾಗಿತ್ತು. ಅವಳಿಗೆ ಬಹಳ ನೋವಾಯ್ತು, ಹೆಂಗ ಅದನ್ನ ಹೇಳ್ಕೋಬೇಕು, ಯಾರ ಹತ್ರ ಹೇಳ್ಕೋಬೇಕು, ಏನಾಯ್ತು ಅಂದ್ರೆ ಆತ ಇವಳ ಅಗಲಿಕೆಯನ್ನ, ಇವಳಿಗೆ ಕೊನೆಗೂ ನಾನು ಸಿಗ್ಲಿಲ್ವಲ್ಲ, ನನ್ನ ಪ್ರೇಮ ನಿವೇದನೆ ಮಾಡ್ಕೊಳಕ್ಕೂ ಮೊದ್ಲೇ ಸತ್ತೋದ್ಲಲ್ಲ ಅಂತ ಹೇಳ್ಬಿಟ್ಟು ಆತ ಆತ್ಮಹತ್ಯೆಗೆ ಶರಣಾಗಿರ್ತಾನೆ, ಪ್ರಾಣವನ್ನ ಕಳ್ಕೊಂಡಿರ್ತಾನೆ. ಸೊ ಅದಾದ್ಮೇಲೆ ಅವಳು ಬಂದು, ಆದ್ರೆ ಅವಳು ಸಾಯ್ಲಿಲ್ಲ, ಅವಳಿಗೆ ತನ್ನದೇ ಆದ ಜವಾಬ್ದಾರಿ ಇತ್ತು, ಮತ್ತೆ ಅದೇ ಅಂಗಡಿಯನ್ನ ತೆರೆದಿರ್ತಾಳೆ. ಆದ್ರೆ ಅದೇ ರೀತಿ ದಿನನಿತ್ಯವೂ ಆಕಾಶನ ಬರುವಿಕೆಗೆ ಕಾಯ್ತಾನೆ ಇರ್ತಾಳೆ, ಕಾಯ್ತಾನೆ ಇರ್ತಾಳೆ. ಆದ್ರೆ ಆಕಾಶ ಮಾತ್ರ ಯಾವತ್ತೂ ಹೋಗಲ್ಲ. ಕೇಳುಗರೆ, ಈಗ ಈ ಪ್ರೀತಿಯ ಕಥೆನ ನೀವು ಕೇಳ್ಕೊಂಡಿದ್ದೀರಾ? ಒಟ್ಟಾರೆಯಾಗಿ ಏನಂದ್ರೆ, ನಮ್ಗೆ ಯಾರ ಮೇಲಾದ್ರೂ ಖಂಡಿತ ಪ್ರೀತಿ ಆಗೇ ಆಗುತ್ತೆ, ಆದ್ರೆ ನಮ್ಮ ಪ್ರೇಮ ನಿವೇದನೆಯನ್ನ ಖಂಡಿತ ಮಾಡಲೇಬೇಕು, ಅರ್ಥ ಮಾಡಿಸ್ಬೇಕಿದೆ ಅಲ್ವಾ? ಮನಸ್ಸುಗಳಿಗೆ ಈಗಾಗಲೇ ಅರ್ಥ ಆಗಿದೆ. ಇಲ್ಲಿ ಆಕಾಶನ ಮನಸ್ಸಿಗೂ ಪ್ರೀತಿಯ ಮನಸ್ಸಿಗೂ ಪರಸ್ಪರ ಇಷ್ಟಪಡುವ ಒಂದು ಉದ್ದೇಶ ಅದು ಗೊತ್ತಾಗಿದೆ, ಆದ್ರೆ ಮನುಷ್ಯರಿಗೆ ಗೊತ್ತಾಗ್ಲಿಲ್ಲ ಅಷ್ಟೇ. ಸೊ ಇಲ್ಲಿ ಆಕಾಶ ಯಾವತ್ತಾದ್ರೂ ಒಂದು ದಿನ ಆದ್ರೂ ಪ್ರೀತಿಗೆ ತನ್ನ ಪ್ರೇಮವನ್ನ ನಿವೇದನೆ ಮಾಡ್ಕೊಂಡಿದ್ದಿದ್ರೆ ಪ್ರೀತಿಯು ಕೂಡ ಅದನ್ನ ಒಪ್ಕೊಂತಾ ಇದ್ಲು, ಯಾಕಂದ್ರೆ ಆಲ್ರೆಡಿ ಈಕೆ ಕೂಡ ಲವ್ ಮಾಡ್ತಾ ಇದ್ಲು ಅಲ್ವಾ. ಹಾಗೆ ಪ್ರೀತಿ ಕೊಟ್ಟಿರ್ತಕ್ಕಂತಹ ಸೀಡಿಗಳನ್ನ ಓಪನ್ ಮಾಡಿದಿದ್ರೆ, ಕನಿಷ್ಠ ಒಂದು ಸೀಡಿಯನ್ನ ಓಪನ್ ಮಾಡಿದ್ರು ಕೂಡ ಪ್ರೀತಿ ಆಕಾಶನನ್ನ ಲವ್ ಮಾಡ್ತಾ ಇದ್ದ ಅನ್ನೋ ವಿಷಯ ಗೊತ್ತಾಗ್ತಾ ಇತ್ತು. ಮದುವೆ ಅವಳದ್ದಲ್ಲ, ಅವಳ ಅಕ್ಕನದ್ದು ಅಂತ ಕೂಡ ಗೊತ್ತಾಗ್ತಾ ಇತ್ತು. ಆದ್ರೆ ನೋಡಿ, ನಾವು ಎಡವೋದು ಇಲ್ಲೇನೆ. ಯಾವತ್ತೂ ಕೂಡ ಈ ಪ್ರೀತಿಯಲ್ಲಿ ಮುಕ್ತವಾದ ಚರ್ಚೆ ಇರಬೇಕು, ಇಲ್ಲಂದ್ರೆ ಹೀಗೆ ಒಂದು ಜೋಡಿ ದೂರವಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಕಾಶ್ ಒಂದಷ್ಟು ವಿವೇಚನೆಯಿಂದ ಯೋಚನೆ ಮಾಡಿದಿದ್ರೆ ಅದು ಪ್ರೀತಿಯ ಮದುವೆ ಅಲ್ಲ, ತನ್ನ ಅಕ್ಕನದ್ದು ಅಂತ ಗೊತ್ತಾಗ್ತಾ ಇತ್ತು. ಇಲ್ಲ ಅಥವಾ ಒಂದೇ ಒಂದು ಸೀರೆಯನ್ನು ಓಪನ್ ಮಾಡಿ ನೋಡಿದ್ರು ಕೂಡ ಪ್ರೀತಿ ಅದನ್ನ ಪ್ರೀತಿ ಮಾಡ್ತಿರೋದು ಕೂಡ ಗೊತ್ತಾಗ್ತಾ ಇತ್ತು. ಆದ್ರೆ ಆಕಾಶ್ ಇದ್ಯಾವುದನ್ನು ಮಾಡಿಲ್ಲ. ಕನಿಷ್ಠ ಪ್ರೀತಿ ಆದ್ರೂ ಅಷ್ಟು ಸಲ ಅಷ್ಟು ಸೀಡಿಗಳಲ್ಲಿ ಬರೆದು ಕಳಿಸಿದಾಗ ಯಾವ್ದಕ್ಕೂ ಅವನು ರೆಸ್ಪಾಂಡ್ ಮಾಡ್ತಾ ಇಲ್ಲ, ಬಟ್ ದಿನ ಬರ್ತಿದ್ದಾನೆ, ನನ್ಗೋಸ್ಕರ ಬರ್ತಿದ್ದಾನೆ, ನನ್ನ ನೋಡ್ತಾ ಇದ್ದಾನೆ. ಯಾಕಂದ್ರೆ ಕಣ್ಣುಗಳಲ್ಲಿ ಪ್ರೀತಿ ಗೊತ್ತಾಗುತ್ತಲ್ಲ. ಒಂದು ಹೆಣ್ಣಿಗೆ ಒಂದು ಗಂಡಸು ತನ್ನ ವಿರೋಧ ಮಾಡ್ತಾ ಇದ್ದಾನ, ತನ್ನನ್ನ ದ್ವೇಷ ಮಾಡ್ತಿದ್ದಾನಂತ ತಿಳ್ಕೊಳ್ಳೋದಿಕ್ಕೆ ಆಗೋದಿಲ್ವೇನೋ, ಆಗೋದೇ ಇಲ್ಲ ಅನ್ಸುತ್ತೆ. ಆದ್ರೆ ಒಬ್ಬ ಪುರುಷ ತನ್ನ ಪ್ರೀತಿ ಮಾಡ್ತಿದ್ದಾನಂತ ಆತನ ಕಣ್ಣುಗಳನ್ನ ನೋಡಿ ತಿಳ್ಕೋಬಹುದು, ಪ್ರೀತಿ ಮಾಡ್ಬೋದಾಗಿತ್ತು. ಕನಿಷ್ಠ ಆತನಿಗೆ ಅಂಗಡಿಗೆ ಬಂದಾಗ ಹೇಳ್ಬೋದಾಗಿತ್ತು, ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಒಂದಿನಾದ್ರೂ ಒಂದು ಸೀರೆಯನ್ನಾದ್ರೂ ಓಪನ್ ಮಾಡಿ ನೋಡು ಅಂತ ಹೇಳಿದಿದ್ರೆ ಇವತ್ತು ಒಂದು ಸುಂದರವಾದ ಜೋಡಿ ನಿಮ್ಮ ನಮ್ಮ ಕಣ್ಣ ಮುಂದೆ ಇರ್ತಿತ್ತು. ಆದ್ರೆ ಈ ಪ್ರೀತಿಯ ಕತೆ ದುರಂತವಾದ ಅಂತ್ಯದಲ್ಲಿ ಕೊನೆಗೊಳ್ಳುತ್ತೆ. ಇಷ್ಟೇ ಕೇಳುವರೆ, ನೀವ್ಯಾರಾದ್ರೂ ಕೂಡ ಪ್ರೀತಿಯನ್ನ ಮಾಡ್ತಿದ್ರೆ ದಯವಿಟ್ಟು ನಿಮ್ಮ ಪ್ರೀತಿಯನ್ನ ನೇರವಾಗಿ ನಿಮ್ಮ ಪ್ರೀತಿಯೊಂದಿಗೆ ಹೇಳಿಕೊಳ್ಳಿ, ಇಲ್ಲಾದ್ರೆ ಹೀಗೆ ಆಗ್ಬೋದೇನೋ, ಯಾರಿಗ್ ಗೊತ್ತು ಯಾರ್ಯಾರ ಮನಸ್ಸಲ್ಲಿ ಯಾರ್ಯಾರ ಮೇಲೆ ಪ್ರೀತಿ ಇದೆ ಅಂತ ಅಲ್ವಾ. ಸೊ ನಿಮ್ಮ ಪ್ರೀತಿಯನ್ನ ದಯವಿಟ್ಟು ನಿಮ್ಮವರೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಿ, ನಿಮ್ಮ ಭಾವನೆಗಳನ್ನ ಹಂಚಿಕೊಳ್ಳಿ. ಮನಸ್ಸಿಗೆ ಭಾವನೆಗಳನ್ನ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆದ್ರೆ ಮನುಷ್ಯರಿಗೆ ಹೇಳಬೇಕಾಗಿದೆ. ಐ ಥಿಂಕ್ ಈ ಕತೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಅಂಡ್ ಥ್ಯಾಂಕ್ ಯು.
1: ಪ್ರೀತಿಯ ಕೇಳುಗರೆ, ಈ ಪ್ರೀತಿಯ ಕಥೆಯಲ್ಲಿರುವ ಸಾರಾಂಶ ಏನಂದ್ರೆ, ನಾವು ಯಾವುದೇ ಒಂದು ವಿಷಯವನ್ನ ಹೇಳಬೇಕಾದ್ರೆ ಅದು ಪ್ರೀತಿ ಆಗ್ಲಿ ಮತ್ತೆ ಯಾವುದೇ ಒಂದು ವಿಷಯ ಆಗ್ಲಿ ಮುಕ್ತವಾಗಿ ಹಂಚ್ಕೊಳ್ಬೇಕು, ಇಲ್ಲವಾದಲ್ಲಿ ಈ ಕತೆ ದುರಂತ ಕಥೆಯಾಗಿ ಅಂತವಾಗುತ್ತದೆ. ಅರ್ಥವಾಯ್ತಲ್ಲವೇ? ಈ ಕಥೆಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಧ್ವನಿ ಸಮುದಾಯ ಬರಲಿಕ್ಕೆ ಇದರ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಸುಮತಿ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು.
1: ಇದೇ ತರಹ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅದುವರೆಗೂ ಕೇಳ್ತಾ ಇದೆ ಇದು ನಿಮ್ಮ ನೆಚ್ಚಿನ 94 MHz FM ನಲ್ಲಿ.

0: பிரம்மத்வதி.
1: ಪ್ರಿಯ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುಗರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರೀತಿಯ ಕೇಳುಗರೆ, ಈ ದಿನದ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಮಣ್ಣಿನ ಆರೋಗ್ಯದ ಕುರಿತು ಸಂದರ್ಶನ ಕಾರ್ಯಕ್ರಮವನ್ನು ನೀಡಲು ಹಾಜರಿದ್ದಾರೆ ಶ್ರೀಯುತ ವೆಂಕಟ ಶಿವಾರೆಡ್ಡಿ, ದಕ್ಷಿಣ ಪಿನಾಕಿನಿ ಯೋಜನೆಯ ಸಂಯೋಜಕರು ಮಾಲೂರು ಕಡೆಯಿಂದ ಹಾಜರಿದ್ದಾರೆ. ಹಾಗೆ ಶ್ರೀಯುತ ಮನೋಜ್ ಕುಮಾರ್, ಬೇಸಾಯ ಶಾಸ್ತ್ರಜ್ಞರು ಮಾಲೂರು ಕಡೆಯಿಂದ ಹಾಜರಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
2: ಥ್ಯಾಂಕ್ ಯು ಮೇಡಮ್. ಎಲ್ಲಾ ಕೇಳುಗರಿಗೂ ನಮಸ್ಕಾರ
1: ಸರ್. ತಮ್ಮ ಒಂದು ಕಿರುಪರಿಚಯದೊಂದಿಗೆ ಕಾರ್ಯಕ್ರಮ ಮುಂದುವರಿಸೋಣ.
2: ಎಲ್ಲಾ ಕೇಳುಗರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟ ಶಿವಾರೆಡ್ಡಿ ಅಂತ. ನಾವು ದಕ್ಷಿಣ ಪಿನಾಕಿನಿ ನದಿ ಸಂರಕ್ಷಣೆಯಲ್ಲಿ ಒಂದು ಯೋಜನೆ ಇದೆ, ಆ ಯೋಜನೆಯಲ್ಲಿ ಯೋಜನಾ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದೇವೆ. ನಾವು ಮೂಲತಃ ಬಂದು ರೈತರೇ, ವಿದ್ಯಾಭ್ಯಾಸ ಬಂದ್ಬಿಟ್ಟು ಕೃಷಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದೀವಿ. ಮತ್ತು ಅದರಲ್ಲಿ ಮುಖ್ಯವಾಗಿ ಈ ಮಣ್ಣಿನ ಶಾಸ್ತ್ರಜ್ಞರು ಅಂತಾರಲ್ಲ, ಸಾಯಿಲ್ ಸೈಂಟಿಸ್ಟ್ ಅಂತ, ನಾವು ಮಣ್ಣಿನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದೇವೆ.
1: ಈ ಕಾರ್ಯಕ್ರಮವನ್ನ ಸಂದರ್ಶಿಸುವವರು ಮನೋಜ್ ಕುಮಾರ್ ಅವರಿಂದ ಕೇಳಿ.
3: ನನ್ನ ಹೆಸರು ಮನೋಜ್ ಕುಮಾರ್ ಅಂತ ಹೇಳ್ಬಿಟ್ಟು, ನಾನು MSc ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಮಾಡಿದ್ದೇನೆ. ಪ್ರಸ್ತುತ ಮರಡ ಕೋಲಾರ ಯೋಜನೆಯಲ್ಲಿ ಬೇಸಾಯ ಶಾಸ್ತ್ರಜ್ಞನಾಗಿ ಕೆಲಸ ಮಾಡುತ್ತಿದ್ದು, ಈ ದಿನ ಮಣ್ಣು ಮತ್ತು ಮಣ್ಣಿನ ಸಂರಕ್ಷಣೆ ಹಾಗೂ ಮಣ್ಣಿನ ಆರೋಗ್ಯದ ಬಗ್ಗೆ ಒಂದು ಸಂದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ವೆಂಕಟಶಿವಾರೆಡ್ಡಿ ಅವರು ಈ ಮಣ್ಣಿನ ಪರೀಕ್ಷೆ, ಸಾವಯವ ಇಂಗಾಲ ಹಾಗೂ ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳ ಪಾತ್ರದ ಬಗ್ಗೆ ವಿವರಣೆಯನ್ನು ನೀಡಲಿದ್ದಾರೆ. ಮೊದಲನೇದಾಗಿ ನಮಸ್ಕಾರ ಸರ್.
2: ನಮಸ್ತೆ.
3: ಅಂದ್ರೆ ಇವಾಗ ಪ್ರಸ್ತುತ ಇರುವಂತ ವ್ಯವಸಾಯದಲ್ಲಿ ಅಥವಾ ಕೃಷಿಯಲ್ಲಿ ಅತ್ಯಂತ ಇಂಪಾರ್ಟೆನ್ಸ್, ಅಂದ್ರೆ ಅತ್ಯಂತ ಮುಖ್ಯವಾಗಿ ಕೇಳ್ತಾ ಇರುವಂತ ಪದಗಳಂದ್ರೆ ಈ ಮೂರು: ಮಣ್ಣಿನ ಪರೀಕ್ಷೆ, ಸಾವಯವ ಇಂಗಾಲ ಮತ್ತೆ ಸೂಕ್ಷ್ಮಾಣುಜೀವಿಗಳು ಮತ್ತೆ ಸುಸ್ಥಿರ ಬೇಸಾಯ. ಇದ್ರ ಬಗ್ಗೆ ಹೆಚ್ಚಾಗಿ ಕೇಳ್ಪಟ್ಟಿದ್ದೀವಿ ಗೌರ್ಮೆಂಟ್ ಕಡೆಯಿಂದ ಆಗ್ಲಿ, ಇಲ್ಲಾಂದ್ರೆ ರೈತರ ಕಡೆಯಿಂದ ಆಗ್ಲಿ, ಇಲ್ಲಾಂದ್ರೆ ಸಮ್ NGOs ಕಡೆಯಿಂದ ಆಗ್ಲಿ. ಈ ತರ ಆದ್ರೆ ಈ ವರ್ಡ್ಸ್ ಜಾಸ್ತಿ ಇಂಪಾರ್ಟೆನ್ಸ್ ಪಡೀತಿದೆ. ಅದರಲ್ಲಿ ಮೊದಲನೆಯದಾಗಿ ಮಣ್ಣಿನ ಪರೀಕ್ಷೆ, ಅದನ್ನ ಹೇಗ್ ಮಾಡಿಸ್ಬೇಕು, ಅದರಿಂದ ಆಗುವಂತ ಲಾಭಗಳೇನು, ರೈತರು ಅದರಲ್ಲಿ ಏನೇನು ಅಂಶಗಳನ್ನ ತಿಳ್ಕೊತಾರೆ ಅದರಿಂದ,

ಅವ್ರದ್ದು ರಕ್ತ ಪರೀಕ್ಷೆ ಆಗಲಿ, ಅವ್ರದ್ದು ಮಾಂಸಖಂಡಗಳ ಪರೀಕ್ಷೆ ಆಗಲಿ, ಅಥವಾ ಅವ್ರದ್ದು ಮಲಮೂತ್ರಗಳ ಪರೀಕ್ಷೆ ಆಗಲಿ, ಪರೀಕ್ಷೆ ಮಾಡಾದ್ಮೇಲೆ ಅದರಲ್ಲಿ ಅವ್ರಿಗೆ ಇರೋ ಒಂದು ಸಮಸ್ಯೆಗಳು ಗೊತ್ತಾಗುತ್ತೆ, ಆ ಸಮಸ್ಯೆಗಳಿಗೆ ತಕ್ಕಂತೆ ವೈದ್ಯರು ಚಿಕಿತ್ಸೆಯನ್ನು ಕೊಡ್ತಾರೆ. ಅದೇ ರೀತಿ ಸಹ ಇಂದು ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಆಗೋಗ್ತಾ ಇದೆ. ಮಣ್ಣಿನಲ್ಲಿ ಯಾವಾಗ ಫಲವತ್ತತೆ ಕಡಿಮೆ ಆಗ್ತಾ ಇದೆಯೋ ಅವಾಗ ಬಂದಿದ್ದೇ ಪದಗಳೇ ಮಣ್ಣು ಪರೀಕ್ಷೆ. ಸೊ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಣ್ಣಿನಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ ಅನ್ನೋದನ್ನ ತಿಳಿಸೋದಕ್ಕೆ ಬಂದಿದ್ದು ಮಣ್ಣು ಪರೀಕ್ಷೆ. ಮಣ್ಣು ಪರೀಕ್ಷೆಯಲ್ಲಿ ಮುಖ್ಯವಾದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಮಣ್ಣಲ್ಲಿ ಏನಾದರೂ ಕಡಿಮೆ ಇದೆಯಾ, ಜಾಸ್ತಿ ಇದೆಯಾ, ಕೆಲವು ಅಂಶಗಳು ಹೆಚ್ಚಾಗಿ ಪೋಷಕಾಂಶಗಳನ್ನು ಜಾಸ್ತಿ ನೋಡ್ತಾರೆ ಮಣ್ಣು ಪರೀಕ್ಷೆಯಲ್ಲಿ. ಅದರಲ್ಲಿ ಬಯೋಲಾಜಿಕಲ್ ಅನಾಲಿಸಿಸ್ ಅಂತ ಬರುತ್ತೆ, ಅದರ ಸೂಕ್ಷ್ಮ ಜೀವಿಗಳ ಪ್ರಮಾಣ ಎಷ್ಟಿದೆ, ಸೂಕ್ಷ್ಮ ಜೀವಿಗಳ ಪ್ರಮಾಣ ಇದ್ರೆ ಯಾವ ಸೂಕ್ಷ್ಮಗಳು ಎಷ್ಟೆಷ್ಟಿದಾವೆ, ಆ ಸೂಕ್ಷ್ಮ ಜೀವಿಗಳಲ್ಲಿ ಮಾತ್ರ ಶಿಲೀಂಧ್ರಗಳಾಗ್ಲಿ ಮತ್ತೆ ಬ್ಯಾಕ್ಟೀರಿಯಾಗಳಾಗ್ಲಿ ಮತ್ತೆ ಆಕ್ಟಿನೋಮೈಸೆಟ್ಗಳಾಗ್ಲಿ, ಇನ್ನೊಂದು ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತಹ ಇನ್ನು ಕೆಲವು ಹುಳುಗಳಾಗ್ಲಿ ಅವೆಲ್ಲ ಇರ್ತವೆ. ಅದು ಬೇರೆ, ಅದು ಕಡಿಮೆ ಪರೀಕ್ಷೆಗಳ ಕಡಿಮೆ ಮಾಡ್ತಾರೆ ಪರೀಕ್ಷೆ. ಬಟ್ ಹೆಚ್ಚಾಗಿ ಪೋಷಕಾಂಶಗಳು ಎಷ್ಟೆಷ್ಟಿದ್ದಾವೆ, ಆ ಪೋಷಕಾಂಶಗಳ ಜೊತೆಗೆ ಕೆಲವು ಭೌತಿಕ ಗುಣಲಕ್ಷಣಗಳು ಇರ್ತವೆ. ಆ ಭೌತಿಕ ಗುಣಲಕ್ಷಣಗಳು ಏನಪ್ಪಾ ಅಂತ ಹೇಳಿದ್ರೆ, ಮಣ್ಣಿನ ರಚನೆ ಹೇಗಿದೆ, ಮಣ್ಣಿನ ಆಕಾರ ಹೇಗಿದೆ, ಮತ್ತೆ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ಏನಿದೆ. ಸೊ ಈ ಪೋಷಕಾಂಶಗಳು ಮತ್ತೆ ಮಣ್ಣಿನಲ್ಲಿರುವಂತಹ ಈ ಭೌತಿಕ ಲಕ್ಷಣಗಳು ಮತ್ತೆ ಇವುಗಳ ಮಣ್ಣಿನ ರಚನೆ ಇವನ್ನೆಲ್ಲ ನೋಡ್ಬೇಕಪ್ಪ ಅಂತ ಹೇಳಿದ್ರೆ ಟೆಸ್ಟ್ಗಳು ಮಾಡ್ತಾರೆ. ಅದನ್ನ ಟೆಸ್ಟ್ಗಳು ಮಾಡಿಸಿ ಆ ಭೂಮಿಗೆ ತಕ್ಕಂತೆ ಈ ಫಲಿತಾಂಶ ಮಣ್ಣು ಪರೀಕ್ಷೆ ಏನ್ ಬಂದಿರುತ್ತೋ ಅದಕ್ಕೆ ತಕ್ಕಂತೆ ಆ ಭೂಮಿಗೆ ನಾವು ಚಿಕಿತ್ಸೆಯನ್ನು ಕೊಡುವಂಥದ್ದು. ಅದ್ರಲ್ಲಿ ಸಾವಯವ ಇಂಗಾಲ ಕಡಿಮೆ ಇದ್ರೆ ಅದಕ್ಕೆ ಏನ್ ಮಾಡ್ಬೇಕು, ಸಾರಜನಕ ಇದ್ರೆ ರಂಜಕ ಪೊಟಾಷಿ ಹೇ ಯಾವ ಪ್ರಮಾಣದಲ್ಲಿದ್ದಾವೆ, ಮತ್ತೆ ಸೂಕ್ಷ್ಮ ಪೋಷಕಾಂಶಗಳು ಯಾವ ಪ್ರಮಾಣದ ಅದರ ತಕ್ಕಂತೆ ನಾವು ಮಣ್ಣಿಗೆ ಸೇರಿಸುವಂತದ್ದು ಕಾರ್ಯಕ್ರಮಗಳನ್ನು ಮಾಡಬೇಕು. ಈ ಮಣ್ಣು ಪರೀಕ್ಷೆಯಲ್ಲಿ ಮುಖ್ಯವಾದ ಏನಪ್ಪಾ ಅಂತ ಹೇಳಿ, ನಾವು ಎಲ್ಲಿ ಮಣ್ಣು ಪರೀಕ್ಷೆ ಮಾಡಬೇಕು ಅನ್ನೋದು ತುಂಬಾ ಗಮನದಲ್ಲಿ ಇಟ್ಕೊಳ್ಬೇಕಾಗಿರೋಂತಹ ಒಂದು ವಿಚಾರ. ಮಣ್ಣಿಲ್ಲ ಅಂದ್ರೆ ನಾವು ಟ್ಯಾಂಕಿಗಳ ಪಕ್ಕದಲ್ಲಿ ಮಾಡ್ಬೇಕು, ಟ್ಯಾಂಕಿಗಳು ಕಟ್ಕೊಂಡಿರ್ತೀವಲ್ಲ ಮಣ್ಣು ನೀರು ಶೇಖರಣೆ ಮಾಡೋದಕ್ಕೆ, ಅದ್ರ ಪಕ್ಕದಲ್ಲಿ ಮಾಡಬಾರ್ದು. ಒಂದು ವೇಳೆ ನೀವು ತಿಪ್ಪೆ ಗೊಬ್ಬರ ಎಲ್ಲಾದರೂ ತೋಟ ಕೊಡಿಸೋದಕ್ಕೆ ಒಂದು ಕಡೆ ಗುಡ್ಡೆ ಮಾಡ್ಬಿಟ್ಟು ಅಲ್ಲಿಂದ ಎಲ್ಲ ಕಡೆ ಚೆಲ್ತೀರಾ, ಎಲ್ಲಿ ತಿಪ್ಪೆ ಗೊಬ್ಬರ ಬಿಟ್ಟಿರ್ತೀರೋ ಅಲ್ಲಿ ಮಾಡಬಾರ್ದು. ಮತ್ತೆ ಮರದ ಕೆಳಗಡೆ ಮಾಡಬಾರ್ದು. ಮತ್ತೆ ನೀವು ರಾಸಾಯನಿಕ ಗೊಬ್ಬರಗಳನ್ನ ತೋಟಕ್ಕೆ ಹಾಕಿದ ತಕ್ಷಣ ಮಾಡಬಾರ್ದು. ಈ ರೀತಿಯಾದಂತ ಕೆಲವು ಸೂಚನೆಗಳನ್ನು ಗಮನಿಸಿಟ್ಕೊಂಡು ನಾವು ಮಣ್ಣಿನ ಮಾದರಿಯನ್ನ ತಗೋಬೇಕು. ಆ ಮಣ್ಣಿನ ಮಾದರಿಯನ್ನು ಅಷ್ಟೇ ತುಂಬಾ ಜಾಗರೂಕತೆಯಿಂದ ತಗೋಬೇಕು. ಮತ್ತೆ ಅದರಲ್ಲಿರುವಂತಹ ಕಸ ಕಡ್ಡಿಗಳನ್ನ ನೀಟಾಗಿ ತೆಗಿಬೇಕು, ಇಲ್ಲಾಂದ್ರೆ ಮಣ್ಣು ಪರೀಕ್ಷೆಲಿ ಅವು ಸಹ ಸೇರ್ಕೊಂಡ್ಬಿಟ್ಟಿರ್ತವೆ. ಮತ್ತೆ ಕಲ್ಲುಗಳಿರಬಾರ್ದು, ಯಾಕಂದ್ರೆ ಕಲ್ಲುಗಳಿದ್ರೆ ಮತ್ತೆ ಫಲಿತಾಂಶ ಬೇರೆ ತರ ಆಗುತ್ತೆ. ಮತ್ತೆ ಯಾವುದೇ ರೀತಿಯಾದಂತಹ ಮಣ್ಣು ತೆಗಿಬೇಕಾದ್ರೆ ಆ ಮಣ್ಣನ್ನ ಯಾವುದು ಗೊಬ್ಬರದ ಚೀಲಗಳಲ್ಲಾಗ್ಲಿ ಅಥವಾ ಈ ಬೇರೆ ಅದಕ್ಕೆ ಬಳಕೆಯಾಗಿರುವಂತಹ ಚೀಲಗಳನ್ನಾಗ್ಲಿ ಕವರ್ಗಳನ್ನಾಗ್ಲಿ ಬಳಸಿದ್ರೆ ಅಲ್ಲಿ ಅದು ಮಿಶ್ರಣ ಆಗ್ಬಿಟ್ಟು ಮಣ್ಣು ಪರೀಕ್ಷೆಗೆ ರಿಪೋರ್ಟ್ ಅಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಮಣ್ಣನ್ನ ಎಲ್ಲಿಂದ ತೆಗ್ದಿರೋ ಅದಕ್ಕೆ ಪೋಷಕಾಂಶಗಳನ್ನಾಗ್ಲಿ ಅದನ್ನ ವ್ಯವಸ್ಥಿತವಾಗಿ ಸರಿಪಡಿಸೋದಕ್ಕೆ ಆಗುದಿಲ್ಲ. ಹಾಗಾಗಿ ಮಣ್ಣು ಪರೀಕ್ಷೆಯನ್ನ ತುಂಬಾ ವ್ಯವಸ್ಥಿತವಾಗಿ ಮಾಡ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾದ ಉದ್ದೇಶ ಮಣ್ಣು ಪರೀಕ್ಷೆಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನಾವು ರೈತರು ಹೆಚ್ಚಾಗಿ ಅವೈಜ್ಞಾನಿಕವಾಗಿ ರಾಸಾಯನಿಕಗಳನ್ನ ಬಳಸ್ತಾ ಇದ್ದಾರೆ, ಗೊಬ್ಬರಗಳನ್ನ. ಮಣ್ಣು ಪರೀಕ್ಷೆಯಲ್ಲಿ ಮಾಡಿದಾಗ ಎಷ್ಟೆಷ್ಟು ರಾಸಾಯನಿಕ ಗೊಬ್ಬರಗಳನ್ನ ಬಳಸಬೇಕಾಗುತ್ತೆ, ಜಾಸ್ತಿ ಇರೋದನ್ನ ಕಡಿಮೆ ಮಾಡ್ಬೋದು, ಕಡಿಮೆ ಇರೋದನ್ನ ಜಾಸ್ತಿ ಮಾಡ್ಬೋದು. ಹಾಗಾಗಿ ರೈತರ ಹತ್ರ 1 ಎಕರೆ ಮಾಡ್ತಾ ಇದ್ರು, 1/2 ಎಕರೆ ಮಾಡ್ತಾ ಇದ್ರು, 2 ಎಕರೆ ಮಾಡ್ತಾ ಇದ್ರು ಸಹ ಕನಿಷ್ಠ ಪಕ್ಷ 1 ಎಕರೆಗೆ ಅಥವಾ 2 ಎಕರೆಗೆ ಒಂದು ಸ್ಯಾಂಪಲ್ ಅನ್ನ, ಒಂದು ಮಾದರಿಯನ್ನ ಶೇಖರಿಸಿ ಅದನ್ನ ಪರೀಕ್ಷೆ ಮಾಡಿಸಿ ಅದರ ಮುಖಾಂತರ ನಾವು ಏನಾದರೂ ನಮ್ಮ ರೈತರ ಭೂಮಿಗಳಿಗೆ ಸಾವಯವ ಅಂಶನ ಮಾರ್ಕೊಳ್ಳೋದಾಗ್ಲಿ, ರಾಸಾಯನಿಕ ಗೊಬ್ಬರಗಳನ್ನು ಮಾರ್ಪಾಡು ಮಾಡೋದಾಗ್ಲಿ ಮಾಡ್ಬೋದು. ಕೆಲವು ಕಂಪನಿಗಳು ಮಾಡ್ಕೊಡ್ತವೆ. ನೀವು ಮಣ್ಣು ಪರೀಕ್ಷೆ ಮಾಡಾದ್ಮೇಲೆ ಅದರಲ್ಲಿ ಸಾರಜನಕ ಎಷ್ಟಿದೆ, ರಂಜಕ ಎಷ್ಟಿದೆ, ಪೊಟಾಷ್ ಎಷ್ಟಿದೆ, ಸೂಕ್ಷ್ಮ ಪೋಷಕಾಂಶ ಎಷ್ಟಿದ್ದಾವೆ, ಅದಕ್ಕೆ ತಕ್ಕಂತೆ ಅದನ್ನ ಸರಿಪಡಿಸ್ಕೋಬೇಕಪ್ಪ ಅಂತ ಹೇಳಿದ್ರೆ, ನೀವು ಯಾವ ಬೆಳೆ ಬೆಳಿತೀರ ಅಂತ ಮಾಹಿತಿ ತಗೊಂಡು ಆ ಬೆಳೆಗೆ ತಕ್ಕಂತೆ ಈ ಪೋಷಕಾಂಶಗಳು ಎಷ್ಟೆಷ್ಟು ಯಾವ ರೂಪದಲ್ಲಿ ಹಾಕ್ಬೇಕು. ಇವಾಗ ಸಾರಜನಕ ಅಂತೀವಿ, ಯೂರಿಯಾ ರೂಪದಲ್ಲಿ ಹಾಕ್ತಿವಿ, ರಂಜಕ ಅಂತೀವಿ, ಸಿಂಗಲ್ ಸೂಪರ್ ಫಾಸ್ಫೇಟ್ ಬೂದಿ ಅಂತೀವಿ, SSPL ಹಾಕ್ತಿವಿ, ಪೊಟಾಶ್ ಅಂತೀವಿ. ಆ ಪೊಟಾಶ್ ಅಂಶನ ಸೇರಿಸ್ಬೇಕಪ್ಪ ಅಂತ ಹೇಳಿದ್ರೆ ಮ್ಯೂರೇಟ್ ಆಫ್ ಪೊಟಾಶ್ ಮಾದರಿಯಲ್ಲಿ ಹಾಕ್ತಿವಿ. ಈ ರೀತಿಯಾದಂತ ಯಾವ್ಯಾವ ಮಾದರಿಯಲ್ಲಿ ಎಷ್ಟೆಷ್ಟು ಅಂಶಗಳು ಹಾಕ್ಬೇಕು ಅನ್ನೋದು ಸಹ ತಿಳಿಸ್ಕೊಡ್ತಾರೆ. ಹಾಗಾಗಿ ಮಣ್ಣಿನಲ್ಲಿ ಈ ಪೋಷಕಾಂಶಗಳು ಮತ್ತೆ ಈ ಸಾವಯವ ಇಂಗಾಲವನ್ನ ನಾವು ಹೇಗಿದೆ ಅದರದ್ದು ಸ್ಟೇಟಸ್ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಮಣ್ಣು ಪರೀಕ್ಷೆ ತುಂಬಾ ಬೇಕಾಗುತ್ತೆ. ಯಾಕಂದ್ರೆ ಇವುಗಳ ಮೇಲೇನೆ ಕೃಷಿ ನಿಂತಿರೋದು, ಇವುಗಳ ಮೇಲೇನೆ
ನಿಮ್ಮ ಬೆಳೆಯಲ್ಲಿ ಬರುವಂತ ಫಸಲು ಎಷ್ಟು ಬರಬೇಕು.

0: ಅನ್ನೋದು ಆಧಾರ ಆಗಿರೋದು. ಹಾಗಾಗಿ ಮಣ್ಣು ಪರೀಕ್ಷೆ ಅನ್ನೋದು ತುಂಬಾ ಮುಖ್ಯ. ರೈತರು ಯಾವಾಗ್ಲೂ ಅಷ್ಟೇ ಪ್ರತಿ ವರ್ಷಕ್ಕೊಂದ್ಸತಿ ಮಾಡಿಸೋದು ಸೂಕ್ತ, ಅಥವಾ 2 ವರ್ಷಕ್ಕೊಂದ್ಸತಿ ಮಾಡಿಸ್ಲೇಬೇಕು. ಅಥವಾ ಪ್ರತಿ ಸತಿನೂ ಮಾಡಿಸಿ ನೀವು ಬೆಳೆ ಮಾರ್ಪಾಡು ಮಾಡ್ತಾ ಇದ್ದೀರಪ್ಪ ಅಂತ ಕೇಳಿದ್ರೆ ಮಣ್ಣು ಪರೀಕ್ಷೆ ಮಾಡಿಸಿ ಆ ಸಮಯದಲ್ಲಿ ಎಷ್ಟಿದೆ ಅನ್ನೋದನ್ನ ನೀವು ಮಾಡಿಸಿದ್ರೆ ತುಂಬಾ ಸೂಕ್ತ. ಇದನ್ನ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮಾಡ್ತಾರೆ. ಇನ್ ಕೆಲವು ಸ್ವಯಂ ಸೇವಾ ಸಂಸ್ಥೆಗಳಾದಂತಹ ಮೈರಾಡ ಸಂಸ್ಥೆ ಅಥವಾ ಹೋಗ್ಲು ಮಾಡ್ತಾರೆ. ಕೆಲವು ಆರ್ಗ್ಯಾನಿಕ್ ಸಾವಯವ ಗೊಬ್ಬರಗಳನ್ನು ಮಾರಾಟ ಮಾಡುವಂತ ಕಂಪನಿಗಳು ಸಹ ಮಣ್ಣು ಪರೀಕ್ಷೆ ಮಾಡಿಸ್ಕೊಡ್ತವೆ. ರಾಸಾಯನಿಕಗಳನ್ನು ಮಾರಾಟ ಮಾಡುವಂತ ಕಂಪನಿಗಳು ಸಹ ಮಣ್ಣು ಪರೀಕ್ಷೆ ಮಾಡಿಸ್ಕೊಡ್ತವೆ. ಸ್ವಂತ ರೈತರೇ ಸಹ ಮಣ್ಣು ಪರೀಕ್ಷೆ ಮಾಡಿಸ್ಕೋಬೇಕಪ್ಪ ಅಂತ ಹೇಳಿದ್ರೆ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಮಾಡಿಕೊಡ್ತಾರೆ. ಅಥವಾ ಕೃಷಿ ಸಂಬಂಧದಂತ ಕೇಂದ್ರೀಯ ಸಂಸ್ಥೆಗಳಿದ್ದಾವೆ ನಮ್ಮ ಕರ್ನಾಟಕದಲ್ಲಿ, ಅಂದ್ರೆ IIHR, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಂತ ಇದೆ, ತೋಟಗಾರಿಕಾ ಸಂಶೋಧನಾ ಕೇಂದ್ರ, ಅದರಲ್ಲೂ ಸಹ ಮಾಡಿಕೊಡ್ತಾರೆ. ಹಾಗಾಗಿ ಮಣ್ಣು ಪರೀಕ್ಷೆ ನೀವೇನೇ ಬೆಳೆ ಬೆಳಿಬೇಕಪ್ಪ ಅಂತ ಹೇಳಿದ್ರು ಮಣ್ಣು ಪರೀಕ್ಷೆ ಮಾಡಿಸಿ ಮಾಡಿಕೊಟ್ರೆ ತುಂಬಾ ಸೂಕ್ತ. ಮತ್ತೆ ಮಣ್ಣಿನ ಆರೋಗ್ಯನೂ ಸಹ ಕಾಪಾಡ್ಕೊಳಂಗಾಗುತ್ತೆ. ಮತ್ತೆ ನೀವು ಯಾವಾಗ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅನ್ನೋದು ಸಹ ಗೊತ್ತಾಗಿ ಹಾಕಿದ್ರೆ ಒಳ್ಳೇದು, ಇಲ್ಲ ಅಂತ ಹೇಳಿದ್ರೆ ಒಂದು ಹೆಚ್ಚಾಗುತ್ತೆ, ಒಂದು ಕಡಿಮೆ ಆಗುತ್ತೆ, ಅನಾವಶ್ಯಕವಾಗಿ ರೈತರಿಗೆ ದುಡ್ಡು ಜಾಸ್ತಿ ಆಗುತ್ತೆ. ಹಾಗಾಗಿ ಮಣ್ಣು ಪರೀಕ್ಷೆ ಅನ್ನೋದು ತುಂಬಾ ಮುಖ್ಯ, ಅದನ್ನು ಮಾಡಿಸಿ ಮಾಡುವಂಥದ್ದು.
1: ಅಂದ್ರೆ ಮಣ್ಣು ಪರೀಕ್ಷೆ ಇವಾಗ ನಮ್ಮ ಮನುಷ್ಯರಿಗೆ ಏನಾದ್ರೂ ಒಂದು ಕಾಯಿಲೆ ಬಂದ್ರೆ ನಾವ್ ಹೇಗೆ ಡಾಕ್ಟರ್ ಹತ್ರ ಒಂದು ಪ್ರಿಸ್ಕ್ರಿಪ್ಷನ್ ತಗೊಂಡು ಯಾವ ಮೆಡಿಸಿನ್ ಬೇಕು ಅಂದ್ರೆ ನಮ್ಗೆ ಅಪ್ರೋಪ್ರಿಯೇಟ್ ನಮ್ಮ ಯಾವ ರೋಗ ಇದೆ ಅದಕ್ಕೆ ಮಾತ್ರ ಏನ್ ಬೇಕು ಅನ್ನೋ ತರ ಆ ವ್ಯವಸಾಯದಲ್ಲಿ ಸಹ ಆ ರಿಪೋರ್ಟ್ ಪ್ರಕಾರ ಏನ್ ನಾವು ಅದಕ್ಕೆ ಫರ್ಟಿಲೈಸರ್ ಬೇಕೋ ಅದು ಮಾತ್ರ ಕೊಡ್ಬೇಕು, ಬೇರೆ ಏನು ಕೊಡಬಾರ್ದು. ಬೇರೆ ಕೊಟ್ಟರು ಕೂಡ ನಮ್ಗೆ ಸುಮ್ನೆ ಬಂಡವಾಳ ಜಾಸ್ತಿ ಆಗುತ್ತೆ, ಅಷ್ಟು ಬಿಟ್ರೆ
0: ಮಣ್ಣಿನ ಆರೋಗ್ಯನೂ
1: ಡ್ಯಾಮೇಜ್ ಆಗುತ್ತೆ. ಅದೇ ತರ ಮನುಷ್ಯರಿಗೂ, ಮತ್ತೆ ಮನುಷ್ಯರಿಗೆ ಹೇಗೆ ಪ್ರಿಸ್ಕ್ರಿಪ್ಷನ್ ಇಂಪಾರ್ಟೆಂಟ್ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ನಾವು ಪ್ರಿಸ್ಕ್ರಿಪ್ಷನ್ ಹೇಗೆ ಬರ್ಸ್ಕೋತೀವೋ ಅದೇ ತರ ಮಣ್ಣಿಗೂ ಸಹ
0: ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೇದು. ಮಾಡಿಸ್ಕೊಡ್ಲಿಲ್ಲ ಅಂದ್ರೆ ನಡೆಯಲ್ಲ ಅನ್ನಂಗಿಲ್ಲ. ಮನುಷ್ಯರ ತರ ಏನಿಲ್ಲ, ಟೆಸ್ಟ್ ಮಾಡಿದ್ರೆ ಏನೋ ಒಂದು ಟ್ರೀಟ್ಮೆಂಟ್ ಮಾಡಿದ್ರೆ ಅಂತಾರೆ, ಮಣ್ಣಲ್ಲಿ ನಡೀತದೆ. ಆದ್ರೆ ಆ ರೀತಿಯಾದಂತ ಕೃಷಿ ತುಂಬಾ ವೈಜ್ಞಾನಿಕವಾದ ಕೃಷಿ ಅಲ್ಲ.
1: ಹೌದು,
0: ಮತ್ತೆ ಹೆಚ್ಚು ರೈತರಿಗೆ ಇವಾಗ ಹೆಚ್ಚು ಹೊರೆ ಆಗ್ತಾ ಇದೆ ಖರ್ಚು. ಅದನ್ನ ಖರ್ಚು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಉದ್ದೇಶ ಇದು. ಮತ್ತೆ ಮಣ್ಣಿನ ಆರೋಗ್ಯ ಹೊರಟು ಹೋದ್ರೆ ರೈತರು ಮಾಡುವಂತ ವ್ಯವಸಾಯಕ್ಕೂ ಆಯುಷ್ ಕಡಿಮೆ ಆಗುತ್ತೆ. ಆಯುಷ್ ಜಾಸ್ತಿ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ
1: ಮಣ್ಣಿಗೆ ಜೀವ ತರಬೇಕು, ನಾವು
0: ಮಣ್ಣಿಗೆ ಜೀವ ತರಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ಏನ್ ಬೇಕೋ ಅದು ಕೊಡ್ಬೇಕು. ಏನ್ ಕೊಡಬಾರ್ದು ಅದನ್ನ ಕೊಡಬಾರ್ದು, ಏನಿದೆಯೋ ಅದನ್ನ ಕೊಡದೆ ಇರೋದು ಒಳ್ಳೇದು. ಹಾಗಾಗಿ ಮಣ್ಣು ಪರೀಕ್ಷೆ ತುಂಬಾ ಒಂದು ಒಳ್ಳೆಯ ವಿಚಾರ, ಮತ್ತು ಒಳ್ಳೆಯ ಕೆಲಸ ಸಹ ಕೃಷಿಯಲ್ಲಿ ಮಾಡಿದ್ರೆ.
1: ಈಗ ನಾವು ಮಣ್ಣು ಪರೀಕ್ಷೆ ಬಗ್ಗೆ ಸುವಿಸ್ತಾರವಾಗಿ ಮಾತಾಡಿದ್ವಿ. ಈಗ ಎರಡನೇದಾಗಿ ನಾವು ಸಾವಯವ ಇಂಗಾಲದ ಬಗ್ಗೆ ಮಾತಾಡೋಣ. ಸಾವಯವ ಇಂಗಾಲ ಅಂತ ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಆಗಲಿ, ಇಲ್ಲಾಂದ್ರೆ ಗೌರ್ಮೆಂಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರುತ್ತೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆರ್ ಸೆರಿಕಲ್ಚರ್, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಸಹ ಇವಾಗ ಅದ್ರಿಗೆ ಜಾಸ್ತಿ ಪ್ರಾಮುಖ್ಯತೆ ಪಡ್ಕೊಳ್ತಾ ಇದೆ. ಒಂದು ಮಣ್ಣು ಫಲವತ್ತತೆಯಿಂದ ಇದೆ ಮತ್ತೆ ಬೆಳೆ ಬೆಳೆಯಲು ಯೋಗ್ಯ ಆದಷ್ಟು, ಅಂದ್ರೆ ಮಣ್ಣೇ ಬೆಳೆನ ಬೆಳೆಸುತ್ತೆ ಅಂತ ಅನ್ಬೇಕಾದ್ರೆ ಒಂದು ಮಣ್ಣಲ್ಲಿ ಎಷ್ಟು ಪರ್ಸೆಂಟ್ ಸಾವಯವ ಇಂಗಾಲ ಇರಬೇಕು? ನಮ್ಮ ದೇಶದಲ್ಲಿ ಆವರೇಜ್ ಎಷ್ಟು ಸಾವಯವ ಇಂಗಾಲ ಇದೆ, ಮತ್ತೆ ಆ ಸಾವಯವ ಇಂಗಾಲನ ಜಾಸ್ತಿ ಮಾಡೋದಕ್ಕೆ ನಾವೇನೇನ್ ಕ್ರಮಗಳನ್ನ ತೆಗೆದುಕೊಳ್ಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರವಾಗಿ ಸರ್
0: ಇವಾಗ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ಸಾವಯವ ಇಂಗಾಲ ಅನ್ನೋದು ತುಂಬಾ ಕೃಷಿಯಲ್ಲಿ ಪ್ರಚಲಿತವಾಗಿರುವಂತಹ ಒಂದು ಪದ. ಸಾವಯವ ಇಂಗಾಲ ಹೇಗಪ್ಪ ಅಂತ ಹೇಳಿದ್ರೆ, ನಾವು ಮರುಭೂಮಿಯಲ್ಲಿ ನಾವು ವ್ಯವಸಾಯ ಮಾಡೋಕ್ಕಾಗೋದಿಲ್ಲ. ಕಾರಣ ಒಂದೇ, ಏನು, ಅಲ್ಲಿ ಮರಳು ಮಾತ್ರ ಇದೆ, ಅಲ್ಲಿ ಸಾವಯವ ಇಂಗಾಲ ಇಲ್ಲ. ನೀವು ಟೆಸ್ಟ್ ಮಾಡ್ತೀರಿ, ಅದೇ ಮಣ್ಣನ್ನು ತಗೊಬಂದು ನೀವು ತಿಪ್ಪೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ, ತಿಪ್ಪೆ ಗೊಬ್ಬರ ಅಥವಾ ನೀವು ಎರೆಹುಳು ಗೊಬ್ಬರ ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೀವು ಯಾವಾದ್ರೂ ಬೀಜ ಹಾಕಿ ನೀರಿಗೆ, ಅವಾಗ ಅಲ್ಲಿ ಬೀಜಗಳು ಮೊಳಕೆ ಬರ್ತದೆ. ಅಂದ್ರೆ ನಾವು ಮರಳು ಮಣ್ಣಂತ ಕರಿಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ಜೀವ ಇರಬೇಕು. ಜೀವ ಮಣ್ಣಿಗೆ ಜೀವ ಇದೆಯಾ ಇಲ್ಲ ಅಂತ ಯಾವಾಗ ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ, ಅದರಲ್ಲಿ ಏನಾದರೂ ಒಂದು ಸಸ್ಯ ಸಂಕುಲನೋ ಅಥವಾ ಪ್ರಾಣಿ ಸಂಕುಲನೋ ಇದ್ದಾಗ ಮಾತ್ರ ಅದಕ್ಕೆ ಜೀವ ಇರುತ್ತೆ. ಯಾವಾಗ ನೀವು ಮರುಭೂಮಿಯಲ್ಲಿ ಆ ಮಣ್ಣು ತಗೊಬಂದು ಏನೇ ಬೀಜ ಹಾಕಲು ಬರೋದಿಲ್ಲ, ಅದಕ್ಕೆ ನೀವೇನಾದ್ರೂ ತಿಪ್ಪೆ ಗೊಬ್ಬರ ಸಾವಯವ ಹಾಕಲು ಬರುತ್ತೆ, ಅವಾಗ ಮರಳಿಂದ ಮಣ್ಣಾಗಿ ಮಾರ್ಪಾಡಾಗುತ್ತೆ. ಮಣ್ಣಿಗೆ ಜೀವ ಇರುತ್ತೆ, ಮರಳಿಗೆ ಜೀವ ಇರುತ್ತದೆ. ಹಾಗಾಗಿ ಸಾವಯವ ಆ ಮರಳಿಗೆ ಜೀವ ಬರಬೇಕಪ್ಪ ಅಂತ ಹೇಳಿದ್ರೆ ಮುಖ್ಯವಾದ ಅಂಶ ಸಾವಯವ ಇಂಗಾಲ, ಆರ್ಗ್ಯಾನಿಕ್ ಕಾರ್ಬನ್ ಅಂತಾರೆ. ಸೊ ಆ ಸಾವಯವ ಇಂಗಾಲವನ್ನ ಜನರು ಮರ್ತಿದ್ದಾರೆ. ಅದನ್ನ ಮೊದಲನಾಗಿ ಇಂದಿನ ರೈತ ಯುಗ ಮರ್ತಿದೆ. ಹಿಂದಿನ ಕಾಲದಲ್ಲಿ ತಿಪ್ಪೆ ಗೊಬ್ಬರ ಹೊಡೆಸಿದಿರ ಯಾರು ಬೆಳೆ ಮಾಡ್ತಾ ಇರಲಿಲ್ಲ. ಯಾವುದೇ ಪ್ರತಿಯೊಂದು ವರ್ಷನೂ ಅಷ್ಟೇ ಅವರು ಹಿಂಗಾರು ಬೆಳೆ ಆಗಲಿ ಮುಂಗಾರು ಬೆಳೆ ಆಗಲಿ ಅಥವಾ ಯಾವುದೇ ಬೆಳೆ ಬೆಳೀಲಿ ಸ್ವಲ್ಪ ತಿಪ್ಪೆ ಗೊಬ್ಬರ ಹಾಕಿ ಮಾಡುವಂಥವ್ರು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈ ತಿಪ್ಪೆ ಗೊಬ್ಬರ ಅನ್ನುವಂಥದ್ದು ನಾವು ಪೋಷಕಾಂಶಗಳು ಒಂದೇ ಕೊಡೋದಿಲ್ಲ, ಅದು ಪೋಷಕಾಂಶಗಳು ಒಂದೇ ಇರ್ತದೆ. ಯಾಕಂದ್ರೆ ತಿಪ್ಪೆ ಗೊಬ್ಬರದಲ್ಲಿ ಸಾರಜನಕ ಇರ್ತದೆ, ರಂಜಕ ಇರ್ತದೆ, ಪೊಟಾಷ್ ಇರ್ತದೆ, ಸೂಕ್ಷ್ಮ ಪೋಷಕಾಂಶಗಳಿರ್ತವೆ. ಅದರ ಜೊತೆಗೆ ಸಾವಯವ ಇಂಗಾಲ ಅನ್ನೋದಂಥದ್ದು ಭೂಮಿಯಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳಿಗೆ ಅದು ಆಹಾರ ಮತ್ತೆ ನೀರನ್ನು ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯ ಇರ್ತದೆ. ಹಾಗಾಗಿ ಮತ್ತೆ ನಿಮ್ಮ ಮಣ್ಣನ್ನು ಮೃದುವಾಗಿಡುತ್ತೆ. ನೀವೆಷ್ಟೇ ಪ್ರೆಷರ್ ಹಾಕಿ ಆ ಪ್ರೆಷರ್ ಅನ್ನ ಕುಶನ್ ತರ ಇಟ್ಕೊಳ್ಳುತ್ತದೆ. ಹೌದು, ಮತ್ತೆ ನೀರು ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯ. ಈ ಇವಾಗ ನಾವು ಸಾವಯವ ಅಂಶ ಇಲ್ಲದೇ ಇರುವಂತಹ ಮಣ್ಣಿಗೆ ಮರಳಿಗೆ ಮೇಲ್ಗಡೆ ನೀರು ಹಾಕಿದ್ರೆ ಕೆಳಗಡೆಗೆ ಈಸಿಯಾಗಿ ಹೊರಟೋಗುತ್ತೆ, ನದಿ ತರ ಹರ್ಕೊಂಡು ಹೊರಟೋಗುತ್ತೆ. ಅದೇ ಸಾವಯವ ಇಂಗಾಲ ಇರುವಂತಹ ಮಣ್ಣಿಗೆ ನೀವು ಮೇಲ್ಗಡೆ ನೀರು ಹಾಕಿದ್ರೆ ಅದು ಕಂಪ್ಲೀಟ್ ಆಗಿ ಹೀರ್ಕೊಳ್ಳುತ್ತೆ. ಅದು ಹೀರ್ಕೊಂಡು ಅದ್ರ ಹೊಟ್ಟೆ ತುಂಬಿದ ಆದ್ಮೇಲೆ ಹೆಚ್ಚಾಗಿ ನೀರು ಬಿಟ್ಟರೆ ಮಾತ್ರ ಹರಿತದೆ. ಅದೇ ಮರಳಲ್ಲಿ ಆಗಿರೋದಿಲ್ಲ, ಮರಳಲ್ಲಿ ಮೇಲ್ಗಡೆ ನೀರು ಹಾಕಿದ ತಕ್ಷಣ ಕೆಳಗಡೆಗೆ ಈಸಿಯಾಗಿ ಸಂಧಿಗಳಲ್ಲಿ ಬಂದ್ಬಿಡುತ್ತೆ. ಹಾಗಾಗಿ ಸಾವಯವ ಇಂಗಾಲ ಅಂಶ ಅನ್ನೋದು ರೈತರ ಪದಗಳಲ್ಲಿ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ತಿಪ್ಪೆ ಗೊಬ್ಬರದ ಅಂಶ. ಆ ತಿಪ್ಪೆ ಗೊಬ್ಬರದ ಅಂಶ ಇದ್ರೆ ಮಾತ್ರ ಮನೇಲಿ ನೀರು ಇಟ್ಕೊಳ್ಳೋದಾಗ್ಲಿ ಮತ್ತೆ ಅಲ್ಲಿರುವಂತಹ ಶಾಖವನ್ನ ಕಂಟ್ರೋಲ್ ಮಾಡೋದಾಗ್ಲಿ. ಕೇವಲ ಮರಳು ಮಾತ್ರ ಇದ್ರೆ ನಮಗೆ ಬಿಸಿ ಜಾಸ್ತಿ ಇರ್ತದೆ, ಆದ್ರೆ ಸಾವಯವ ಇಂಗಾಲದ ಅಂಶ ಜಾಸ್ತಿ ಇದ್ದಷ್ಟು ಮೇಲ್ಗಡೆ ಎಷ್ಟೇ ಬಿಸಿಲು ಬೀಳಲಿ ಅದನ್ನ ಕುಷನಿಂಗ್ ಎಫೆಕ್ಟ್ ಅಂತಾರೆ, ಬಫರಿಂಗ್ ಎಫೆಕ್ಟ್ ಅಂತಾರೆ. ಅದನ್ನ ಬೇಗ ಬೇರುಗಳಿಗೆ ಹೋಗದ ರೀತಿಯಾದಂತಹ ರೀತಿಯಲ್ಲಿ ತಡ್ಕೊಳುತ್ತೆ. ಶಾಖ ಆಗಲಿ ಮತ್ತೆ ನೀರಾಗಲಿ, ಬಿಸಿಲು ಜಾಸ್ತಿ ಬಿದ್ದಾಗ ಕೇವಲ ಮರಳು ಮಾತ್ರ ಇದ್ರೆ ನೀರು ಬೇಗ ಆವಿಯಾಗಿ ಹೊರಟೋಗುತ್ತೆ, ಅದನ್ನ ಎವಾಪರೇಷನ್ ಅಂತಾರ, ಅದು ಹೊರಟೋಗುತ್ತೆ. ಆದರೆ ಸಾವಯವ ಇಂಗಾಲ ಇದ್ರೆ ಅದು ಬೇಗ ಹೋಗೋದಿಲ್ಲ, ಅದು ತಡೀತದೆ. ಶಾಖ ಆಗೋದು ಲೇಟು, ಬಿಡೋದು ಲೇಟು. ಆವಾಗ ಬೇರುಗಳಿಗೆ ತಂಪಾಗಿ ಇರ್ತದೆ, ಮತ್ತೆ ಬೇರುಗಳು ಬೇರು ಬಿಡೋದಕ್ಕೆ ಮರಳು ಮಾತ್ರ ಇದ್ರೆ ಅಲ್ಲಿ ನಿಮಗೆ ಫೋರ್ಸ್ ಅನ್ನೋದು ಡೆವಲಪ್ ಆಗೋದಿಲ್ಲ. ಅವಾಗ ಸಾವಯವ ಅಂಶಗಳೇನಾದ್ರೂ ಜಾಸ್ತಿ ಇದ್ರೆ ಬೇರು ಬಿಟ್ಕೊಳ್ಳೋದಕ್ಕೂ ಸಹ ನಿಮಗೆ ಅವಕಾಶ ಇರ್ತದೆ, ಬೇರೆ ಆಳಕ್ಕೆ ಹೋಗೋದಾಗ್ಲಿ. ಮತ್ತೆ ಇನ್ನೊಂದು ಸೂಕ್ಷ್ಮಾಣುಜೀವಿಗಳು, ನಾವು ಯಾವುದೇ ರೀತಿಯಾದಂತಹ ರಾಸಾಯನಿಕಗಳನ್ನು ಭೂಮಿಗೆ ಹಾಕಿದ್ರು ಸಹ ಅದು ಎಲ್ಲನೂ ಸಹ ನೇರವಾಗಿ ಬೆಳೆಗಳು ಬೇರೆಗಳನ್ನು ತಗೊಳ್ಕೊಳ್ಳೋ ಪ್ರಮಾಣದಲ್ಲಿ ಆ ಫಾರ್ಮಲ್ ಇರುವುದಿಲ್ಲ, ಆ ರೂಪದಲ್ಲಿ ಇರೋದಿಲ್ಲ. ಸೂಕ್ಷ್ಮ ಜೀವಿಗಳು ಏನಪ್ಪ ಮಾಡ್ತಾವಪ್ಪ ಅಂತ ಹೇಳಿದ್ರೆ, ಸಾವಯವ ಇಂಗಾಲ ಜಾಸ್ತಿ ಇರೋ ಭೂಮಿಗಳಲ್ಲಿ ಮಾತ್ರ ಸೂಕ್ಷ್ಮ ಜೀವಿಗಳು ಇರ್ತವೆ. ಯಾಕಂದ್ರೆ ಸೂಕ್ಷ್ಮ ಜೀವಿಗಳಿಗೆ ಕಾರ್ಬನ್ ಸೋರ್ಸ್ ಅಂತಾರೆ. ಇವಾಗ ನಾವು ಹೇಗೆ ಉಸಿರಾಟದಲ್ಲಿ ನಮ್ಗೆ ಕಾರ್ಬನ್ ಸಿಗ್ತಾ ಇದೆ, ತಿನ್ನೋದ್ರಲ್ಲಿ ಕಾರ್ಬನ್ ಸಿಗ್ತದೆ, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಎಷ್ಟು ಮುಖ್ಯ ಅನ್ನೋ ನಾವು ಬದುಕೋದಕ್ಕೆ, ಸೂಕ್ಷ್ಮ ಜೀವಿಗಳಿಗೂ ಅಷ್ಟೇ ಮುಖ್ಯ. ಹಾಗಾಗಿ ಆ ಕಾರ್ಬನ್ ಸೋರ್ಸ್ ಅನ್ನೋದು ಸಾವಯವ ಇಂಗಾಲದಿಂದ ಸಿಗುತ್ತೆ. ಸೊ ಆ ಸಾವಯವ ಇಂಗಾಲ ಎಲ್ಲಿರ್ತವೆ, ಸೂಕ್ಷ್ಮ ಜೀವಿಗಳಲ್ಲಿ ಇರ್ತವೆ. ಸೂಕ್ಷ್ಮ ಜೀವಿಗಳಲ್ಲಿ ಇರ್ತವೋ ಅವಾಗ ಪೋಷಕಾಂಶಗಳು ಗಿಡಗಳಿಗೆ ಸಿಗದೇ ಇರುವಂತಹ ರೂಪದಿಂದ ಸಿಗೋ ರೂಪಕ್ಕೆ ಅಡಿಗೆ ಮಾಡಿಡುವಂತಹ ಕೆಲಸಗಳನ್ನ ಅವು ಮಾಡ್ತವೆ. ಅವು ಇರ್ಬೇಕಪ್ಪ ಅಂದ್ರೆ ಸಾವಯವ ಇಂಗಾಲ ಇರಲೇಬೇಕು. ಸೊ ಹಾಗಾಗಿ ಸಾವಯವ ಇಂಗಾಲ ಅಂಶ ಭೂಮಿಯಲ್ಲಿ ತುಂಬಾ ಮುಖ್ಯ. ಯಾವುದೇ ರಾಸಾಯನಿಕ ಕೃಷಿಗಳು ಮಾಡಲಿ ಅಥವಾ ನೈಸರ್ಗಿಕ ಕೃಷಿ ಮಾಡಲಿ ಅಥವಾ ಸಾವಯವ ಕೃಷಿ ಮಾಡಲಿ ಅಥವಾ ನೀವು ಇವಾಗ ಹೊಸದಾಗಿ ಬಂದ ಪರ್ಮಾಕಲ್ಚರ್ ಅಂತಾಗ್ಲಿ, ಪರ್ಮಾಕಲ್ಚರ್ ಅಂದ್ರೆ ಪರ್ಮನೆಂಟ್ ಅಗ್ರಿಕಲ್ಚರ್ ಅಂತ, ಈ ತರ ಯಾವುದೇ ಕೃಷಿ ಮಾಡಲಿ ಆ ಭೂಮಿಗಳಲ್ಲಿ ಸಾವಯವ ಇಂಗಾಲ ಇರಲೇಬೇಕು. ಸಾವಯವ ಇಂಗಾಲ ಅಂದ್ರೆ ತಿಪ್ಪೆ ಗೊಬ್ಬರದ ಅಂಶ. ಅದಿದ್ರೆ ಮಾತ್ರ ವ್ಯವಸಾಯ ಮಾಡೋದಕ್ಕೆ ಸಾಧ್ಯ. ವ್ಯವಸಾಯ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಯಾವಾಗ ಇಳುವರಿ ಚೆನ್ನಾಗಿ ಬರುತ್ತೆ, ಯಾವಾಗ ಬೆಳೆಗಳು ಚೆನ್ನಾಗಿ ಬರುತ್ತದೆ, ಯಾವಾಗ ಖರ್ಚು ಕಡಿಮೆ ಇರ್ತದೆ, ಯಾವಾಗ ಗಿಡಗಳು ಆರೋಗ್ಯವಾಗಿರ್ತವೋ, ಯಾವಾಗ ಅದರದ್ದು ಮ್ಯಾನೇಜ್ಮೆಂಟ್ ಕಡಿಮೆ ಇರ್ತದೋ, ಅಂತಹ ಕೃಷಿ ಒಂದು ಜಾಸ್ತಿ ವರ್ಷಗಳು ನಡೀತದೆ. ಯಾವಾಗ ಸಾವಯವ ಅಂಶ ಇಲ್ಲದೆ ಇರುವಂತ ವ್ಯವಸಾಯ ಮಾಡಕ್ ಹೋಗ್ತಾರೋ ಅದು ವ್ಯವಸಾಯ ಮಾಡಕ್ ಆಗೋದೇ ಇಲ್ಲ. ಅವತರ ಸ್ವಲ್ಪ ಸ್ವಲ್ಪ ಇರೋ ಸಾವಯವ ಅಂಶ ಇರೋ ತನಕ ನಡೀತದೆ ವ್ಯವಸಾಯ, ಅದಾದ್ಮೇಲೆ ಬಿದ್ದೋಗುತ್ತೆ. ಹಾಗಾಗಿ ಮಣ್ಣು ಆರೋಗ್ಯವಾಗಿರ್ಬೇಕಪ್ಪ ಅಂತ ಹೇಳಿದ್ರೆ ಸಾವಯವ ಅಂಶ ಅನ್ನೋದು ತುಂಬಾ ಮುಖ್ಯವಾದದ್ದು. ಅದು ಸಹ ಮಣ್ಣು ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ ಎಷ್ಟು ಅಂಶ ಇದೆ ಅಂತ. ಅದು ಇರಬೇಕಾಗಿರುವಂತಹದ್ದು ನಮ್ಮ ಭೂಮಿಗಳಲ್ಲಿ 0.5 ಇಂದ 0.75% ಅಂತಾರೆ. ಪರ್ಸೆಂಟೇಜ್ ಅನ್ನೋ ಪದದಲ್ಲಿ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, 100 ಕೆಜಿ ನೀವು ಏನಾದ್ರೂ ಮಣ್ಣು ತಗೊಂಡ್ರೆ ಅದರಲ್ಲಿ 0.25 ಇಂದ 0.75 ಕೆಜಿಯಷ್ಟು ನಮಗೆ ಸಾವಯವ ಅಂಶ ಇರಬೇಕು. ಅದು ಏನು ವಿಜ್ಞಾನಿಗಳು ಹೇಳಿರುವಂಥದ್ದು. ಆದರೆ ಪ್ರಕೃತಿಯಲ್ಲಿ ನಿಮ್ಮ ಭೂಮಿ ಚೆನ್ನಾಗಿರ್ಬೇಕಪ್ಪ ಅಂತ ಹೇಳಿದ್ರೆ ನಿಮ್ಗೆ 1-2 ಕೆಜಿಯಷ್ಟು ಪ್ರಮಾಣದಷ್ಟು ಸಾವಯವ ಅಂಶ ಇದೆ ಅಂದ್ರೆ 1-2% ಅಷ್ಟೇನಾದ್ರೂ ಸಾವಯವ ಅಂಶ ಇದ್ರೆ ಮಾತ್ರ 100 ಕೆಜಿ ಮಣ್ಣು ತಗೊಂಡ್ರೆ ಅದ್ರ 1-2 ಕೆಜಿ ಸಾವಯವ ಅಂಶ ಇರಬೇಕು. ಆ ರೀತಿ ನಾವು ಮಣ್ಣಿದ್ರೆ ಆ ಮಣ್ಣಿನಲ್ಲಿ ವ್ಯವಸಾಯ ಚೆನ್ನಾಗಿ ಮಾಡಕ್ ಸಾಧ್ಯ, ವ್ಯವಸಾಯ ಜಾಸ್ತಿ ವರ್ಷಗಳು ಮಾಡಕ್ ಸಾಧ್ಯ. ನೀವು ಏನೇ ವಾತಾವರಣದ ವೈಪರೀತ್ಯಗಳು, ಹೆಚ್ಚು ಮಳೆ ಬರಲಿ ಅಥವಾ ಹೆಚ್ಚು ಬಿಸಿಲು ಬರಲಿ ಅಥವಾ 1-15 ದಿನ ಮಳೆ ಇಲ್ದಿರೇ ಇರಲಿ, ಆ ತರ ಸಮಸ್ಯೆಗಳನ್ನು ಸಹ ತಟ್ಕೊಂಡು ವ್ಯವಸಾಯ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಸಾವಯವ ಅಂಶ ಅಷ್ಟಿರ್ಬೇಕು. ಆದ್ರೆ ನಿಮ್ಮ ಕೇಳಿದ ನೀವು ಕೇಳಿದ ಪ್ರಶ್ನೆಗೆ ಭಾರತ ದೇಶದಲ್ಲಿ ಎಷ್ಟಿದೆಯಪ್ಪ ಸಾವಯವ ಅಂಶ ಅಂತ ಹೇಳಿದ್ರೆ 0.03% ಅಷ್ಟಿದೆ. ಅಂದ್ರೆ ಅದ್ರ ಲೆಕ್ಕದ ಪ್ರಕಾರ ಒಂದು 100 kg ಎಷ್ಟು ಬರುತ್ತೆ, ಲೆಸ್ ದನ್ 30 gram ಬರುತ್ತೆ, 30 gram ಬರುತ್ತೆ, 30 gram ಕಡಿಮೆ ಇದೆ. 30 gram ಕಡಿಮೆ ಇರೋ ಮಣ್ಣಿನಲ್ಲಿ ನಾವ್ ಏನ್ ವ್ಯವಸಾಯ ಮಾಡ್ತೀವಿ? ಮತ್ತೆ ರಾಸಾಯನಿಕಗಳು ಹೆಚ್ಚಾಗದಷ್ಟು ಸಾವಯವ ಅಂಶ ಕಾರ್ಬನ್ ಇಂದ ಕಾರ್ಬನ್ ಡೈಆಕ್ಸೈಡ್ ಆಗಿ ಹೊರಟೋಗುತ್ತೆ ಮೇಲ್ಗಡೆಗೆ. ನಾವು ಹೆಚ್ಚು ಉಳುಮೆ ಮಾಡೋದ್ರಿಂದ, ಹೆಚ್ಚು ನೈಟ್ರೋಜನ್ ಫರ್ಟಿಲೈಸರ್ಸ್ ಅಂದ್ರೆ ಸಾರಜನಕದ ರಸಗೊಬ್ಬರಗಳನ್ನು ಹೆಚ್ಚಾಗಿ ಹಾಕೋದ್ರಿಂದ ಅವೆಲ್ಲ ಬೇರೆ ಮಾರ್ಪಾಡಾಗ್ಬಿಟ್ಟು ಹೊರಟೋಗುತ್ತೆ. ಹಾಗಾಗಿ ಸಾವಯವ ಇಂಗಾಲನ ತುಂಬಾ ಮುಖ್ಯ, ಅದು ಪ್ರತಿ ವರ್ಷ ಹಾಕೋದಂತೂ ತುಂಬಾ ಮುಖ್ಯ. ಯಾಕಪ್ಪ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ವರ್ಷಕ್ಕೆ ಒಂದು ಬೆಳೆ ಎರಡು ಬೆಳೆ ತೆಗೀತಾ ಇತ್ತು, ಈಗ ಮೂರ್ನಾಲ್ಕು ಬೆಳೆಯಲ್ಲಿ ಇವಾಗ ತುಂಬಾ ಇಂಟೆನ್ಸಿವ್ ಕ್ರಾಪಿಂಗ್ ಮಾಡ್ತಾ ಇದ್ದಾರೆ. ಮತ್ತೆ ಇಂಟೆನ್ಸಿವ್ ಕಲ್ಟಿವೇಶನ್, ಹೆಚ್ಚು ಉಳುಮೆ ಮಾಡೋದಾಗ್ಲಿ, ಹೆಚ್ಚು ಬೆಳೆ ಬೆಳೆಯೋದಾಗ್ಲಿ, ಅವಾಗ ಬೆಳೀತಾ ಇದ್ದಂತಹ ಬೆಳೆಗಳಿಗೆ ಸಾವಯವ ಅಂಶ ಕಡಿಮೆ ಇದ್ರೂ ಬೆಳೀತಾ ಇತ್ತು. ಇವಾಗ ಹೆಚ್ಚು ಸಾವಯವ ಅಂಶ ಬೇಕು, ಹೆಚ್ಚು ಪೋಷಕಾಂಶಗಳು ಬೇಕು. ಹಾಗಾಗಿ ಹೆಚ್ಚು ಸಾವಯವ ಇಂಗಾಲವನ್ನು ನಾವು ಭೂಮಿಯಲ್ಲಿ ಮೇಂಟೈನ್ ಮಾಡಿದ್ರೆ ಸಹ ನಾವು ಇಂದು ವ್ಯವಸಾಯ ಮಾಡೋದಕ್ಕೆ ಸಾಧ್ಯ. ಯಾಕಪ್ಪ ಅಂತ ಹೇಳಿದ್ರೆ ಇನ್ನೊಂದು ವಿಚಾರ, ಹೆಚ್ಚು ಜನರಿಗೆ ಊಟ ಕೊಡಬೇಕು ಅಂತಾರೆ. ಹೆಚ್ಚು ಜನರಿಗೆ ಊಟ ಕೊಡ್ಬೇಕಪ್ಪ ಅಂತ ಹೇಳಿದ್ರೆ ಹೆಚ್ಚು ಸಾವಯವ ಇಂಗಾಲ ಇರುವಂತಹ ಭೂಮಿಗಳನ್ನು ಸಹ ಇಟ್ಕೋಬೇಕಲ್ವಾ? ಇಲ್ಲಾಂದ್ರೆ ಸಾವಯವ ಇಂಗಾಲ ಇಲ್ಲ ಅಂತ ಹೇಳಿದ್ರೆ ಅದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಪ್ರೊಡಕ್ಟಿವಿಟಿಗೆ. ಸಾವಯವ ಇಂಗಾಲ ಜಾಸ್ತಿ ಇದ್ರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಅದು ಉತ್ಪಾದಕತೆ. ಸಾವಯವ ಇಂಗಾಲ ಕಡಿಮೆ ಇದ್ರೆ ಉತ್ಪಾದಕತೆ ಕಡಿಮೆ ಆಗುತ್ತೆ, ಜಾಸ್ತಿ ಜನ ಅಂತೂ ಕಡಿಮೆ ಆಗ್ತಾ ಇಲ್ಲ. ಹಾಗಾಗಿ ರೈತರು ಆಗ್ಲಿ, ವಿಜ್ಞಾನಿಗಳಾಗ್ಲಿ, ಯಾರೇ ಆಗ್ಲಿ, ಸಾವಯವ ಇಂಗಾಲವನ್ನ ಗಮನದಲ್ಲಿ ಇಟ್ಕೊಂಡು ವ್ಯವಸಾಯ ಭೂಮಿನ ಅವರು ಮೇಂಟೈನ್ ಮಾಡ್ತಾ ಹೋಗ್ಬೇಕಾಗುತ್ತೆ.
1: ನೀವು ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳ್ಬಿಟ್ಟು ಒಂದು ಟಾಪಿಕ್ ಬಗ್ಗೆ ಇದರಲ್ಲೇ ಮಾತಾಡಿದ್ರಿ, ಸಾವಯವ ಇಂಗಾಲದಲ್ಲೇ. ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳ್ಬಿಟ್ಟು ಇದು ಕಿಚನ್ ತರ ಆಕ್ಟ್ ಮಾಡುತ್ತೆ, ಅಂದ್ರೆ ಕುಕ್ ಮಾಡಿ ಇಡುತ್ತೆ. ಅಂದ್ರೆ ಊಟನ ಹೇಗೆ ಮನೆಯಲ್ಲಿ ಕುಕ್ ಮಾಡ್ತಾರೋ, ಒಂದು ರೂಮ್ ಇರುತ್ತೆ ಅದಕ್ಕೆ ಸಪ್ರೇಟ್ ಆಗಿ ಕಿಚನ್ ಅಂತ, ಆತರ ಕಾರ್ಯನ ಮಣ್ಣಲ್ಲಿ ಈ ಸೂಕ್ಷ್ಮಾಣು ಜೀವಿಗಳು ಮಾಡ್ತವೆ ಅಂತ ಹೇಳಿದ್ವಿ. ಅದನ್ನ ನಾವು ಪ್ರೆಸೆಂಟ್ ನಮ್ಮ ಸೊಸೈಟಿ ಬಗ್ಗೆನು ಥಿಂಕ್ ಮಾಡಿದ್ರೆ, ಅಂದ್ರೆ ಒಂದ್ ಮನೆಯಲ್ಲಿ ಒಂದು ಕಿಚನ್ ಸ್ಟ್ರಾಂಗ್ ಆಗಿದ್ರೆ ಮನೆಯಲ್ಲಿರುವಂತ ಸಂಬಂಧನು ಚೆನ್ನಾಗಿರುತ್ತೆ, ಮನೇನು ಬೆಳವಣಿಗೆ ಆಗುತ್ತೆ. ಅದೇ ತರ ಮಣ್ಣಲ್ಲಿ ಸಹ ಈ ಸೂಕ್ಷ್ಮಾಣು ಜೀವಿಗಳು ಸ್ಟ್ರಾಂಗ್ ಆಗಿದ್ರೆ ಮಣ್ಣು ಕೂಡ ತುಂಬಾ ಫರ್ಟೈಲ್ ಆಗಿರುತ್ತೆ, ಮಣ್ಣು ಸ್ಟ್ರಾಂಗ್ ಆಗಿರುತ್ತೆ ಅಂತ ನನಗೆ ಅನಿಸ್ತಿದೆ. ನಾನು ರೀಸೆಂಟ್ ಆಗಿ ಒಂದು ರಿಪೋರ್ಟ್ ನೋಡಿದ ಪ್ರಕಾರ, ಇಫ್ ಕಿಚನ್ ಫೈಲ್ಸ್ ಫ್ಯಾಮಿಲಿ ಫೈಲ್ಸ್ ಅಂತೆ, ಅದೇ ತರ ಮಣ್ಣಲ್ಲೂ ಸಹ ಈ ಸೂಕ್ಷ್ಮಾಣು ಜೀವಿಗಳು ಫೈಲ್ ಆದ್ರೆ ಮಣ್ಣು ಕೂಡ ಫೈಲ್ ಆಗುತ್ತೆ ಅಂತ ನಾನು ಕನ್ಕ್ಲೂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ.
0: ಸೂಕ್ಷ್ಮ ಜೀವಿಗಳು ಸಹ ತುಂಬಾ ಮುಖ್ಯವಾದ ಕೆಲಸ ಮಾಡ್ತವೆ, ಮುಖ್ಯವಾದ ಕೆಲಸ ಅಲ್ಲ, ಅವು ಕೆಲಸ ಮಾಡಿದ್ರೇನೆ ವ್ಯವಸಾಯ ನಡೆಯುವಂಥದ್ದು ಸೂಕ್ಷ್ಮ ಜೀವಿಗಳು. ಯಾಕಂದ್ರೆ ಅವು ನೇರವಾಗಿ ಕಣ್ಣಿಗೆ ಕಾಣೋದಿಲ್ಲ, ನಾವು ಟ್ರ್ಯಾಕ್ಟರ್ಗಳು ಹೂಳೋದು ಕಾಣುತ್ತೆ, ಟ್ರ್ಯಾಕ್ಟರ್ ಮುಖ್ಯಾಂತರ ಮನುಷ್ಯನಿಗೆ ನೇರವಾಗಿ ಗೊತ್ತಾಗುತ್ತೆ. ನಾವು ಅಲ್ಲಿ ಎರೆಹುಳುಗಳು ನೇರವಾಗಿ ಕಾಣುತ್ತವೆ, ಎರೆಹುಳುಗಳು ಮುಖ್ಯಾಂತ ಗೊತ್ತಾಗುತ್ತೆ. ಮತ್ತೆ ಬೆಳೆ ಚೆನ್ನಾಗಿ ಬರ್ತಾ ಇದೆ ಇಲ್ವಾ, ಅಥವಾ ಬೇರೆ ಕಳೆಗಳಿದಾವ ಇಲ್ವಾ ಅನ್ನೋದು ಗೊತ್ತಾಗುತ್ತೋ ಬೇಕು ಬೇಡ ಅಂತ ನಿರ್ಧಾರ ಮಾಡ್ತಾರೆ. ಆದ್ರೆ ಸೂಕ್ಷ್ಮಾಣು ಜೀವಿಗಳು ಕಣ್ಣಿಗೆ ಕಾಣೋದಿಲ್ಲ, ಅದಕ್ಕಾಗಿ ಅವು ತುಂಬಾ ಲೇಟ್ ಆಗಿ ತುಂಬಾ ಬೆಳಕಿಗೆ ಬಂದಿರುವಂತಹ ಅಂಶ. ಹಾಗಾಗಿ ಸೂಕ್ಷ್ಮಾಣು ಜೀವಿಗಳು ಹೇಗಪ್ಪ ಅಂತ ಹೇಳಿದ್ರೆ, ನೀವು ಕಿಚನ್ ಅಂತ ಹೇಳಿದ್ರೆ ಕಿಚನ್ ಅಲ್ಲಿ ಎಲ್ಲಾ ಮೆಟೀರಿಯಲ್ಸ್ ಇದಾವೆ, ಎಲ್ಲಾ ಬೇಕಾದ ಅಡಿಗೆಗೆ ಬೇಕಾದ ಸ್ಟೌವ್ ಇದೆ, ಗ್ಯಾಸ್ ಇದೆ, ತರಕಾರಿಗಳಿದ್ದಾವೆ, ಬೆಳೆಕಾಳುಗಳಿದ್ದಾವೆ, ಧಾನ್ಯಗಳಿದ್ದಾವೆ, ಎಲ್ಲ ಇದಾವೆ. ಆದ್ರೆ ಅಡಿಗೆ ಮಾಡಿರೋರು ಯಾರು ಇಲ್ಲ, ಒಳ್ಳೆ ಕುಕ್ ಇರ್ಬೇಕಲ್ಲಿ, ಆ ಕುಕ್ ಕೆಲಸ ಸೂಕ್ಷ್ಮಾಣು ಜೀವಿಗಳು ಮಾಡ್ತವೆ. ಯಾವಾಗ ಕಿಚನ್ ಫೇಲ್ಸ್ ಅಂತಾರೋ, ಫ್ಯಾಮಿಲಿ ಫೇಲ್ಸ್ ಅಂದ್ರೆ ಫ್ಯಾಮಿಲಿ ಆರೋಗ್ಯ ಇರೋದಿಲ್ಲ, ಯಾವಾಗಲೂ ಹೊರಗಡೆ ಹೋಟ್ಲಿ ತಿಂತ ಇದೆ ನಿಷ್ಠ ಆರೋಗ್ಯ. ಸೇಮ್ ಅದೇ ರೀತಿ ವ್ಯವಸಾಯದಲ್ಲೂ ಅಷ್ಟೇ, ಅಲ್ಲಿ ಕಿಚನ್ ಚೆನ್ನಾಗಿದ್ಯಾ ಇಲ್ವಾ ಅನ್ನೋದು, ಕಿಚನ್ ಯಾವ ಕೆಲಸ ಮಾಡೋ ಸಾವಯವ ಅಂಶ ಇದೆಯಾ ಇಲ್ವಾ. ಸಾವಯವ ಅಂಶಗಳು ಚೆನ್ನಾಗಿದ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ಕುಕ್ ಬಂದ್ಬಿಡ್ತಾರೆ. ಯಾವಾಗ ಅಲ್ಲಿ ಸ್ಟೌವ್ ಇದೆ, ಗ್ಯಾಸ್ ಇದೆ, ಎಲ್ಲಾ ಮೆಟೀರಿಯಲ್ಸ್ ಇದಾವ ಅಂತ ಹೇಳಿದ್ರೆ ಯಾರೋ ಒಬ್ರು ಬರ್ತಾರೆ ಅಡಿಗೆ ಮಾಡ್ಕೊಳ್ಳಕ್ಕೆ ಅಲ್ವಾ. ಒಂದಿಲ್ಲ ಒಂದಿದೆಯಾ ಅಂದ ತಕ್ಷಣ ಕೆಲವರು ಬರೋದಿಲ್ಲ. ಹಾಗಾಗಿ ಸೂಕ್ಷ್ಮಾಣು ಜೀವಿಗಳು ನಮಗೆ ಅಲ್ಲಿ ಕುಕ್ತರ ಕೆಲಸ ಮಾಡಿ ಅಲ್ಲಿ ಬೇಕಾಗಿರೋ ಧಾನ್ಯಗಳು ಕೆಲವೇ, ಬಟ್ ಅದರಲ್ಲಿ ವಿಧ ವಿಧವಾದ ಖಾದ್ಯಗಳನ್ನು ಮಾಡಿ ತಿಂತಾರಲ್ವಾ. ಅದೇ ಸೂಕ್ಷ್ಮಾಣು ಜೀವಿಗಳು ಕೆಲವೇ ಇರ್ತವೆ, ಹಸು ಗಿಡಗಳಿಗೆ ಬೇಕಾಗಿರುವಂತಹ ಹಲವಾರು ಪೋಷಕಾಂಶಗಳನ್ನ ಅವು ಬೇರೆ ಬೇರೆ ರೀತಿಯಲ್ಲಿ ತಯಾರು ಮಾಡಿ ಗಿಡಗಳಿಗೆ ಕೊಡ್ತವೆ. ಹಾಗಾಗಿ ಸೂಕ್ಷ್ಮಾಣು ಜೀವಿಗಳು ಸಾವಯವ ಇಂಗಾಲ ಅದು ತುಂಬಾ ಮುಖ್ಯ. ಅವುಗಳ ಪ್ರಮಾಣ ಹೇಗಿದೆ, ಎಷ್ಟಿದೆ, ಏನ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಮಣ್ಣು ಪರೀಕ್ಷೆ ಅನ್ನೋದು ತುಂಬಾ ಸಹಾಯ ಆಗುತ್ತೆ. ಹಾಗಾಗಿ ಈ ಮೂರು ಅಂಶಗಳನ್ನ ರೈತರು ಗಮನದಲ್ಲಿ ಇಟ್ಕೊಂಡು ವ್ಯವಸಾಯ ಮಾಡಿದ್ರೆ ವ್ಯವಸಾಯಕ್ಕೆ ಉಳಿಗಾಲ ಇದೆ, ಇಲ್ಲ ಅಂತ ಹೇಳಿದ್ರೆ ವ್ಯವಸಾಯ ಬೇಗ ಕ್ಲೋಸ್ ಮಾಡ್ಬೇಕಾಗುತ್ತೆ. ಮರುಭೂಮಿ ಆಗೋ ಅವಕಾಶಗಳು ತುಂಬಾ ಹತ್ತಿರದಲ್ಲೇ ಇದಾವೆ. ಇದೇ ರೀತಿಯಾದಂತ ವ್ಯವಸಾಯ ರಾಸಾಯನಿಕಗಳ ಬಳಕೆ ಇದೇ ರೀತಿ ಮುಂದುವರೆದ್ರೆ ಇನ್ನು ಮುಂಬರುವಂತಹ ಒಂದು 30-40 ವರ್ಷಗಳಲ್ಲಿ ಯಾವುದೇ ರೀತಿಯಾದಂತ ಬೆಳೆ ಬೆಳೆಯೋದಕ್ಕಾಗೋದಿಲ್ಲ.
1: ಅಂದ್ರೆ ನಮ್ಮ ಮಣ್ಣು ಫಲವತ್ತತೆಯನ್ನೆಲ್ಲ ಕಳ್ಕೊಂಡು ನಾವು ಯಾವುದೇ ಬೆಳೆ ಬೆಳೆಯಕ್ಕಾಗ್ಬೇಕು
0: ಬೆಳೆಯೋದಕ್ಕಾಗೋದಿಲ್ಲ.
1: ಸುಮ್ಮನೆ ಜಮೀನ್ ಇರುತ್ತೆ, ಆದ್ರೆ ಏನು ಬೆಳೆ ಬರಲ್ಲ,
0: ಏನು ಬೆಳೆ ಬರೋದಿಲ್ಲ. ನಿಮ್ಗೆ ಎಲ್ಲಾ ಅಂಶಗಳಿದ್ದು, ರಸಗೊಬ್ಬರಗಳಿದ್ದು, ಬೇರೆ ಬೀಜಗಳಿದ್ದು ಎಲ್ಲ ಇದ್ರು ಸಹ ಮಣ್ಣಲ್ಲಿ ಸಾವಯವ ಅಂಶ ಇಲ್ಲ ಅಂತ ಹೇಳಿದ್ರೆ ಉತ್ಪಾದಕತೆ ಇರೋದಿಲ್ಲ. ಉತ್ಪಾದಕತೆ ಇಲ್ಲ ಅಂತ ಹೇಳಿದ್ರೆ ಅವು ಹುಟ್ಟುತ್ತವೆ, ಹಂಗೆ ಒಣಗೋಗ್ತವೆ, ಸತ್ತೋಗ್ತವೆ, ಅಂದ್ರೆ ಮರುಭೂಮಿ ತರ ಆಗೋಗುತ್ತೆ. ಹಾಗಾಗಿ ಇದು ತುಂಬಾ ಮುಖ್ಯ.
1: ತುಂಬಾ ಧನ್ಯವಾದಗಳು ಸರ್, ಈ ದಿನ ಈ ಸರಣಿಯಲ್ಲಿ ಮಣ್ಣಿನ ಪರೀಕ್ಷೆ ಬಗ್ಗೆ, ಹಾಗೆ ಸಾವಯವದ ಇಂಗಾಲದ ಬಗ್ಗೆ, ಮತ್ತೆ ಸೂಕ್ಷ್ಮಾಣುಜೀವಿಗಳ ಬಗ್ಗೆ ಸುವಿಸ್ತಾರವಾಗಿ ವಿವರಿಸಿದ್ದೀರಾ. ಇದರಿಂದ ನಮ್ಮ ಕೇಳುಗರಿಗೆ ತುಂಬಾ ಉಪಯೋಗ ಆಗುತ್ತೆ. ತುಂಬಾ ಧನ್ಯವಾದ.
0: ಥ್ಯಾಂಕ್ ಯು ಸರ್.
2: ಕೇಳುಗರೆ, ಇದುವರೆಗೂ ಕೇಳಿದಿರಲ್ಲವೇ ಮಣ್ಣಿನ ಪರೀಕ್ಷೆ ಯಾಕೆ ಮಾಡಿಸಬೇಕು, ಇದರ ಮಹತ್ವ ಬಗ್ಗೆ ತುಂಬಾ ಅರ್ಥಪೂರ್ಣವಾಗಿ ನಮ್ಮ ಪ್ರೀತಿಯ ರೈತರಿಗೆ ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು ಮೇಡಮ್.
2: ಕೇಳುಗರೆ, ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅದುವರೆಗೂ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ನಮ್ಮ ಧ್ವನಿ 90.4 MHz FM ನಲ್ಲಿ.

0: சம்பத்மணி.
1: அம்மா கனி சமுதாய வானொலி கேந்திரா தும்மத்து பைன் ஆளுக்கு சங்கராச்சா முதிக்கோட்டே.
2: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು
3: ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ಪ್ರಿಯ ಕೇಳುಗರೆ, ನಮ್ಮ ಧ್ವನಿ ಸಮುದಾಯ ರೇಡಿಯೋ 90.4 ತರಂಗಾಂತರಗಳು. ಹೆಚ್ಚಿನ ಮಾಹಿತಿ ಮತ್ತು ಜಾಹೀರಾತುಗಳಿಗಾಗಿ 0815325699 ಈ ದೂರವಾಣಿಗೆ ಸಂಪರ್ಕಿಸಿರಿ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

0: ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರ ಗೋದಿಕೋಟ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ

ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.

0: 南瓜茉莉。
1: ಮೈರಡ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳೋರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರೀತಿಯ ಕೇಳುಗರೆ, ಈ ದಿನದ ಕಾರ್ಯಕ್ರಮದಲ್ಲಿ ಆರೋಗ್ಯಕರವಾದ ಮೆಂತೆ ಸೊಪ್ಪು ಮತ್ತು ಕಾಳಿನ ಬಗ್ಗೆ ಸಲಹೆ ಮತ್ತು ಸೂಚನೆಯನ್ನ ನೀಡಲಿಕ್ಕೆ ನಮ್ಮ ರೇಡಿಯೋ ಕೇಂದ್ರದಲ್ಲಿ ಹಾಜರಿದ್ದಾರೆ ಶ್ರೀಮತಿ ಸುಭಾಷಿಣಿ ಅವರು. ರಾಯಚೂರು ಗ್ರಾಮಾಂತರದಿಂದ ಹಾಜರಿದ್ದಾರೆ. ಇವರಿಗೆ ಮೊದಲಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುವವರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ.
2: ನಮಸ್ತೆ ಮೇಡಮ್.
1: ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
2: ಸ್ವಾಗತ. ನಮಸ್ತೆ ಮೇಡಮ್.
1: ಮೇಡಮ್, ನೀವು ಹಲವು ಬಾರಿ ನಮ್ಮ ರೇಡಿಯೋ ಕೇಂದ್ರದಲ್ಲಿ ಆಗಮಿಸಿ ಆರೋಗ್ಯಕರವಾದಂತಹ ಕೆಲವೊಂದು ಮಾಹಿತಿಯನ್ನ ನಮ್ಮ ಪ್ರೀತಿಯ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನೂ ಹೆಚ್ಚಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಪ್ರೀತಿಯ ಕೇಳುಗರಿಗೆ ಅರಿವು ಮೂಡಿಸಬೇಕು ಅಂತ ಕೇಳ್ಕೊಳ್ಳುತ್ತಾ ತಮ್ಮ ಒಂದು ಕಿರುಪರಿಚಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ ಮೇಡಮ್.
2: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಭಾಷಿಣಿ ಅಂತ. ನನ್ನ ಮೂಲ ಬಂದು ರಾಯಚೂರು. ನಾನೀಗ ಕೋಲಾರದಲ್ಲಿ ವಾಸವಾಗಿದ್ದೆ.
1: ತುಂಬಾ ಸಂತೋಷ ಮೇಡಮ್. ಮೊದಲಿಗೆ ಈ ದಿನ ಕಾರ್ಯಕ್ರಮ ಅಂದ್ರೆ ಆರೋಗ್ಯಕರವಾದ ಮೆಂತೆ ಸೊಪ್ಪು ಮತ್ತು ಕಾಳಿನ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕೆ. ಮೊದಲಿಗೆ ಮೆಂತೆ ಸೊಪ್ಪಿನ ಮಹತ್ವ ಅಂದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಮೇಡಮ್.
2: ಮೆಂತೆ ಸೊಪ್ಪು ಸಾಮಾನ್ಯ ನಮ್ಮ ಕರ್ನಾಟಕ ಅಲ್ಲ, ನಮ್ಮ ಇಂಡಿಯಾದಲ್ಲೇ ಎಲ್ಲಾ ರಾಜ್ಯಗಳಲ್ಲೂ ಇದನ್ನು ಉಪಯೋಗಿಸ್ತಾರೆ. ಮೆಂತೆ ಸೊಪ್ಪಿನ ಇತಿಹಾಸ ಬಂದ್ರೆ ಇದು ಈಗಿನ ಕಾಲದಲ್ಲ, ಹಿಂದಿನ ಕಾಲದಿಂದನೂ ಅಂದ್ರೆ ನಮ್ಮ ಪೂರ್ವಜರಿಂದನೂ ಇದು ಉಪಯೋಗ ಮಾಡ್ಕೊಂಡು ಬಂದಿದ್ದಾರೆ. ಇದರ ಉಪಯೋಗ, ಸೊಪ್ಪಿನ ಉಪಯೋಗ ಅಂದ್ರೆ ಇದರಲ್ಲಿ ತುಂಬಾ ಇದೆ ಮೇಡಮ್. ಅಂದ್ರೆ ಯಾವ ತರ ಅಂದ್ರೆ ಇದರಲ್ಲಿ ಖನಿಜಾಂಶ ಜಾಸ್ತಿ ಇರುತ್ತೆ. ನಾವು ಕಬ್ಬಿಣಾಂಶ ಮತ್ತೆ ಖನಿಜಾಂಶ ಅಂತ ಹೇಳ್ತೀವಲ್ಲ, ಇದು ತುಂಬಾ ಇರೋದ್ರಿಂದ ಸಾಮಾನ್ಯವಾಗಿ ಇದನ್ನ ಎಲ್ರು ಉಪಯೋಗಿಸ್ತಾರೆ. ಯಾರು ಇಷ್ಟಪಡಲ್ಲ ಅನ್ನಲ್ಲ. ಆದ್ರೆ ಈ ಸೊಪ್ಪನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಕೆಲವೊಂದು ಟೈಮ್ ಬೇರೆ ಬೇರೆ ಸೊಪ್ಪುಗಳ ಜೊತೆ ಮಿಕ್ಸ್ ಮಾಡಿಕೊಂಡು ನಾವು ಸಾಂಬಾರ್ ಅಂದ್ರೆ ಮೊಸ್ಸೊಪ್ಪು ಅಂತ ಹೇಳ್ತಾರಲ್ಲ, ಹಳ್ಳಿ ಭಾಷೆನಲ್ಲಿ ಮೊಸ್ಸೊಪ್ಪು ಅಂತ ಹೇಳ್ತೀವಿ, ಅದಕ್ಕೆ ಉಪಯೋಗಿಸ್ತಾ ಇದ್ವು.
1: ಈ ಸೊಪ್ಪಿನ ಮಹತ್ವ ಅಂದ್ರೆ ದೇಹಕ್ಕೆ ತುಂಬಾ
2: ಖನಿಜಾಂಶಗಳನ್ನ ಒದಗಿಸ್ಕೊಡುತ್ತೆ,
1: ಮತ್ತೆ ತಂಪು ಅಂತಾನು ಹೇಳ್ಬೋದಲ್ಲ,
2: ತಂಪು ಅಂತಾನು ಹೇಳ್ತಾರೆ. ಹಾಗಾಗಿ ಇದನ್ನ ಎಲ್ಲರೂ ಉಪಯೋಗಿಸ್ಬೇಕು. ಅಂದ್ರೆ ಸೊಪ್ಪಿನ ಜೊತೆ ಮಿಕ್ಸ್ ಮಾಡಿ ಉಪಯೋಗಿಸ್ಬೋದು, ಡೈರೆಕ್ಟ್ ಆಗಿ ಮಿಕ್ಸ್ ಮಾಡ್ಬೋದು. ಆದ್ರೆ ಕೆಲವೊಬ್ರಿಗೆ ಇದರ ಬಗ್ಗೆ ಏನಿದೆ ಗೊತ್ತಾ ಮೇಡಮ್, ಕಹಿ ಅನ್ನೋ ಒಂದು ಭಾವನೆ ಇದೆ. ಮೆಂತೆ ಸೊಪ್ಪು ಕಹಿ ಅಂತ.
1: ಹೌದು ಮೇಡಮ್.
2: ಹಾ, ಕಹಿ ಅಂದ್ರೆ ಯಾವಾಗ ಕಹಿ ಆಗುತ್ತೆ ಅಂದ್ರೆ ಮೆಂತೆ ಸೊಪ್ಪು ಹೂ ಬಿಡುತ್ತಲ್ವಾ.
1: ಹೌದು.
2: ಹೂ ಬಿಟ್ಟು ಸ್ವಲ್ಪ ಬಲ್ತಿದ್ದ ಮೆಂತೆ ಸೊಪ್ಪು ಆದ್ರೆ ಸ್ವಲ್ಪ ಕಹಿ ಅಂಶ ಇರುತ್ತೆ, ಒಗರು ಅಂತ, ಕಹಿ ಅಲ್ಲ ಒಗರು ಅಂಶ ಇರುತ್ತೆ. ಆದ್ರೆ ಅದು ಹೂ ಬಿಡೋಕಿನ ಮುಂಚೆ ನಾವು ಉಪಯೋಗಿಸಿದ್ರೆ ಅದರಲ್ಲಿ ಯಾವುದೇ ರೀತಿ ಒಗರು ಅಂಶ ಕಹಿ ಅಂಶ ಬರಲ್ಲ, ಅದು ತುಂಬಾ ರುಚಿಕರವಾಗಿ ನಾವು ಮಾಡ್ಬೋದು. ನೀವ್ ಹೇಳಿ ಮೇಡಮ್, ನೀವು ಯಾವ ತರ ಉಪಯೋಗಿಸ್ತೀರಾ?
1: ನಮ್ಗೆ ಗೊತ್ತಾಗಂತ ಏನಂದ್ರೆ ಮೇಡಮ್, ಈ ಸೊಪ್ಪಲ್ಲಿ ನಾವು ಅಂಗಡಿಗಳಲ್ಲಿ ಪರ್ಚೇಸ್ ಮಾಡಿದಾಗ ಏನಿರುತ್ತೆ, ಎಲೆ ಸ್ವಲ್ಪ ಉದ್ದ ಇರುತ್ತೆ.
2: ಉದ್ದ ಇರುತ್ತೆ.
1: ಉದ್ದ ಇರಿದಾಗ ಆ ಸೊಪ್ಪು ಸೊಪ್ಪು ಮಾತ್ರ ಕಹಿ ಬರುತ್ತೆ.
2: ಹೌದು.
1: ಸ್ವಲ್ಪ ಹಗಲ ಇರುತ್ತೆ ಮೇಡಮ್,
2: ಹಗಲ ಇರುತ್ತೆ, ಕಲರ್ ಡಾರ್ಕ್ ಇರುತ್ತೆ.
1: ಡಾರ್ಕ್ ಇರುತ್ತೆ, ಅದು ಕಹಿ ಇರಲ್ಲ ಮೇಡಮ್. ನಾವು ತಗೋಬಂದು ಯೂಸ್ ಮಾಡಿ ನೋಡಿದೀವಿ.
2: ಇನ್ನೊಂದು ಬರುತ್ತೆ ಮೇಡಮ್, ನೀವು ಹೇಳ್ದಂಗೆ ಇನ್ನೊಂದು ಬರುತ್ತೆ, ನಾಟಿ ಸೊಪ್ಪು ಅಂತ ಬರುತ್ತೆ. ಅದರ ಎಲೆ ಚಿಕ್ಕದಾಗಿರುತ್ತೆ ಒಂದು, ಅದು ಸ್ವಲ್ಪ ಗಿಣಿ ಹಸಿರು, ಹಸಿರಲ್ಲೇ ತಿಳುವಾದ ಹಸಿರು ಇರುತ್ತೆ ಒಂದು. ಅದ್ರ ಕಡ್ಡಿ ದಪ್ಪಾಗಿರಲ್ಲ, ಅದು ಉದ್ದ ಬೆಳೆಯಲ್ಲ, ಒಂದಿಷ್ಟೇ ಒಂದ್ ಚೂರು ಎತ್ತರ ಬೆಳೆಯುತ್ತೆ ಅಷ್ಟೇನೆ. ಅದು ನಾಟಿ ಸೊಪ್ಪು ಅಂತ ಹೇಳ್ತಾರೆ. ಅದು ತುಂಬಾ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ನೀವು ಹೇಳ್ತಾ ಇರೋದು ಫಾರಂ ಸೊಪ್ಪು ಅಂದ್ರೆ ಉದ್ದ ಬೆಳೆಯುತ್ತೆ, ಅಗಲವಾಗಿ ಎಲೆ ಇರುತ್ತೆ, ಆಮೇಲೆ ಡಾರ್ಕ್ ಹಸಿರಾಗಿ ಕಾಣುತ್ತೆ ಅಂತ. ಅದು ಎರಡು ತರದ್ದು ಇದೆ ಸೊಪ್ಪು, ಒಂದು ನಾಟಿ ಸೊಪ್ಪು ಇದೆ. ಎರಡೂ ಸೊಪ್ಪನ್ನ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ನೀವ್ ಹೇಳಿ ಮೇಡಮ್, ನಿಮ್ಮ ಮನೆಯಲ್ಲಿ ಯಾವ ತರ ಸೊಪ್ಪನ್ನ ಉಪಯೋಗ ಮಾಡ್ತೀರಾ?
1: ಮೆಂತೆ ಸೊಪ್ಪನ ಉಪಯೋಗ ಅಂದ್ರೆ ನಮ್ಮ ಮನೆಗಳಲ್ಲಿ ಕಾಮನ್ವಾಗಿ ಏನಂದ್ರೆ ಬೋಂಡಾಗ್ ಮಾಡ್ತೀವಿ ಮೇಡಮ್. ಬೋಂಡಾಗೆ ಸ್ವಲ್ಪ ಈರುಳ್ಳಿ ಅದೆಲ್ಲ ಇರುತ್ತಲ್ವ, ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿ, ಯಾಕಂದ್ರೆ ಮನೆಗಳಲ್ಲಿ ತಿನ್ನಲ್ಲ, ಕಸರೆ ಬರುತ್ತೆ ಅಂತಾರೆ, ಮತ್ತೆ ಏನಕ್ಕೆ ಸೊಪ್ಪು ಅಂತಾರೆ, ಈ ತರ ಎಲ್ಲ ಮಾತಾಡ್ತಾರೆ ಅನ್ಬಿಟ್ಟು ಸ್ವಲ್ಪ ಬೋಂಡಾಗೆ ಬಳಸ್ತೀವಿ. ಮತ್ತೆ ಈ ರಾಗಿ ಹಸಿಟ್ಟು, ರಾಗಿ ಹಸಿಟ್ಟು ರೊಟ್ಟಿ ಮುಖಾಂತರ ನಾವು ಮಾಡ್ತೀವಿ ಅಂದ್ರೆ ಅದರಲ್ಲಿ ರಾಗಿ ಹಸಿಟ್ಟು ಒಂದು ಅರ್ಧ ಲೋಟ, ಮತ್ತೆ ಗೋಧಿ ಹಸಿಟ್ಟು, ಮತ್ತೆ ಅಕ್ಕಿ ಹಸಿಟ್ಟು, ಈ ಮೂರನ್ನ ಮಿಕ್ಸ್ ಮಾಡಿ ಇದರಲ್ಲಿ ಸೊಪ್ಪುಗಳನ್ನ ಹಾಕಿ ರೊಟ್ಟಿ ತರ ಮಾಡಿ ನಾವು ಮಕ್ಕಳಿಗೆ ಕೊಡ್ತೀವಿ.
2: ಹೇಳಿದ್ರೆ ಮಸಾಲೆ ರೊಟ್ಟಿ.
1: ಹೌದು ಮೇಡಮ್, ಈ ತರ ಮಾಡ್ತೀವಿ.
2: ಮಸಾಲೆ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ, ಅದು ಬೇಗ ಗಟ್ಟಿನೂ ಆಗಲ್ಲ,
1: ಮಕ್ಕಳು ತಿನ್ನೋದಿಲ್ಲ ಮೇಡಮ್. ಅದಕ್ಕೆ ಆ ರೀತಿ ಮಕ್ಕಳು ಸ್ವಲ್ಪ ರುಚಿಯಾಗಿರುತ್ತೆ ಅಂದ್ಬಿಟ್ಟು ಕಾಣಿಸ್ತಿರೋ ಕೊತ್ತಂಬರಿ ಸೊಪ್ಪು ಅಂತ ಹೇಳ್ಬಿಟ್ಟು ನಾವು ಹಾಕಿ ತಿನ್ನಿಸ್ತೀವಿ ಮೇಡಮ್ ಮಕ್ಕಳಿಗೆ,
2: ಗೊತ್ತಾಗದಂಗೆ.
1: ಹೌದು. ಮತ್ತೆ ಮೆಂತೆ ಸೊಪ್ಪು ಹುಳಿ ಅಂತ ಬೇಳೆ ಕಾಳು ಹಾಕಿ ಮಾಡ್ತೀವಿ ಮೇಡಮ್.
2: ಈ ತರ ಚೆನ್ನಾಗಿರುತ್ತೆ ಸಾಂಬಾರ್.
1: ಈ ತರ ಮಾಡ್ಕೊಂತಾ ಇದೀವಿ ಮೇಡಮ್. ಅದಕ್ಕಿಂತ ಹೆಚ್ಚಾಗಿ ಯಾವ ರೀತಿ ಮಾಡ್ತಾರೆ ಅಂತ ತಿಳಿಸ್ಕೊಳ್ಳಿ ಮೇಡಮ್.
2: ಹಾ, ನಮ್ ಕಡೆ ಏನಾಗುತ್ತೆ ಅಂದ್ರೆ ನಾವು ರಾಯಚೂರು ಕಡೆ ಆಗಿರೋದ್ರಿಂದ ನಮ್ಮಲ್ಲಿ ಪಲ್ಯಗಳು ಜಾಸ್ತಿ. ಇದೇನ್ ಮಾಡ್ತೀವಿ ಅಂದ್ರೆ ಕಾಳು ಉಳ್ಳ ನೆನೆಯಿಡ್ತೀವಿ, ಯಾವುದೇ ಕಾಳಾಗ್ಲಿ ನೆನೆಯಿಟ್ಬಿಟ್ಟು ಅದ್ರ ಜೊತೆಗೆ ಒಗ್ಗರಣೆ ಮಾಡ್ತೀವಲ್ವಾ.
1: ಹಾ,
2: ನಮ್ ಕಡೆ ಅಂದ್ರೆ ನಮ್ಗೆ ಎಲ್ಲಾ ಕಾಳು ಜೊತೆಗೂ ನಾವು ಇದನ್ನ ಉಪಯೋಗಿಸ್ತೀವಿ. ಸಾಮಾನ್ಯವಾಗಿ ನಮ್ ಕಡೆ ರೊಟ್ಟಿ ಉಪಯೋಗಿಸೋದ್ರಿಂದ ಕಾಳುಗಳನ್ನ ಪಲ್ಯ ಮಾಡ್ತೀವಲ್ಲ, ಅದಕ್ಕೆ ಎಲ್ಲಾ ಕಾಳು ಜೊತೆಗೆ ಮಿಕ್ಸ್ ಮಾಡ್ತೀವಿ. ಇನ್ನೊಂದು ಗೊತ್ತಾ ಮೇಡಮ್, ನೀವು ನಮ್ಮ ರಾಯಚೂರು, ಹುಬ್ಳಿ, ಧಾರವಾಡ, ಗುಲ್ಬರ್ಗ ಕಡೆ ಇದನ್ನ ಹಸಿಯಾಗಿ ತಿಂತಾರೆ.
1: ಹಸಿಯಾಗಿ
2: ಹಸಿಯಾಗಿ
1: ಅಂದ್ರೆ ಇರಲ್ವಾ ಮೇಡಮ್?
2: ಏನು ಇರಲ್ಲ ಮೇಡಮ್. ಏನಂದ್ರೆ ಅದನ್ನ ಬಿಡಿಸ್ಬಿಡ್ತಾರೆ. ನಮ್ ಕಡೆ ಈ ಸಾಲಿಡ್ ಅಂತ ಮಾಡ್ತೀವಿ. ಅದು ಏನು ಅಂದ್ರೆ ನಮ್ಗೆ
1: ಸಾಲಿಡ್ ಅಂದ್ರೆ
2: ಅದೇ ಎಲ್ಲ ತರಕಾರಿ, ಕೊತ್ತಂಬರಿ ಸೊಪ್ಪು. ಹಾ ಅಲ್ಲ ಅಲ್ಲ, ಹಸಿ ಇದು ಕೊತ್ತಂಬರಿ ಸೊಪ್ಪು, ಹಸಿ ಕೊತ್ತಂಬರಿ ಸೊಪ್ಪು, ಹಸಿ ಟೊಮೊಟೊ, ಹಸಿ ಈರುಳ್ಳಿ, ಹಸಿ ಮೆಂತ್ಯ ಸೊಪ್ಪು. ಇದನ್ನ ಎಲೆಗಳೆಲ್ಲ ಕ್ಲೀನ್ ಆಗಿ ತೊಳೆದು, ಸೊಪ್ಪೆಲ್ಲ ತೊಳೆದು ಅದ್ರ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ. ಅದು ಅದನ್ನ ಜೊತೆ ರೊಟ್ಟಿ ಜೊತೆಗೆ ಹಸಿಯಾಗೆ ತಿಂತಾರೆ.
1: ಬೇಯಿಸ್ತೀರ?
2: ಹಾ ಬೇಯಿಸು, ಉಪ್ಪು

0: ಏನು ಇಲ್ಲ, ಸ್ವಲ್ಪ ಪೆಪ್ಪರ್ ಸಾಲ್ಟ್ ಸ್ವಲ್ಪ ಹಾಕ್ತಾರೆ ಅಷ್ಟು ಬಿಟ್ರೆ ದಿನ ಡೈರೆಕ್ಟ್ ಆಗಿ ಹಸಿ ತಿಂತಾರೆ. ನಮ್ಮಲ್ಲಿ
1: ಯೂಟ್ಯೂಬ್ಗಳಲ್ಲೆಲ್ಲ ನೋಡ್ತೀವಲ್ಲ ಮೇಡಮ್, ತರಕಾರಿ ಎಲ್ಲ ಹಂಗ ಹಸಿ ಹಸಿ ತಿಂತಾರೆ.
0: ಹಾ, ಸಾಲಿಡ್ ಅಂತ ಹೇಳ್ತೀವಿ ಅದನ್ನ. ಕೋಸಂಬರಿ, ನೀವು ಕೋಸಂಬರಿ ಹೇಗೆ ಹಸಿದ ಉಪಯೋಗಿಸ್ತಿರೋ ಹಾಗೆ ನಮ್ಮಲ್ಲಿ ಮೆಂತ್ಯ ಸೊಪ್ಪನಂತೂ ಡೈಲಿ ತಿನ್ನೋರು ತಿಂದೇ ತಿಂತಾರೆ. ಟೊಮೊಟೊ, ಈರುಳ್ಳಿ, ಮೆಂತ್ಯ ಸೊಪ್ಪು, ಸೌತೆಕಾಯಿ, ಸೌತೆಕಾಯಿ ಇದನ್ನ ಯಾವಾಗ್ಲೂ ನಮ್ಗೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ತೀವಿ ಹಸಿದಾಗಿ. ಮೆಂತ್ಯ ಸೊಪ್ಪು ಅಂದ್ರೆ ತುಂಬಾ ಕ್ಲೀನ್ ಆಗಿ ರೊಟ್ಟಿಗೆ ಆಗುತ್ತೆ. ಅದನ್ನ ನಮ್ ಕಡೆ ಭಾಷೆನ ಹೇಳ್ಬೇಕು ಅಂದ್ರೆ ಇದು ಕೋಸಂಬರಿ ಅದ ಏನೋ ಹೇಳ್ತಾರೆ, ಅದಕ್ಕೆ ಅದನ್ನ ಮಿಕ್ಸ್ ಮಾಡಿರ್ತಾರೆ, ಮಿಕ್ಸ್ ಮಾಡಿಟ್ಬಿಟ್ಟು ತಿನ್ಕೋತಾರೆ. ಹಾಗಾಗಿ ಮೆಂತ್ಯ ಸೊಪ್ಪು ತುಂಬಾ ಒಳ್ಳೆಯದು, ಆಮೇಲೆ ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ನೀವು ಹೇಳ್ದಂಗೆ ಈಗ ರೊಟ್ಟಿಗೆಲ್ಲ ಹಾಕಿ ಮಕ್ಳಿಗೆ ಕೊಡ್ಬೋದು. ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ಉತ್ತರ ಭಾರತ ಕಡೆ ಹೋದ್ರೆ ಅವರು ಪರೋಟ ಅಂತ ಮಾಡ್ತಾರೆ, ನಾವಿಲ್ಲಿ ಮಸಾಲೆ ಚಪಾತಿ ಅಂತ ಮಾಡ್ತೀವಿ. ಆ ಮೆಂತ್ಯ ಸೊಪ್ಪನ್ನ ಏನ್ ಮಾಡೋದು, ಸ್ವಲ್ಪ ಒಗ್ಗರಣೆ ಮಾಡಿ ಮಾಗಿಸ್ಕೊಂಡು ಅಂದ್ರೆ ಈರುಳ್ಳಿ, ಹಸೆ ಮೆಣಸಿನ್ಕಾಯಿ ಹಾಕಿ ಅದ್ ಸ್ವಲ್ಪ ಬಿಸಿ ಆದ್ಮೇಲೆ ಅದು ಫ್ರೈ ಆದ್ಮೇಲೆ ಸೊಪ್ಪೆಲ್ಲ ಹಾಕಿ ಸ್ವಲ್ಪ ಮಾಗಿಸ್ಬಿಟ್ಟು, ಕಡೆ ಭಾಷೆಯಲ್ಲಿ ಹೇಳ್ತಾರೆ ಅಂತಾನೆ, ಸ್ವಲ್ಪ ಮಾಗಿಸ್ಕೊಂಡು ಅದನ್ನ ಚಪಾತಿ ಹಿಟ್ಟಿಗೆ ಕಲಸಿದ್ರೆ ತುಂಬಾ ಟೇಸ್ಟ್ ಆಗಿ ಚಪಾತಿ ಬರುತ್ತೆ. ಒಂದು ಅದ್ರ ಜೊತೆಗೆ ಅದು ನೀವು ಎರಡು ದಿನ ಚಪಾತಿ ಇಟ್ಟು ಚಪಾತಿ ಒಣಗಲ್ಲ, ತುಂಬಾ ಟೇಸ್ಟ್ ಇರುತ್ತೆ. ನೀವೆಲ್ಲರೂ ಹೊರಗಡೆ ಪ್ರಯಾಣ ಮಾಡ್ಬೇಕು ಅಂದ್ರೆ ಈ ತರ ಚಪಾತಿ ತಗೊಂಡು ಹೋದ್ರೆ ಅದಕ್ಕೆ ಚಟ್ನಿ ಪುಡಿ ಅಥವಾ ಏನೇ ಇದ್ರೆ ಸಾಕು, ಪಲ್ಯ ಏನು ಬೇಕಾಗಲ್ಲ. ಅದು ಇದೆ, ಇದು ಖನಿಜಾಂಶ ಜಾಸ್ತಿ ಇರೋದ್ರಿಂದ ಹೆಚ್ಚು ಉಪಯೋಗಿಸೋದ್ರಿಂದ ನಮಗೆ ಮೂಳೆಗಳ ಶಕ್ತಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಅಂದ್ರೆ ಮೂಳೆಗಳ ನೋವು ಬರಲ್ಲ, ಸವೆತ ಆಗಲ್ಲ, ಜಾಯಿಂಟ್ ಪೇನ್ ಬರಲ್ಲ ಅನ್ನೋ ಒಂದು ಇದೆ, ಅದನ್ನು ಮಾಡ್ತಾರೆ. ಇನ್ನೊಂದು ಅಂದ್ರೆ ಮೆಂತ್ಯ ಸೊಪ್ಪನ್ನ ಸಣ್ಣದ ಕಟ್ ಮಾಡಿಬಿಟ್ಟು ಅದನ್ನ ಈ ಇದು ಇರುತ್ತಲ್ಲ ಏನು, ಅಕ್ಕಿ ಹಿಟ್ಟು, ಅಕ್ಕಿ ಹಿಟ್ಟಲ್ಲಿ ಡೈರೆಕ್ಟ್ ಆಗಿ ಹಾಕಿ ಅದನ್ನು ಮಸಾಲೆ ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಅದಕ್ಕೂ ಹಾಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ನೀವ್ ಹೇಳ್ದಂಗೆ ಬೋಂಡ ಹಾಕಿದ್ರೆ ಒಳ್ಳೆ ಸ್ಮೆಲ್ಲು, ಒಂಥರ ಕ್ರಿಸ್ಪಿ ಆಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಸೊಪ್ಪನ್ನು ಮಾತ್ರ ದಿನ ಉಪಯೋಗಿಸಿದ್ರು ದೇಹಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಆಮೇಲೆ ಕಣ್ಣಿಗೆ ತುಂಬಾ ಒಳ್ಳೇದು ಅಂತ ಹೇಳಿ, ಹಸಿ ತಿಂದ್ರೆ ಕಣ್ಣಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಹಾಗಾಗಿ ನಾವು ಇದನ್ನ ಉಪಯೋಗಿಸ್ಕೋಬಹುದು.
1: ಮೇಡಮ್, ಇಷ್ಟೊತ್ತು ಮೆಂತ್ಯ ಸೊಪ್ಪಿನ ಬಗ್ಗೆ ನಾವು ಮಾತಾಡಿದ್ವಲ್ಲ ಮೇಡಮ್, ಅದೇ ರೀತಿ ಮೆಂತ್ಯ ಕಾಳು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ
0: ಮೇಡಮ್. ಮೆಂತ್ಯ ಕಾಳು ಬಗ್ಗೆ ಹೇಳಕ್ ಹೋದ್ರೆ ಒಂದಿನವೆಲ್ಲ ಬೇಕು, ಶಾರ್ಟ್ ಆಗಿ ಒಂದ್ ಎರಡೇ ನಿಮಿಷದಲ್ಲಿ ಹೇಳ್ತೀನಿ. ಮೆಂತ್ಯ ಕಾಳು ಐತಲ್ಲ ಅದು ಸಕ್ಕರೆ ಕಾಯಿಲೆಗಳಿಗೆ ರಾಮಬಾಣ ಅಂತ ಹೇಳ್ತಾರೆ ಮೆಂತ್ಯ. ಈಗ ನಾವು ಮೆಂತ್ಯ ಸೊಪ್ಪು ಉಪಯೋಗಿಸೋದ್ರಿಂದನು ಸಕ್ಕರೆ ಅಂಶ ದೇಹದಲ್ಲಿ ಸಕ್ಕರೆ ಅಂಶ ಕಡಿಮೆ ಆಗುತ್ತೆ. ಸೊಪ್ಪು ನೀವು ಎಲ್ಲಾ ಸಾಂಬಾರ್ ಮಾಡ್ಕೊಂಡು ತಿಂದ್ರು ಅಥವಾ ಸಾಂಬಾರ್ ಬರೀ ಸೊಪ್ಪು ಅದೇ ಸೊಪ್ಪಿನ ಸಾಂಬಾರ್ ಮಾಡಿದ್ರು ಕಹಿ ಆಗಲ್ಲ. ಇನ್ನು ಮೆಂತ್ಯ ಕಾಳು ಬಂದು ಮೆಂತ್ಯ ಕಾಳನ್ನ ಏನ್ ಮಾಡ್ತಾರೆ, ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ತಾರೆ, ಕಾಳನ್ನ ಫ್ರೈ ಮಾಡ್ಕೊಂಡು ಪೌಡರ್ ಮಾಡ್ತಾರೆ. ಪೌಡರ್ ಮಾಡಿ ಒಂದು ಬಾಕ್ಸ್ ಅಲ್ಲಿ ಇಟ್ಕೋತಾರೆ. ಅಂದ್ರೆ ಸಕ್ಕರೆ ಕಾಯಿಲೆ ಇರೋರು ಏನ್ ಮಾಡ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಹಾಳು ಹೊಟ್ಟೆ ಅಂದ್ರೆ ಹೊಟ್ಟೆ ಏನು ತಗೊಳಕಿನ ಮುಂಚೆ ಒಂದು ಸ್ಪೂನು ಅಥವಾ ಅರ್ಧ ಸ್ಪೂನು ಮೆಂತ್ಯ ಪೌಡರ್ ಹಾಕೊಂಡು ನೀರು ಕುಡಿದು ಒಂದು ಅರ್ಧ ಗಂಟೆ ಬಿಟ್ಮೇಲೆ ಟೀ ಕಾಫಿ ಕುಡಿದ್ರೆ ನಮ್ಮಲ್ಲಿರ್ತಕ್ಕಂತ ಸಕ್ಕರೆ ಅಂಶನ ಫುಲ್ ಕಂಟ್ರೋಲ್ ಮಾಡುತ್ತೆ ಅನ್ನೋ ಒಂದು ಇದೆ. ಅದು ಆಯುರ್ವೇದಿಕ್ಗಳಲ್ಲಿ ತುಂಬಾ ಉಪಯೋಗಿಸ್ತಾರೆ ಮೆಂತ್ಯ ಕಾಳನ್ನ. ಅವು ಅದ್ರ ಜೊತೆಗೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ಮೆಂತ್ಯ ಕಾಳನ್ನ ನೆನೆ ಹಾಕ್ಬಿಟ್ಟು ಅದನ್ನ ರುಬ್ಬಿ ತಲೆಗೆ ಹಚ್ಚಿದ್ರೆ, ಅಂದ್ರೆ ನಾವು ಕಂಡೀಷನರ್ ಅಂತ ಹೇಳ್ತೀವಲ್ಲ ಈಗಿನ ಕಾಲದಲ್ಲಿ ಕಂಡೀಷನರ್, ಆಗಿನ ಕಾಲದಲ್ಲಿ ಅದು ಕಂಡೀಷನರ್ ಅಂದ್ರೆ ಮೆಂತ್ಯ ಕಾಳು ಚೆನ್ನಾಗಿ ನೆನೆಸ್ಬಿಟ್ಟು ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಕೂದಲು ಸಮೇತ ಬುಡದಿಂದ ತುದಿವರೆಗೂ ಚೆನ್ನಾಗಿ ಹಚ್ಚಿ ಅದನ್ನ ಮಸಾಜ್ ಮಾಡಿ 1 ಅವರ್ 2 ಅವರ್ಸ್ ಬಿಟ್ಟು ಸ್ನಾನ ಮಾಡಿದ್ರೆ ಒಳ್ಳೆ ಹೊಳಪು ಬರುತ್ತೆ, ಡ್ಯಾಂಡ್ರಫ್ ಇರಲ್ಲ, ಆಮೇಲೆ ಕೂದಲು ಉದುರೋದು ತುಂಬಾ ಕಡಿಮೆ ಆಗುತ್ತೆ, ಉದ್ದನಾಗಿ ಬೆಳೆಯುತ್ತೆ. ತುಂಬಾ ಹೇಳ್ತಾರೆ ಅದನ್ನ, ಡ್ಯಾಂಡ್ರಫ್ ಆಗಲ್ಲ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೂ ನಿಮಗೆ ಶೈನಿಂಗ್ ಬರಬೇಕು ಅಂದ್ರೆ 1-2 ಹನಿ ನಿಂಬೆ ರಸ ಅದ್ರ ಜೊತೆಗೆ ಹಾಕೊಂಡು ತಲೆಗೆ ಹಚ್ಚಿದ್ರೆ ಕೂದಲು ಒಳ್ಳೆ ಸ್ಮೂತ್ ಆಗಿ ಬರುತ್ತೆ, ಉದ್ದ ಬೆಳೆಯುತ್ತೆ ಅಂತ ಹೇಳ್ತಾರೆ. ಒಂದು ಇನ್ನೊಂದೇನಂದ ಮೇಡಮ್ ಅಂದ್ರೆ ಮೆಂತ್ಯ ಕಾಳನ್ನ ನಾವು ಡೈರೆಕ್ಟ್ ತಿನ್ನಕ್ ಹೋದ್ರೆ ಕಹಿ ಕಹಿ ಅಂತ ಯಾರು
1: ತಿನ್ನಕ್ಕೆ
0: ಆಗಲ್ಲ. ಆದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಮೆಂತ್ಯ ಕಾಳನ್ನ ನೆನಿಟ್ಟು ನಾವ್ ಹೆಂಗೆ ಹೆಸರು ಕಾಳನ್ನ ಮೊಳಕೆ ಬರಸ್ತೀವಲ್ಲ, ಮೊಳಕೆ ಅಂದ್ರೆ ಜಾಸ್ತಿ ಉದ್ದ ಬರಬಾರ್ದು, ಮೊಳಕೆ ಚಿಕ್ಕದಾಗಿರ್ಬೇಕು. ಮೊಳಕೆ ಯಾವುದೇ ಕಾಳಾಗ್ಲಿ ಮೊಳಕೆ ಉದ್ದ ಬರಕ್ ಬಿಡಬಾರ್ದು, ಕಾಣ್ಬೇಕು ಕಣ್ಣಿಗೆ ಅಷ್ಟೇನೆ, ಮೊಳಕೆ ಬರುತ್ತೆ ಅಂತ ಗೊತ್ತಾಗ್ಬೇಕು ಅಷ್ಟೇ. ಇದ್ರೆ ಸಾಕು, ಅದ್ರಲ್ಲಿ ತುಂಬಾ ಅಂಶ ಇರುತ್ತೆ, ಅದು ಉದ್ದ ಜಾಸ್ತಿ ಆದಂಗೆ ಅಂಶಗಳು ಕಡಿಮೆ ಆಗ್ತಾ ಹೋಗುತ್ತೆ ಬೀಜದಲ್ಲಿ. ಹಾಗಾಗಿ ಸ್ವಲ್ಪ ಮೊಳಕೆ ಕಣ್ ಕಾಣಂಗಿದ್ರೆ ಆಸು ಅದನ್ನ ತಗೊಂಡು ನಾವು ಹೆಂಗೆ ನಾವು ಹೆಸರುಕಾಳು ಮೊಳಕೆ ಹೊಡೆದು ಪಲ್ಯ ಮಾಡ್ತೀವೋ ಹಂಗ ಪಲ್ಯನು ಮಾಡ್ಬೋದು, ಅಥವಾ ಹಸಿದ್ ಬೇಯಿಸ್ಕೊಂಡು ಹಂಗೆ ಇದನ್ನ ಏನು ಕೋಸಂಬರಿ ತರನು ತಿಂತಾರೆ, ಕಹಿ ಅಂತ ಹೊರಟೋಗುತ್ತೆ. ಒಂದು ಇನ್ನೊಂದು ಮೆಂತ್ಯ ಕಾಳನ್ನ ನಾವು ಈಗ ನಮ್ಗೆ ಸ್ಥೂಲ ದೇಹ ನಮ್ಮಂತರ ದಪ್ಪ ಇರೋದು ನಮ್ಗೆ ಕೊಬ್ಬಿನಂಶ ಜಾಸ್ತಿ ಇದೆ ಅನ್ನೋರ್ಗೆ ಸ್ವಲ್ಪ ಅದನ್ನ ಕಮ್ಮಿ ಮಾಡ್ಕೋಬೇಕು ಅಂದ್ರೆ ಆಯುರ್ವೇದಿಕ್ ಅಲ್ಲಿ ಏನ್ ಹೇಳಿದಾರೆ ಅಂದ್ರೆ ಧನಿಯಾ ಬೀಜ 1 ಸ್ಪೂನ್, ಧನಿಯಾ ಬೀಜ 1 ಸ್ಪೂನ್, ಇದು ಮೆಂತ್ಯ ಕಾಳು ಅವನ್ನ ನೈಟ್ ನೆನೆಡ್ಬೇಕು. ಬೆಳಗ್ಗೆ ಎದ್ದು ನಿಮಗೆ ಬೇಯಿಸಕಾದ್ರೆ ಬೇಯಿಸ್ಕೊಳ್ಳಿಲ್ಲ, ಹಸಿ ನೀರು ಅದ್ ನೀರು ಇರುತ್ತಲ್ಲ ಅದನ್ನ ಕುಡಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸಕ್ಕರೆ ಅಂಶ ಕಡಿಮೆ ಆಗಿ ಕೊಬ್ಬಿನಂಶನೂ ಕಡಿಮೆ ಆಗುತ್ತೆ. ಮತ್ತೆ ನಮ್ಗಿನ್ನೂ ಚೆನ್ನಾಗಿ ನಾವು ಇನ್ನೂ ಸ್ಲಿಮ್ ಆಗ್ಬೇಕು, ನಮ್ಗೇನು ತೊಂದರೆ ಬರಬಾರ್ದು ಅಂದ್ರೆ ಅವೆರಡನ್ನೂ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನ ಇದನ್ನ ತಕ್ಕೊಂಡು ನೀರ್ ತಕ್ಕೊಂಡು ಆ ನೀರಿಗೆ ಒಂದು ಸ್ಪೂನು ಜೇನುತುಪ್ಪ ಒಂದ್ ಎರಡು ಡ್ರಾಪ್ ನಿಂಬೆ ರಸ ಹಾಕೊಂಡು ಕುಡಿತಾ ಬಂದ್ರೆ ಕೈ ಕಾಲು ನೋವು, ಮೈ ನೋವು, ಕೀಲ್ ನೋವು ಯಾವ್ದು ಇರಲ್ಲ. ಒಂದು ನಮ್ ಬೇಡವಾದಂತಹ ಎಕ್ಸ್ಟ್ರಾ ಬೊಜ್ಜು ಅಂತ ನಾವ್ ಹೇಳ್ತೀವಲ್ಲ, ಬೊಜ್ಜು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅದೇ ಆ ತರ ಇದ್ದಂದ್ರೆ ನಮ್ಗೆ ಕೆಲವೊಬ್ರಿಗೆ ಸೊಂಟ ಸುತ್ತ ಇರುತ್ತೆ, ಕೆಲವ್ರ ಕೈ ಸುತ್ತ ಇರುತ್ತೆ, ಆತರ ಬಾಡಿನಲ್ಲಿ ಕೆಲವೊಂದ್ ಟೈಮ್ ಎಕ್ಸ್ಟ್ರಾ ಪಾರ್ಟ್ಸ್ ಬರುತ್ತೆ, ಅದೆಲ್ಲ ಹೊರಟೋಗುತ್ತೆ ಅನ್ನೋ ಒಂದಿದೆ. ಅದು ಆಗಿದೆ ಮಾತ್ರ ತುಂಬಾ ಕಡಿಮೆ ಆಗುತ್ತೆ. ಒಂದು ಸಕ್ಕರೆ ಅಂಶ ಕಮ್ಮಿ ಆಗೋದ್ರಿಂದ ಲವಲವಿಕೆಯಾಗಿ ಓಡಾಡ್ತಾರೆ ಜನ, ಅಂದ್ರೆ ವಯಸ್ಸಾದ್ರೆ ಸಕ್ಕರೆ ಅಂಶ ಎಲ್ಲಾದ್ರೂ ಸುಸ್ತಾಗಲ್ಲ, ಹಾಗಾಗಿ ಅದನ್ನ ಸಕ್ಕರೆ ಅಂಶನು ಕಮ್ಮಿ ಮಾಡ್ಕೋಬಹುದು, ಬೊಜ್ಜುನು ಕಮ್ಮಿ ಮಾಡ್ಕೋಬಹುದು ಅಂತ ಒಂದು
1: ಇರ್ಬೋದು
0: ಅಂತ ಹೇಳ್ತಾರೆ. ಈ ನೋಡಿ, ಈ ನಮ್ಮ ಮೆಂತೆ ಕಾಳನ್ನ ನಮ್ಮ ಪೂರ್ವಜರು ಏನ್ ಮಾಡ್ತಾ ಇದ್ರು ಅಂದ್ರೆ ನೆನೆ ಹಾಕ್ಬಿಟ್ಟು ಅದ್ರ ಜೊತೆಗೆ ಪೇಪರ್ ಹಾಕಿ ರುಬ್ಬಿ ಮರಗಳಿಗೆ ಹಂಟಿಸ್ಬಿಟ್ಟು ಅದನ್ನ ಉಬಿಸ್ ಮಾಡ್ತಾ ಇದ್ರು, ಅಂದ್ರೆ ಯಾವ್ದೇ ರೀತಿ ತೊಂದರೆ ಆಗ್ತಿರ್ಲಿಲ್ಲ, ಹುಳ ಹಿಡಿತಾ ಇರ್ಲಿಲ್ಲ.
1: ಹೌದು ಮೇಡಮ್.
0: ಆತರ ಮೆಂತೆ ಸೊಪ್ಪು ಅಂದ್ರೆ ಮೆಂತೆ ಕಾಳುಗಿನ ಮೆಂತೆ ಸೊಪ್ಪು ತುಂಬಾ ಉಪಯೋಗ ಇದೆ, ಅಷ್ಟೇ ಉಪಯೋಗ ಮೆಂತೆ ಕಾಳು ಇದೆ. ಎಲ್ಲಾದ್ರಲ್ಲೂ ಮೆಂತೆ ಕಾಳು ಯೂಸ್ ಮಾಡ್ತಾರೆ. ಒಂದು ನೀವು ಸಾಂಬಾರ್ ಪುಡಿ ಮಾಡಿದ್ರೆ ಮೆಂತೆ ಕಾಳು ಇದ್ರೆ ಸಾಂಬಾರ್ ಪುಡಿ ಸ್ಮೆಲ್ಲ ಇಲ್ಲ. ನೀವು ನೋಡಿ, ಜೀರಿಗೆ ಮೆಂತೆ ಇದ್ರು ಮಾತ್ರ ಸಾಂಬಾರ್ ಪುಡಿ, ಸಾಂಬಾರ್ ಪುಡಿಗಂತೂ ಬೇಕೇ ಬೇಕು. ಹಾಗಾಗಿ ನಿಮ್ಮ ಖನಿಜಾಂಶ ಜಾಸ್ತಿ ಮಾಡ್ಕೊಂಡ್ರೆ ಇದನ್ನ ಜಾಸ್ತಿ ಉಪಯೋಗಿಸ್ಕ ನೋಡಿ.
1: ಇಷ್ಟೊತ್ತು ನಾವು ತಗಳಲ್ಲಿ ಆಹಾರ ಪದಾರ್ಥಗಳು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರಲ್ಲ ಮೇಡಮ್, ಈಗ ಫೇಸ್ ಪ್ಯಾಕ್ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಆಗ್ಲೇ ನೀವು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ.
0: ಫೇಸ್ ಪ್ಯಾಕ್ ಅಂದ್ರೆ ಈಗ ನಾವು ಅರ್ಜೆಂಟ್, ಈಗ ನಮ್ಗೆ ಹಳ್ಳಿ ಹೆಣ್ಮಕ್ಳು ಏನಾಗುತ್ತೆ, ನಾಳೆ ಮದುವೆ ಇರುತ್ತೆ, ಇವತ್ತು ಹೋಗಕ್ ಆಗಲ್ಲ, ನಮ್ಗೆ ಎಲ್ಲಿ ಪಾರ್ಲರ್ ಹೋಗಕ್ ಆಗಲ್ಲ ಅಂದ್ರೆ ಮೊಸರು ನಮ್ಮ ಮನೇಲೇ ಇರುತ್ತೆ. ಮೊಸರು,
1: ಹೌದು,
0: ಮೊಸರು, ಅಕ್ಕಿ ಹಿಟ್ಟು, ಆಮೇಲೆ ನಿಂಬೆಹಣ್ಣು. ನಿಂಬೆಹಣ್ಣು ಸಿಗಲ್ಲ ಈಗೆಲ್ಲ, ಒಂದೊಂದ್ಸತಿ 8 ರೂಪಾಯಿ ಆಗ್ಬಿಡುತ್ತೆ ನಿಂಬೆಹಣ್ಣು, ಯಾರೋ ತರಲ್ಲ. ಈ ಏರಿಯಾದಲ್ಲಿ ಟೊಮೊಟೊ ಬೇಕಾದಷ್ಟು ಸಿಗುತ್ತೆ. ಟೊಮೊಟೊ ರಸ ಅಂದ್ರೆ ಟೊಮೊಟೊ ರಸನ ಹಿಂಡಿ ಬಿಟ್ಟು ಟೊಮೊಟೊ ರಸ ಮತ್ತೆ ಅರಿಶಿನ ಚೆನ್ನಾಗಿ ಕಲಸ್ಬೇಕು. ಅದನ್ನ ಅಕ್ಕಿ ಹಿಟ್ಟು, ಮೊಸರು, ಟೊಮೊಟೊ ರಸ, ಅರಿಶಿನ ನಾಲ್ಕನ ಸೇರಿ ಚೆನ್ನಾಗಿ ಕಲಸ್ಕೊಂಡು ಬೀಟ್ ಮಾಡ್ಕೊಂಡು ಅದನ್ನೇನ್ ಮಾಡ್ಬೇಕಂದ್ರೆ ಕಣ್ಣು ಸುತ್ತ ಮತ್ತೆ ಇದು ಹುಬ್ಬಿನ ಸುತ್ತ ಬಿಡ್ಬೇಕು. ಯಾಕೆಂದ್ರೆ ಹುಬ್ಬಿನ ಸುತ್ತ ಹೋದ್ರೆ ಇದು ಹುಬ್ಬು ಕರಗೋಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡುದು, ಹಚ್ಕೊಂಡು 10 ನಿಮಿಷ ಸುಮ್ಮನೆ ಇರ್ಬೇಕು. ಅಂದ್ರೆ ಫೇಸ್ ಪ್ಯಾಕ್ ಹಾಕೊಂಡಿ ನೀವು ಯಾರ ಕೆಲಸ ಮಾಡ್ಕೊಳ್ಳಿ, 10-15 ನಿಮಿಷ ಬಿಟ್ಟು ಕುತ್ತಿಗೆ. ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ಬರೋದೇ ಕುತ್ತಿಗೆ ಕಪ್ಪು, ಏನು ಅನ್ಸಲ್ಲ. ಆದ್ರೆ ಕುತ್ತಿಗೆ ಕೆಲವೊಬ್ರು ನೋಡಿ, ನೀವು ತಾಳೆ ಹಾಕಿರೋ ಜಾಗದಲ್ಲಿ ಅದು ತಾಳೆ ಸರದಲ್ಲಿ ಬ್ಲಾಕ್ ಆಗಿ ಬಂದಿರುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಅದಕ್ಕೆ ನೀವು ಪ್ಯಾಕ್ ಹಾಕೋಬೇಕು. ಕುತ್ತಿಗೆ ಸುತ್ತ ಪ್ಯಾಕ್ ಹಾಕೊಂಡು ಮುಖಕ್ಕೆ ಹಾಕೊಂಡು ಒಂದು 10 ನಿಮಿಷ ಅಥವಾ 1/2 ಗಂಟೆ ಬಿಟ್ರು ಪರವಾಗಿಲ್ಲ. ಆಮೇಲೆ ನಿಧಾನಕ್ಕೆ ತಣ್ಣೀರಲ್ಲಿ ಮುಖ ತೊಳೆದ್ರೆ, ಅಲ್ಲ ಯಾವ ಬ್ಯೂಟಿ ಪಾರ್ಲರ್ ಬೇಡ ಏನು ಬೇಡ, ಆ ತರ ಇರುತ್ತೆ ಮೇಡಮ್. ಮಾಡ್ಕೊಳ್ಳಿ ಅದನ್ನ. ಮೆಂತೆ ಕಾಳು ಇದಿರುತ್ತಲ್ಲ ಅದನ್ನ ರುಬ್ಬಬೇಕು. ಮೆಂತೆ ಕಾಳನ್ನ ಚೆನ್ನಾಗಿ ರುಬ್ಕೊಂಡು ಅದಕ್ಕೆ 2 ಹನಿ ಇದು ಜೇನುತುಪ್ಪ. ಇಲ್ಲ, ನೀವು ಜೇನುತುಪ್ಪ ನನಗೆಲ್ಲ ಮನೆಗೆ ಸಿಗಲ್ಲ, ಕೆಲವ್ರ ಮನೇಲಿ ಇರಲ್ಲ, ಕೆಲವ್ರ ಮನೆಗೆ ಇರುತ್ತೆ. ಬೇಡ ಅಂದ್ರೆ
1: ನೀವು
0: ಇಲ್ಲ ಅಂದ್ರೆ ಇದು ನಿಂಬೆಹಣ್ಣು, ನಿಂಬೆಹಣ್ಣಿನ ರಸನ ಅದಕ್ಕೆ ಹಾಕಿ ಅದಕ್ಕೆ ಜಾಸ್ತಿ ಇದನ್ನ ಹಾಕ್ಬೇಕಾಗುತ್ತೆ. ನಾವು ಏನು ಅರಿಶಿನ ಪುಡಿ ಅದನ್ನ ಎಲ್ಲ ಪೇಸ್ಟ್ ಮಾಡಿಕೊಂಡು ಫುಲ್ ಮುಖಕ್ಕೆಲ್ಲ ಕವರ್ ಮಾಡಿಕೊಂಡ್ರೆ ಅವಾಗ ಏನಾಗುತ್ತೆ, ನಮಗೆ ಬೇಡವಾದ ಕೂದಲು ಅಂದ್ರೆ ನಮ್ಗೆ ಇಲ್ಲಿ ಗದ್ದದ ಮೇಲೆ ಕೆಲವೊಬ್ರಿಗೆ ಇರುತ್ತೆ, ಹೆಣ್ಮಕ್ಳಿಗೆ ಬೇಡವಾದ ಹೇರ್ಸ್ ಇರುತ್ತೆ ಮುಖದ ಮೇಲೆ, ಆ ಮುಖದ ಮೇಲೆ ಹೇರ್ಸ್ನೆಲ್ಲ ಅದು ತೆಗೆಯುತ್ತೆ, ರಿಮೂವ್ ಮಾಡುತ್ತೆ, ಗ್ಲೋ ಬರುತ್ತೆ ಮುಖ. ಅದರಲ್ಲೂ ಪೌಡರ್, ನಾವು ಇಲ್ಲ ಪೌಡರ್ ಮಾಡಿಟ್ಕೊಂಡ್ಬಿಟ್ರೆ ತುಂಬಾ ಒಳ್ಳೇದು.
1: ಈಗಿನ ಕಾಲದಲ್ಲಂತೂ ಹೆಣ್ಮಕ್ಳು ಬ್ಯೂಟಿ ಪಾರ್ಲರ್ ಹೋಗ್ಬಿಟ್ಟು ಕೆಮಿಕಲ್ಸ್ ಅವು ಇವು ಎಲ್ಲ ಲಿಕ್ವಿಡ್ ಗಳೆಲ್ಲ
0: ಮಾಡ್ತಾರೆ ಮೇಡಮ್. ಅವಾಗ
1: ಎಲ್ಲ ಮುಖ ಎಲ್ಲ ಒಂಥರ ಅಜ್ಜಿ ತರ ಆಗ್ಬಿಟ್ಟಿರುತ್ತೆ ಮೇಡಮ್, ಮತ್ತೆ ಸ್ಕಿನ್ ನೋಡಕ್ಕೆ ಆಗಲ್ಲ, ಚಿಕ್ಕ ವಯಸ್ಸು ತರನೇ ಇರಲ್ಲ ಆತರ ಮಾಡ್ಕೋಬಾರ್ದು. ಒಟ್ಟಲ್ಲಿ ಈ ಟಿಪ್ಸ್ ನ ಯೂಸ್ ಮಾಡ್ಕೊಂಡ್ರೆ ತುಂಬಾ ಗ್ಲೋ ಆಗಿ
0: ತುಂಬಾ ಆಗುತ್ತೆ. ನೀವು ಇನ್ನೊಂದು ಗಮನಿಸಿ ಮೇಡಮ್, ಈ ಕೆಲವೊಬ್ಬ ಹೆಣ್ಮಕ್ಳು ಕೆನ್ನೆ ಅರಶಿನ ಹಚ್ತಾರೆ.
1: ಹೌದು ಮೇಡಮ್,
0: ಅಲ್ವಾ? ಕೆನ್ನೆ ಅರಶಿನ ಹಚ್ತಾ ಇದ್ರು, ಹಣೆ ಕುಂಕುಮ ಹಚ್ತಾ ಇದ್ರು, ನೋಡಿ ಅವ್ರ ಕೆನ್ನೆ ಸುಕ್ ಬರಲ್ಲ. ನಾವು ಪಾರ್ಲರ್ ಹೋಗ್ಬಿಟ್ಟು ಬ್ಲೀಚಿಂಗ್ ಮಾಡಿಸಿದ್ರೆ ಅದು ಬ್ಲೀಚಿಂಗ್ ಮಾಡಿಸಿ 1/2 ಗಂಟೆ 3/4 ಗಂಟೆ ತಿರುಗಿಸ ಅಷ್ಟೇನು ಚೆನ್ನಾಗಿರುತ್ತೆ, ಮತ್ತೆ ಮೊದಲಿನ ಸ್ಟೇಜ್ಗೆ ಬರುತ್ತೆ. ಅದಕ್ಕೆ ಅವೇನು ಬೇಡ, ಈ ಕೆಮಿಕಲ್ ಇಲ್ದಕ್ಕಂತ ಈ ಸೈಡ್ ಎಫೆಕ್ಟ್ ಇಲ್ದಂತ ನಾವು ಮೆಂತ್ಯನ ಅಥವಾ ಅಕ್ಕಿ ಹಿಟ್ಟು ಇವನ್ನೆಲ್ಲ ಯೂಸ್ ಮಾಡಿದ್ರೆ ಮನೆಯಲ್ಲೇ ಯೂಸ್ ನಿಮಗೇನು ಬೇಡ ಅಂದ್ರೆ ಬೆಳಗ್ಗೆ ಎದ್ದು ನಿಮಗೆ ಈಗ ಏನು ಮಾಡೋಕ್ಕಾಗಲ್ಲ ನಿಮ್ ಕೈಲಿ ಅಂದ್ರೂ, ಟೊಮೊಟೊ ಇರುತ್ತಲ್ಲ ಒಂದು ಟೊಮೊಟೊನ ರಸನ ಕೈಲಿ ಹಾಕೊಂಡು ರಸ ತಗೊಂಡ್ಬಿಟ್ಟು ಮುಖಕ್ಕೆ ಹಾಕ್ಬಿಡಿ. ಏನು ಬೇಡ, ಪ್ಯಾಕ್ ಬೇಡ, ಸುಮ್ಮನೆ ಮುಖಕ್ಕೆ ಹಾಕ್ಬಿಡಿ. ಮುಖಕ್ಕೆ ಹಾಕ್ಬಿಟ್ಟು ಅಡುಗೆ ಮಾಡ್ಕೊಳ್ಳಿ. ಅಡುಗೆ ಹೆಚ್ಚೋ ಮುಂದೆ ತರಕಾರಿ ಹೆಚ್ಚೋ ಮುಂದೆ 1/2 ಟೊಮೊಟೊ ತಗೊಳ್ಳಿ, ಅದನ್ನ ಮುಖಕ್ಕೆ ಉಜ್ಜಿಬಿಟ್ಟು ಚೆನ್ನಾಗಿ ಅಡುಗೆ ಮಾಡ್ಕೊಳ್ಳಿ. ಅಡುಗೆ ಮಾಡ್ಕೊಂಡು ಎಲ್ಲಾದ್ಮೇಲೆ ಮುಖ ತೊಳಿರಿ, ಏನ್ ಫ್ರೆಶ್ ಆಗಿರುತ್ತೆ ಗೊತ್ತಾ
1: ಅಂತೀರಾ?
0: ಹಾ, ಆದ್ರೆ ಮಾಡಿ ನಿಜವಾಗ್ಲೂ ಅಡುಗೆ ಮಾಡೋ ಮುಂದೆ ಹೆಣ್ಮಕ್ಳಿಗೆ ಅದು ತುಂಬಾ ಒಳ್ಳೇದು. ಯಾವ್ದು ಮುಖದಲ್ಲಿ ಒಂದು ಕಲೆ ಇರಲ್ಲ, ಸುಕ್ ಬರಲ್ಲ, ಮಾಡಿ ಚೆನ್ನಾಗಿರುತ್ತೆ.
1: ಮೇಡಮ್, ಇದುವರೆಗೂ ನಮ್ಮ ರೇಡಿಯೋ ಕೇಂದ್ರದಲ್ಲಿ ಆರೋಗ್ಯಕರವಾದ ಮೆಂತೆ ಮತ್ತು ಕಾಳಿನ ಬಗ್ಗೆ ಸಲಹೆ ಮತ್ತು ಸೂಚನೆಯನ್ನ ತುಂಬಾ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ಅಂದ್ರೆ ಇದನ್ನ ಯಾವ ರೀತಿ ಬಳಸಬೇಕು, ಯಾವ ರೀತಿ ಆಹಾರ ಪದ್ಧತಿಯಲ್ಲಿ ಸೇವನೆ ಮಾಡಬೇಕು, ಯಾವ ರೀತಿ ಮಕ್ಕಳಿಗೆ ಯಾವ ರೂಪದಲ್ಲಿ ಕೊಟ್ಟರೆ ತಿಂತವೆ ಅನ್ನ ಇದ್ರ ಬಗ್ಗೆ ಮತ್ತೆ ಟಿಪ್ಸ್ ಒಂದು ಫೇಸ್ ವಾಶ್ ಬಗ್ಗೆನು ತುಂಬಾ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ತಮಗೆ ಅಮ್ಮಧ್ವನಿ ಸಮುದಾಯ ಬರಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಮೇಡಮ್. ಧನ್ಯವಾದಗಳು ಮೇಡಮ್.
2: ಧನ್ಯವಾದಗಳು ಮೇಡಮ್.
1: ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗ ಅದುವರೆಗೂ ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ನಮ್ಮ ಧ್ವನಿ 90.4 ಮೆಗಾಹರ್ಟ್ಸ್ FM ನಲ್ಲಿ.

0: ನಮ್ಮ ಧ್ವನಿ.
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐ ಎನ್ ನಲ್ಲಿ. ಸೂರ್ಯಘರ್
4: ನಮಸ್ತೆ, ನನ್ನ ಹೆಸರು ರಮ್ಯಾ. ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ 90.4 ಮೆಗಾ ಹರ್ಟ್ಜ್ ಎಫ್ಎಂ ಬೂದಿಕೋಟೆ.
2: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹೀ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ ಹೈ.
3: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.

0: సాంబధ్వని. ಮರಡ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರಿಯ ಕೇಳುಗರೇ, ಈ ದಿನದ ಕಾರ್ಯಕ್ರಮ ನಮ್ಮ ನಿಮ್ಮ ಮೆಚ್ಚಿನ ಪ್ರಾಣಿಲೋಕ ಕಾರ್ಯಕ್ರಮದಲ್ಲಿ ಈ ದಿನ ಅಜ್ಜಿ ಸಾಕಿದ ಹುಂಜ ಎನ್ನುವ ಪುಟ್ಟ ಕಥೆಯನ್ನ ನಿಮ್ಮೆಲ್ಲರಿಗೂ ತಿಳಿಸಲು ಹಾಜರಿದ್ದಾರೆ ಕುಮಾರಿ ಜ್ಯೋತಿಕಾರ್ ಅವರು. ಇವರು ಬೂದಿಕೋಟೆ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುತ್ತಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ನಿಮ್ಮ ನಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣವೇ. ಕಾರ್ಯಕ್ರಮಕ್ಕೆ ಸ್ವಾಗತ ಜ್ಯೋತಿಕಾ ಅವರೇ.
1: ನಮಸ್ಕಾರ
0: ಜ್ಯೋತಿಕಾ ಅವರೇ. ತಮ್ಮ ಒಂದು ಕಿರುಪರಿಚಯದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜ್ಯೋತಿಕಾ. ನಾನು ಬೂದಿಕೋಟೆ ಗ್ರಾಮದ ನಿವಾಸಿ. ನಾನು 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಈ ದಿನ ನಾನು ಹೇಳುತ್ತಿರುವ ಕಥೆಯ ಹೆಸರು ಅಜ್ಜಿ ಸಾಕಿದ ಹುಂಜ. ಒಂದು ಊರಿನಲ್ಲಿ ವಯಸ್ಸಾದ ಅಜ್ಜಿಯೊಬ್ಬಳು ವಾಸವಾಗಿದ್ದಳು. ಅವಳು ತನ್ನ ಮನೆಯ ಕೆಲಸಕ್ಕಾಗಿ ಇಬ್ಬರು ಹೆಣ್ಣು ಮಕ್ಕಳನ್ನು ಇಟ್ಟುಕೊಂಡಿದ್ದಳಲ್ಲದೆ ಜೊತೆಗೆ ಒಂದು ಹುಂಜವನ್ನು ಸಾಕಿಕೊಂಡಿದ್ದಳು. ಪ್ರತಿದಿನ ಬೆಳಿಗ್ಗೆ ಆ ಹುಂಜ ಸರಿಯಾಗಿ 5 ಗಂಟೆಗೆ ಜೋರಾಗಿ ಕೂಗುತ್ತಿತ್ತು. ಆಗ ಅಜ್ಜಿ ಎದ್ದು ಇಬ್ಬರು ಹೆಣ್ಣು ಮಕ್ಕಳನ್ನು ಎಬ್ಬಿಸಿ ಕೆಲಸ ಮಾಡುವಂತೆ ಹೇಳುತ್ತಿದ್ದಳು. ಆದರೆ ಅವರಿಬ್ಬರಿಗೆ ಇನ್ನೂ ಸ್ವಲ್ಪ ಹೊತ್ತು ಸುಖವಾಗಿ ನಿದ್ರಿಸಬೇಕೆನ್ನಿಸುತ್ತಿತ್ತು. ಅಜ್ಜಿ ಅದಕ್ಕೆಲ್ಲ ಆಸ್ಪದ ಕೊಡುತ್ತಿರಲಿಲ್ಲ. ಹೀಗಾಗಿ ಆ ಹೆಣ್ಣು ಮಕ್ಕಳು ವಿಪರೀತ ಬೇಸಾರ ಪಟ್ಟುಕೊಂಡಿದ್ದರು. ಒಮ್ಮೆ ಅವರಿಗೆ ಹುಂಜವು ಬೆಳಿಗ್ಗೆ ಕೂಗುವುದರಿಂದ ತಾನೇ ಅಜ್ಜಿ ನಮ್ಮನ್ನು ಎಬ್ಬಿಸಿ ಕೆಲಸ ಮಾಡಲು ಹೇಳುವುದು. ಹುಂಜವೇ ಇಲ್ಲದಿದ್ದರೆ ಆಗ ಅಜ್ಜಿ ನಮ್ಮನ್ನು ಅಷ್ಟು ಮುಂಚೆ ಎಬ್ಬಿಸಲು ಸಾಧ್ಯವಾಗುವುದಿಲ್ಲ ಎಂಬ ಯೋಚನೆ ಬಂದಿತು. ಕೂಡಲೇ ಅವರಿಬ್ಬರು

0: ಮಾಡಲು ಆಜ್ಞಾಪಿಸಿದಳು. ಹೆಚ್ಚು ಬೇಸರವಾಗಿ ತಾವು ಅನ್ಯಾಯವಾಗಿ ಹುಂಜವನ್ನು ಕೊಂದು ಅರಿವಾಯಿತು. ಆದರೇನು, ಕಾಲ ಮಿಂಚು ಹೋಗಿತ್ತು. ಮತ್ತೆ ಅವರ 4 ಗಂಟೆಗೆ ಎದ್ದು ಕೆಲಸ ಮಾಡಬೇಕಾದ ಪರಿಸ್ಥಿತಿ ಉಂಟಾಯಿತು.
1: ಇದುವರೆಗೂ ಕೇಳಿದರೆಲ್ಲವೇ ಪುಟಾಣಿ ಲೋಕ ಕಾರ್ಯಕ್ರಮದಲ್ಲಿ ಅಜ್ಜಿ ಸಾಕಿದ ಉಂಜದ ಬಗ್ಗೆ ಪುಟ್ಟದಾದ ಕಥೆಯನ್ನು ತುಂಬಾ ಸೊಗಸಾಗಿ ಜ್ಯೋತಿಕಾ ಅವರು ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಧನ್ಯವಾದಗಳು ಜ್ಯೋತಿಕಾ ಅವರೇ.
0: ಧನ್ಯವಾದಗಳು
1: ಜ್ಯೋತಿಕಾ ಅವರೇ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಈಗ ಕೇಳಿ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ನಮ್ಮ ಧ್ವನಿ 90.4 MHz FM ನಲ್ಲಿ.

0: 420.
1: ಮಹಿಳೆಯರೇ, ಸಂಘವನ್ನು ಸೇರಿ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಿ. ಉಳಿತಾಯ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನ್ಯಾಯಯುತವಾದ ಪ್ರೀತಿ ಸ್ನೇಹದಿಂದ ಕೂಡಿದ ಸಂಘವೇ ನಮ್ಮೆಲ್ಲರ ಬಾಳಿನ ನಂದಾದೀಪ. ಸಂಘವನ್ನು ಸೇರಿ ನಿಮ್ಮ ಜೀವನದ ಗುರಿಯನ್ನು ಸಾಧಿಸಿ. ನಿಲಯದ ಮೊದಲನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ಮಧ್ಯಾಹ್ನ 12 ಗಂಟೆಗೆ. ಪ್ರೀತಿಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳು.

0: ಅಮ್ಮ ಧ್ವನಿ. ಮೈರಾಡ ನಡುವಿನ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ ಇವರ ಸಹಭಾಗಿತ್ವದಲ್ಲಿ 30 ವರ್ಷದ ಯೋಗಾಭ್ಯಾಸದ ಕುರಿತು ಅನುಭವ ಹಂಚಿಕೆಯ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಯುತ ಎಸ್ಎಚ್ ಮಹೇಶ್ವರಪ್ಪ, ಸಂಯೋಜನಾಧಿಕಾರಿ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆ ಮಾಲೂರು ಅವರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಸರ್, ಮೊದಲಿಗೆ ತಮಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
1: ನಮಸ್ಕಾರ
0: ಸರ್. ಸತತವಾಗಿ 30 ವರ್ಷಗಳಿಂದ ನಿರಂತರವಾಗಿ ಯೋಗಾಭ್ಯಾಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ಇವತ್ತಿನ ದಿನ 9ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಸೊ ಬಹಳ ಸಂತೋಷ ಆಗ್ತಾ ಇದೆ. ಸೊ ಮೊದಲಿಗೆ ಒಂದು ಒಂದು ತಮ್ಮ ಒಂದು ಹಿತ ನುಡಿ ಸರ್.
1: ಸರ್, ಈ ಯೋಗ ದಿನಾಚರಣೆಯನ್ನ 1912 ಈಗಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತ ಶ್ರೀಯುತ ಮೋದಿಜಿಯವರು ಹೆಚ್ಚಿನ ಪ್ರಚಾರ ಕೊಡಬೇಕು ಅನ್ನೋ ಉದ್ದೇಶದಿಂದ, ಆ ಮೂಲಕ ಜನರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತೇಳಿ ಜಾರಿಗೆ ತಂದ್ರು.
0: ಹೌದು ಸರ್. ಈಗ ತಾವು 30 ವರ್ಷಗಳಿಂದ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಸೊ ಮೊದಲಿಗೆ ತಮ್ಮ ಒಂದು ವೈಯಕ್ತಿಕವಾಗಿ ನಾವು ಮಾತಾಡ್ತಾ ಹೋದಾಗ, ತಾವು ಯೋಗವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ತಮ್ಗೆ ಯಾರು ತುಂಬಾ ಸ್ಫೂರ್ತಿಯಾಗಿದ್ರು, ನಾನು ಒಂದು ಯೋಗವನ್ನು ಅಭ್ಯಾಸ ಮಾಡಬೇಕು, ಸೊ ಅದ್ರ ಬಗ್ಗೆ?
1: ನಾನು ಸರ್ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ 1983 ಕೈಗಾರಿಕಾ ವಿಸ್ತರಣೆ ಅಧಿಕಾರಿಯಾಗಿ ಕೆಲಸಕ್ಕೆ ಸೇರಿದೆ. ನಮ್ದು ಸ್ವಲ್ಪ ಎಕ್ಸಿಕ್ಯೂಟಿವ್ ಕೆಲಸ. ನಾನು ಹೊರಗಡೆ ಧೂಳಲ್ಲಿ ಓಡಾಡಿದ್ರೆ, ಬೇರೆ ಕಡೆ ನೀರು ಕುಡಿದ್ರೆ, ಅಥವಾ ಅಕಸ್ಮಾತ್ ಹೋಟೆಲ್ ಅಲ್ಲಿ ಚಾ ಉಪಹಾರ ಸೇವಿಸಿದ್ರೆ ನನ್ಗೆ ಗಂಟಲ್ ನೋವು ಬರ್ತಾ ಇತ್ತು ಕೂಡಲೇ.
0: ಹೌದು.
1: ಆಗ ಇದಕ್ಕೆ ಪರಿಹಾರವಾಗಿ ಕೆಲವು ಇಂಗ್ಲಿಷ್ ಮೆಡಿಸಿನ್ಸ್ ಅಂತ ತಗೊಂಡೆ, ಅದರಿಂದ ಉಪಶಮನ ಆಗಿಲ್ಲ ಅದು. ಅದಕ್ಕೋಸ್ಕರ ಒಬ್ಬರು ಯೋಗ ಮಾಡಿ ಅಂತೇಳಿ ಸಲಹೆ ಕೊಟ್ಟರು. ಆಗ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಸಂಪರ್ಕ ಸಿಕ್ತು.
0: ಹೌದು.
1: ಆಗ ನಾನು 45 ಶಿಬಿರಕ್ಕೆ ಸೇರಿದೆ 1990. ಆಗ 45 ಅಭ್ಯಾಸಕ್ಕೆ ಸೇರಿದಾಗ ಕೇವಲ ಒಂದು ವಾರದಲ್ಲಿ ಸಾಕಷ್ಟು ಸುಧಾರಣೆ ಕಾಣ್ತು ನನ್ಗೆ.
0: ಗಂಟಲ
1: ನೋವಿನ, ಹೌದು ಸರ್, ಗಂಟಲ ನೋವಿನ ನಿವಾರಣೆ ಆಯ್ತು. ನಮ್ಮ ದೇಹಕ್ಕೆ ವಿಶೇಷವಾದ ಚೈತನ್ಯನೇ ಬಂತು. ಒಳ್ಳೆ ನಿದ್ದೆ ಆಗ್ತಾ ಇತ್ತು, ಒಳ್ಳೆ ಜೀರ್ಣ ಆಗ್ತಾ ಇತ್ತು, ಒಳ್ಳೆ ನಿದ್ದೆ ಆಗ್ತಾ ಇತ್ತು, ಒಳ್ಳೆ ಜ್ಞಾಪಕ ಶಕ್ತಿ ಬರ್ತಾ ಇತ್ತು, ತುಂಬಾ ಸುಧಾರಣೆ ಆಯ್ತು ಸರ್.
0: ಹೌದು. ಸೊ ತಮ್ಮ ಒಂದು ಆರೋಗ್ಯದಲ್ಲೇ ತಾವು ಒಂದು ಆ ಒಂದು ಲಾಭವನ್ನು ಕಂಡಿದ್ದೀರಾ, ಒಂದು ಯೋಗಾಭ್ಯಾಸವನ್ನು ಶುರು ಮಾಡಿದಲ್ಲಿ?
1: ಹೌದು. ನಮ್ಮ ಆರೋಗ್ಯ ಸಮಸ್ಯೆಯಿಂದನೇ ಯೋಗಕ್ಕೆ ಪಾದಾರ್ಪಣೆ ಆಯ್ತು, ಅದರಿಂದ ಪರಿಹಾರ ಸಹ ಸಿಕ್ತು ನನಗೆ.
0: ಸಿಕ್ತು ಸರ್. ಇನ್ನು ನಾವು ಪತಂಜಲಿ ಯೋಗ ಅಂತ, ನಾವು ಪತಂಜಲಿ ಮಹರ್ಷಿ ಏನವರೊಂದು ಯೋಗ ಸಾಕಷ್ಟು ಸೂತ್ರಗಳನ್ನು ಬರೆದಿದ್ದಾರೆ. ಸೊ ಸನಾತನ ಕಾಲದಿಂದಲೊಂದು ಯೋಗವನ್ನು

0: ಅಭ್ಯಾಸಕ್ಕೆ ತಗೊಂಬಂದಿದ್ದಾರೆ. ಸೊ ಅದ್ರ
1: ಹೌದು,
0: ಬಗ್ಗೆ
1: ಸುಮಾರು
0: ತಿಳಿಸೋದ್ರ.
1: ಐದು
0: ಹೌದಾ,
1: ಸಾವಿರ ವರ್ಷಗಳ ಇತಿಹಾಸ ಇದೆ ಸರ್.
0: ಯೋಗಕ್ಕೆ?
1: ಹೌದು, ಯೋಗಕ್ಕೆ.
0: ಹೌದಾ. ಸರ್, ಇನ್ನು ಯೋಗ ಅಂತಂದಾಗ ಸಾಮಾನ್ಯ ವ್ಯಕ್ತಿಗೆ ಯೋಗ ಅಂತ ನಾವು ತಿಳಿಸುವಾಗ ಯಾವ ರೀತಿ ನಾವು ಅವರಿಗೆ ಈ ಮಾಹಿತಿನ ಹಂಚ್ಕೋಬಹುದಾಗುತ್ತೆ?
1: ಯೋಗ ಅಂದ್ರೆ ಸರ್ ಜೋಡಿಸುವುದು, ಕೂಡಿಸುವುದು,
0: ಹೌದು,
1: ಇಲ್ಲಿ ಮನಸ್ಸು ಮತ್ತು ದೇಹವನ್ನು ಸೇರ್ತಕ್ಕಂಥದ್ದಾಗಿರ್ಬೋದು, ಆ ತರ ಸಹ ತಗೋಬಹುದು. ನಮ್ಮ ಮನಸ್ಸು ಬಹಳ ಚಂಚಲ ಇರ್ತದೆ, ಅದನ್ನ ಯೋಗದ ಮೂಲಕ ಹಿಡಿದಿಟ್ಕೊಳ್ಬಹುದು. ಅಂದ್ರೆ ನಮ್ಮ ದೇಹದ ಜೊತೆ ಸಂಪರ್ಕವನ್ನು ಮಾಡಿ ನಮ್ಮ ಯೋಗವನ್ನು ಗಮನಿಸ್ತಕ್ಕ ನಮ್ಮ ದೇಹವನ್ನು ಗಮನಿಸ್ತಕ್ಕಂತ ಒಂದು ವ್ಯವಸ್ಥೆ ಯೋಗದಿಂದ ಆಗ್ತದೆ.
0: ಹೌದಾ.
1: ನಮ್ಮನ್ನೇ ನಾವು ಗಮನಿಸೋದು.
0: ಅಂದ್ರೆ ನಮ್ಮ ಒಟ್ಟಾರೆಯಾಗಿ ದೇಹ, ಮನಸ್ಸು, ಈ ಒಂದು ಎಲ್ಲವನ್ನು ಒಂದು ಕಡೆ ಕೇಂದ್ರೀಕರಿಸೋದು. ಹೌದು ಸರ್. ಇನ್ನು ಯೋಗದಲ್ಲಿ ಈಗಾಗಲೇ ನಾವು ನೋಡ್ತಾ ಇದ್ದಾಗ ನೀವು ಪತಂಜಲಿ ಮಹರ್ಷಿ ಬಗ್ಗೆ ಸಾಕಷ್ಟು ವಿಧಾನಗಳು ಇದಾವೆ. ಸೊ ಈಗ ತಾವು ಒಂದು 30 ವರ್ಷದಿಂದ ಎಷ್ಟು ವಿಧಾನಗಳನ್ನು ತುಂಬಾ ಲೀಲಾಜಾಲವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ?
1: ಅದರಲ್ಲಿ ಈಗ ಪ್ರಥಮವಾಗಿ ಕನಿಷ್ಠ 1.5 ಗಂಟೆ ನಮ್ಮ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಕನಿಷ್ಠ 1.5 ಗಂಟೆ ಅಭ್ಯಾಸ ಮಾಡ್ತಕ್ಕಂಥದ್ದು. ಮೊದಲು ಫ್ರೀ ಎಕ್ಸಸೈಜ್, ವಾರ್ಮ್ ಅಪ್ ಎಕ್ಸಸೈಜ್, ನಂತರ ಸೂರ್ಯ ನಮಸ್ಕಾರ, ಪ್ರತಿನಿತ್ಯ 13 ಸೂರ್ಯ ನಮಸ್ಕಾರ ಮಂತ್ರಗಳೊಂದಿಗೆ, ನಂತರ ನಿಂತು ಮಾಡುವ ಆಸನಗಳು, ನಂತರ ಕುಳಿತು ಮಾಡುವ ಆಸನಗಳು, ನಂತರ ಹೊಟ್ಟೆ ಮೇಲೆ ಮಲಗಿ ಮಾಡತಕ್ಕಂತ ಆಸನಗಳು, ನಂತರ ಬೆನ್ ಮೇಲೆ ಮಲಗಿ ಮಾಡತಕ್ಕಂತ ಆಸನ, ಇದ್ರ ಜೊತೆಗೆ ಸರ್ವಾಂಗಾಸನ, ಶಿರ್ಸಾಸನ, ಈ ರೀತಿ ಸುಮಾರು 100ಕ್ಕೂ ಹೆಚ್ಚು ಆಸನಗಳಿದೆ. ಇದನ್ನ ಪ್ರತಿ ದಿವಸ ಅಭ್ಯಾಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಬ್ಯಾಚ್ ವೈಸ್ ಮಾಡಿ, ಇವತ್ತು ಈ ಒಂದು ತಂಡ ಒಂದ್ ಬ್ಯಾಚು, ನಾಳೆ ಒಂದ್ ಬ್ಯಾಚು, ನಾಡಿದ್ದು ಒಂದ್ ಬ್ಯಾಚ್, ಈ ರೀತಿ ವಿಂಗಡಿಸಿ ಯೋಗವನ್ನ ಅಭ್ಯಾಸ ಮಾಡೋದಕ್ಕಂತ ಬರ್ತಾ ಇತ್ತು.
0: ಹೌದು ಸರ್. ಈಗ ನೀವು ವಿಂಗಡಣೆ ಎಲ್ಲ ಮಾಡ್ಬಿಟ್ಟು ಬ್ಯಾಚ್ ವೈಸ್ ಮಾಡ್ತಾರೆ, ಇನ್ನು ಯೋಗಕ್ಕೆ ಒಂದು ಸೂಕ್ತವಾದ ಸಮಯ, ಯಾಕಂದ್ರೆ ನಾವು ಪ್ರತಿ ದಿನದ ಜೀವನದಲ್ಲಿ ಅದು ತುಂಬಾ ಬಹಳ ಮುಖ್ಯ ಆಗಿರುತ್ತೆ.
1: ಹ್ಞೂ ಸರ್, ಅತ್ಯಂತ ಪ್ರಶಾಂತವಾದ ಸಮಯ ಅಂದ್ರೆ ಬೆಳಿಗ್ಗೆ ಸರ್, ಬೆಳಿಗ್ಗಿನ ಜಾವ 5 ಗಂಟೆ ನಂತರ 6 ಗಂಟೆ ಒಳಗಡೆ ಪ್ರಾರಂಭ ಮಾಡಿ 7-7:30 ಮುಗಿಸೋದು ಅತ್ಯಂತ ಸೂಕ್ತವಾದ ಸಮಯ. ಯಾಕೆಂದ್ರೆ ವಾತಾವರಣ ಶುದ್ಧವಾಗಿರ್ತದೆ, ಮನಸ್ಸು ಪ್ರಶಾಂತವಾಗಿರ್ತದೆ, ಹೀಗಾಗಿ ತುಂಬಾ ಸೂಕ್ತವಾದ ಸಮಯ ಬೆಳಿಗ್ಗೆ 5:30-7 ಗಂಟೆ.
0: ಹೌದು. ಅಂದ್ರೆ ನಮ್ಗೆ ಬೆಳಗಿನ ಜಾವ ಅಂತಂದಾಗ ನಮ್ಗೆ ಯಾವುದೇ ರೀತಿಯಾದಂತ ಒತ್ತಡ ಇರುವುದಿಲ್ಲ ವಿಶೇಷವಾಗಿ. ನಾವು
1: ಹೌದು ಹೌದು, ಮತ್ತೆ ನಾವು ತಿಂದಂತ ಆಹಾರ ಎಲ್ಲ ಜೀರ್ಣ
0: ಆಗಿರುತ್ತೆ. ಹೌದು. ಒಂದು ಖಾಲಿ ಹೊಟ್ಟೆಯಲ್ಲಿ ಇರ್ತೀವಿ ಆ ಒಂದು ಸಂದರ್ಭದಲ್ಲಿ.
1: ಖಾಲಿ ಹೊಟ್ಟೆ. ಎಸ್ ಸರ್, ಎಸ್ ಕರೆಕ್ಟ್.
0: ಹೌದು ಸರ್. ಇನ್ನು ಯೋಗಕ್ಕೂ ನಮ್ಮ ಆರೋಗ್ಯಕ್ಕೂ ಇರೋ ಒಂದು ಅವಿನಾಭಾವ ಸಂಬಂಧ ನಾವು ಈಗಾಗಲೇ ನೋಡ್ತಾ ಇದ್ದಂಗೆ. ಹೌದು, ಇದಕ್ಕೆರಡಕ್ಕೂ ಒಂದು
1: ಯೋಗ ಮತ್ತು ಹೌದು ಯೋಗ ಮತ್ತು ಆರೋಗ್ಯ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಸರ್.
0: ಹೌದು.
1: ಹೀಗಾಗಿ ಪ್ರತಿನಿತ್ಯ ಯೋಗ ಮಾಡೋದ್ರಿಂದ 1.5 ಗಂಟೆ ಯೋಗ ಮಾಡೋದ್ರಿಂದ ಇನ್ನು 22.5 ಗಂಟೆ ಅತ್ಯಂತ ಆರೋಗ್ಯಕರವಾಗಿರ್ಬೇಕು. ಪ್ರತಿ ದಿವಸ ಅಭ್ಯಾಸ ಮಾಡತಕ್ಕಂಥದ್ದು ಮುಖ್ಯ.
0: ಹೌದು ಸರ್. ಹಾಗೆ ಅದೇ ರೀತಿ ಇನ್ನು ಯಾವೆಲ್ಲ ಕಾಯಿಲೆಗಳನ್ನು ನಾವು ದೂರ ಮಾಡಬಹುದಾಗುತ್ತೆ ಯೋಗ ಮಾಡೋದ್ರಿಂದ?
1: ಇದರಲ್ಲಿ ಪ್ರತಿಯೊಂದು ಸರ್, ಹಾರ್ಟ್ ಪ್ರಾಬ್ಲಮ್ ಇಂದ ಹಿಡಿದು ಹೃದಯ ಸಂಬಂಧಿ ಕಾಯಿಲೆಗಳು ಇರ್ಬೋದು, ಸಕ್ಕರೆ ಕಾಯಿಲೆ ಇರ್ಬೋದು, ಇದು ಬ್ಲಡ್ BP, ಯಾವುದೇ ಕಾಯಿಲೆಯನ್ನ ಸಹ ದೂರ ಮಾಡತಕ್ಕಂತ ಇದು ಸಾಧನ. ಇದೊಂದು ಯೋಗ ಒಂದು ಸಾಧನ. ಎಲ್ಲಾ ಕಾಯಿಲೆಗಳನ್ನ ದೂರ ಮಾಡಲಿಕ್ಕೆ ಇವನ್ನ ಐ ಸೈಟ್ ಇಂದ ಹಿಡಿದು ಪ್ರತಿಯೊಂದು ಮುಖದ ಕಾಂತಿಯನ್ನು ಹೆಚ್ಚಿಕೊಳ್ಳೋದು, ಆರೋಗ್ಯ ದೇಹ ದಾರ್ಢ್ಯವನ್ನು ರಕ್ಷಿಸತಕ್ಕಂಥದ್ದು ಪ್ರತಿಯೊಂದು ಸಹ ಇದರಲ್ಲಿದೆ. ಪ್ರತಿಯೊಂದು ಕಾಯಿಲೆಯನ್ನು ದೂರ ಮಾಡತಕ್ಕಂತ ಶಕ್ತಿ ಯೋಗಕ್ಕಿದೆ.
0: ಹೌದು. ಎಲ್ಲಿ ಪ್ರತಿ ಮನೆ ಮನೆಯಲ್ಲಿ ಯೋಗವನ್ನು ಅಭ್ಯಾಸ ಮಾಡಿದಾಗ ಯಾವುದೇ ಕಾಯಿಲೆಗಳನ್ನು ಸಹ ನಾವು ಹತ್ತಿರ ಬಾರದ ರೀತಿಯಲ್ಲಿ ನಾವು ನೋಡ್ಕೋಬಹುದಾಗುತ್ತೆ ಅಂತ ಹೇಳಿದಾಗ.
1: ಖಂಡಿತ ಖಂಡಿತ ಸರ್, ಯಾವುದೇ ಒತ್ತಡ ಇಲ್ಲದೆ ಜೀವನವನ್ನ ಮಾಡಬಹುದು ಯೋಗದಿಂದ.
0: ಯೋಗದಿಂದ. ಹೌದು ಸರ್. ಇನ್ನು ಈಗ ಯೋಗದಿಂದ ಒಂದು ವಿಶೇಷವಾಗಿ ನಾವು ಮಕ್ಕಳಿಗೆ ಒಂದಿಷ್ಟು ಮಕ್ಕಳಿಗೂ ಸಹ ನಾವು ಯಾವ ಒಂದು ವಯಸ್ಕರರ ನಂತರ ನಾವು ಮಕ್ಕಳನ್ನು ಸಹ ತೊಡಗಿಸ್ಕೋಬಹುದಾಗುತ್ತೆ ಯೋಗದಲ್ಲಿ?
1: ಹೌದು ಸರ್, ಕನಿಷ್ಠ 12 ವರ್ಷದ ನಂತರ ಮಕ್ಕಳನ್ನ ಯೋಗಕ್ಕೆ ತೊಡಗಿಸಬಹುದು ಸರ್. ಅದರಿಂದ ಅವರಿಗೆ ಜ್ಞಾಪಕ ಶಕ್ತಿ ತುಂಬಾ ವೃದ್ಧಿ ಆಗ್ತದೆ. ಜ್ಞಾಪಕ ಶಕ್ತಿ ಈಗ ಒಂದು ಶಿಸ್ತನ್ನ ಮೂಡಿಸಬಹುದು ಅವ್ರ ಜೀವನದಲ್ಲಿ ಯೋಗ ಅಭ್ಯಾಸದಿಂದ. ಆರೋಗ್ಯ ಕಾಪಾಡುವುದರ ಜೊತೆಗೆ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸುವುದರ ಜೊತೆಗೆ ಅವರಿಗೊಂದು ಶಿಸ್ತನ್ನ ಕೊಡಬಹುದು ಮಕ್ಕಳಲ್ಲಿ.
0: ಹೌದು, ಶಿಸ್ತಿನ ಜೀವನ ಆ ಒಂದು ಅಭ್ಯಾಸ ರೂಢಿ ಮಾಡಬಹುದಾಗುತ್ತೆ.
1: ಕರೆಕ್ಟ್
0: ಸರ್. ಹಾಗೆ ಈಗ ಮಾನಸಿಕ ಒತ್ತಡ ನಾವು ಈಗಾಗಲೇ ನೋಡ್ತಾ ಇದ್ದೀವಿ ಇತ್ತೀಚಿನ ಒಂದು ಆಧುನಿಕ ಜೀವನ ಶೈಲಿಯಲ್ಲಿ ನೋಡ್ತಾ ಇದ್ದಾಗೆ, ಸೊ ಸಾಮಾನ್ಯವಾಗಿ ಪ್ರತಿ ಒಂದು ಮನುಷ್ಯನಲ್ಲಿ ಕಾಣ್ತಾ ಇರೋದಂತದ್ದು ಮಾನಸಿಕ ಒತ್ತಡ. ಯಾಕಂದ್ರೆ ಸಾಕಷ್ಟು ರೀತಿಯಾದಂತ ಒಂದು ಈಗಿನ ಅಂದ್ರೆ ಈಗಾಗಲೇ ನೋಡ್ತಾ ಇದೆ ಒಂದು
1: ಹೌದು
0: ಜೀವನ ಶೈಲಿ ಆಗಿರ್ಬೋದು, ಒಂದು
1: ಹೌದು
0: ಕುಟುಂಬಗಳಲ್ಲಾಗುವಂತ
1: ಹೌದು
0: ಕಲಹ ಕೂಡ ಆಗಿರ್ಬೋದು. ಸೊ ಇವೆಲ್ಲವನ್ನು
1: ಹೌದು
0: ನಾವು ಒತ್ತಡದಿಂದ ಹೊರಗೆ ಬರುವುದಕ್ಕೂ ಸಹ ಯೋಗ ತುಂಬಾ ಅನುಕೂಲಕಾರಿಯಾಗಿದೆ.
1: ಖಂಡಿತ ಖಂಡಿತ ಸರ್. ಯಾವ ಒಂದರೆ ಈ ರೀತಿ ಒಂದ್ ರೀತಿ ಅವಸರದ ಜೀವನ,
0: ಹೌದು
1: ಯಾವುದಕ್ಕೂ ವೇಳೆ ಇಲ್ಲ,
0: ಹೌದು
1: ಯಾವುದಕ್ಕೂ ಪ್ರತಿಯೊಂದಕ್ಕೂ ಗಡಿಬಿಡಿ ಮಾಡ್ತಾ ಹೋಗ್ತಾ ಇದ್ದೇವೆ. ಹೀಗಾಗಿ ಮನಸ್ಸಿನ ಮೇಲೆ ತುಂಬಾ ದುಷ್ಪರಿಣಾಮ ಆಗ್ತದೆ. ಯೋಗ ಈ ಯೋಗಾಭ್ಯಾಸದಿಂದ ಖಂಡಿತ ಅದೆಲ್ಲ ದೂರ ಮಾಡ್ಬೋದು ನಾವು.
0: ಹೌದು ಸರ್. ಇನ್ನು ನಮ್ಗೆ ಒಂದು ದೈನಂದಿನ ಜೀವನದಲ್ಲಿ ಸಾಮಾನ್ಯವಾಗಿ ನಾವು ಮನೆಯ ಮಟ್ಟದಲ್ಲಿ ಒಂದು ಸುಲಭವಾದ ಆಸನಗಳು ಅಂತಂದಾಗ ಯಾವ್ದನ್ನ ನಾವು ಪಾಲನೆ ಮಾಡಬಹುದಾಗುತ್ತೆ
1: ಅಂದ್ರೆ ಸರ್,
0: ಈಗ ನಮ್ಮ ಒಂದು ಮನೆ ಮಟ್ಟದಲ್ಲಿ ನಮ್ಗೆ ತುಂಬಾ ಬ್ಯುಸಿ ಶೆಡ್ಯೂಲ್ ಅಂತ ಹೇಳ್ತೀವಿ, ನಮ್ಗೆ ಸಮಯ ಇಲ್ಲ ಅಂತಂದಾಗ ಸುಲಭವಾದಂತ ಯೋಗಾಸನಗಳು ಯಾವ್ದನ್ನ ನಾವು ಪ್ರತಿನಿತ್ಯದ ಜೀವನ ಶೈಲಿ
1: ರೂಢವಾಗಿರ್ತಕ್ಕಂಥ ಈಗ ಸರ್ ಒಂದು ಫ್ರೀ ಎಕ್ಸಸೈಜ್, ಫ್ರೀ ಎಕ್ಸಸೈಸ್ ಕನಿಷ್ಠ 10 ನಿಮಿಷ ಫ್ರೀ ಎಕ್ಸಸೈಜ್, ಲೂಸನಿಂಗ್ ಎಕ್ಸಸೈಜಸ್. ನಂತರ ಸೂರ್ಯ ನಮಸ್ಕಾರ ಮಾಡ್ಬೇಕು ಸರ್. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಪ್ರತಿನಿತ್ಯ 84 ಆಸನಗಳ ಮಾಡಿದ ಫಲ ನಮಗೆ ಸಿಗ್ತದೆ. ಒಂದು ಸೂರ್ಯ ನಮಸ್ಕಾರ ಮಾಡೋದ್ರಿಂದ 1 ಕಿಲೋಮೀಟರ್ ವಾಕ್ ಮಾಡಿದಷ್ಟು ಪ್ರಯೋಜನ ಸಿಗುತ್ತೆ. ಈ ವಾಕ್ ಮಾಡೋದ್ರಿಂದ ಕ್ರಮೇಣ ಮಂಡಿ ನೋವು ಬರ್ತದೆ ನಮಗೆ. ದೇಹದ ಭಾರ ಗುರುತ್ವಾಕರ್ಷಣೆಯಿಂದ ದೇಹದ ಭಾರ ಮಂಡಿ ಮೇಲೆ 2 ನಮ್ಮ ತೂಕದ 2 ಬೀಳುತ್ತೆ. ಆಗ ಕ್ರಮೇಣ ಮಂಡಿ ನೋವು ಶುರುವಾಗ್ತದೆ ವಾಕಿಂಗ್ ಅಲ್ಲಿ. ಆದ್ರೆ ಯೋಗಾಭ್ಯಾಸ ಮಾಡೋದ್ರಿಂದ ಯಾವುದೇ ವ್ಯತಿರಿಕ್ತ ಪರಿಣಾಮ ಬೀರೋದಿಲ್ಲ, ತುಂಬಾ ಪ್ರಯೋಜನ ಸಿಗುತ್ತೆ.
0: ಈ ಸೂರ್ಯ ನಮಸ್ಕಾರ ತಾವು ಹೇಳಿದಾಗ ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಎಷ್ಟು ಬಾರಿ ಮಾಡ್ಬೇಕಾಗುತ್ತೆ ಸರ್? ನಾವು ಒಂದು
1: ಒಂದೇ ಸರಿ ಸರ್ 13 ಸೂರ್ಯ ನಮಸ್ಕಾರಗಳನ್ನ ಮಾಡ್ಬೇಕು ಒಂದೇ
0: ಸರಿ.
1: 13 ಸೂರ್ಯ ನಮಸ್ಕಾರಗಳು ಮಂತ್ರ ಸಹಿತ. ಒಂದು ಸೂರ್ಯ ನಮಸ್ಕಾರ ಆದ್ರೆ ಒಂದು ಮಂತ್ರ, 13 ಮಂತ್ರಗಳಿದೆ. ಸೂರ್ಯ ನಮಸ್ಕಾರಕ್ಕಿಂತ ಮೊದಲು ಪ್ರಾರ್ಥನೆ ಇದೆ, ನಂತರ ಮಂತ್ರಗಳು ಬರ್ತದೆ.
0: ಹೌದು ಸರ್. ಇನ್ನು ಹಾಗೆ ಈ ಕರೋನಾ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದಾಗೆ ಆ ಸಂದರ್ಭದಲ್ಲಿ ಸಹ ಎಷ್ಟೋ ಜನ ಇನ್ನು ಯೋಗಕ್ಕೂ ಸಹ ಮೊರೆ ಹೋಗಿದ್ದುಂಟು, ಅದನ್ನು ಸಹ ನಾವು ಕೇಳ್ಕೊಂಡಿದ್ದೆ. ಯಾಕಂದ್ರೆ ಆಗ ಒಂದು ಆ ಸಂದರ್ಭದಲ್ಲಿ ಉಸಿರಾಟದ ತೊಂದರೆಗೆ ಅಂತ ಬಂದಾಗ
1: ಕರೆಕ್ಟ್ ಸರ್ ಇಮ್ಯುನಿಟಿ ಪವರ್ ಆಟೋಮೆಟಿಕ್ ಆಗಿ ಜಾಸ್ತಿ ಆಗ್ತದೆ.
0: ಜಾಸ್ತಿ ಪ್ರಾಣಾಯಾಮಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ರು ಅಂತ ಹೇಳ್ತೀವಿ.
1: ಹೌದು ಹೌದು ಸರ್ ಕರೆಕ್ಟ್. ಪ್ರಾಣಾಯಾಮಕ್ಕೆ ನಮ್ಮ ಲಂಗ್ಸ್ ಕೆಪಾಸಿಟಿ ಎಲ್ಲ ಇಂಪ್ರೂವ್ ಆಗ್ತಾ ಜಾಸ್ತಿ ಆಗ್ತಾ ಇತ್ತು.
0: ಹೌದು
1: ಖಂಡಿತ ಖಂಡಿತ ಸರ್.
0: ಸರ್ ಇನ್ನು ನಮ್ಮ ಒಂದು ಸಾರ್ವಜನಿಕರಲ್ಲಿ ಈಗಿನ ಒಂದು ಯುವ ಪೀಳಿಗೆಗೆ ಈಗಾಗಲೇ ತಾವು 30 ವರ್ಷಗಳಿಂದ ತಾವು ಯೋಗವನ್ನು ಅಭ್ಯಾಸ ಮಾಡಿ ತಮ್ಮನ್ನು ನಾವು ಗುರು ರೀತಿ ನಾವು ನೋಡ್ತೀವಿ. ಯಾಕಂದ್ರೆ ಈಗ ಯಾರಾದ್ರೂ ಹೊಸದಾಗಿ ನಾವು ಯೋಗವನ್ನು ಪ್ರಾರಂಭ ಮಾಡಬೇಕು ಅಂತಂದಾಗ ಅವ್ರು ಸ್ವಯಂ ಪ್ರೇರಿತರಾಗಿ ಮನೆಯಲ್ಲೇ ಮಾಡೋದು ಗುರುವಿನ ಅವಶ್ಯಕತೆ ಎಷ್ಟು ಎಷ್ಟು ಮುಖ್ಯ ಆಗಿದೆ
1: ಸರ್. ಗುರುಗಳ ಸಲಹೆ ಇಲ್ಲದೆ ಗುರುಗಳ ಮಾರ್ಗದರ್ಶನವಿಲ್ಲದೆ ಯೋಗಗಳನ್ನ ಮೊದಲು ಪ್ರಾರಂಭ ಮಾಡಬಾರ್ದು. ಅವರ ಮಾರ್ಗದರ್ಶನದಲ್ಲಿ ಅವರ ಗುರುಗಳ ನೇತೃತ್ವದಲ್ಲಿ ಒಬ್ಬ ಶಿಕ್ಷಕರ ನೇತೃತ್ವದಲ್ಲಿ ಯೋಗವನ್ನು ಪ್ರಾರಂಭ ಮಾಡಿ ಒಂದು 45 ದಿವಸಗಳ ಏನು ಒಂದು ಸಿಲೆಬಸ್ ಇದೆ ಸರ್, ನಮ್ಮ 45 ದಿವಸಕ್ಕೆ ಮುಗಿಸುವಂತ ಸಿಲೆಬಸ್ ಇದೆ ಪತಂಜಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಲ್ಲಿ. ಅದರ ಪ್ರಕಾರ ಅಭ್ಯಾಸ ಮಾಡಿ ನಂತರ ಸ್ವತಂತ್ರವಾಗಿ ಅಭ್ಯಾಸ ಮಾಡಬಹುದು. ಆದರೆ ಒಬ್ಬರೇ ಅಭ್ಯಾಸ ಮಾಡೋದಕ್ಕಿಂತ ಸಮೂಹದಲ್ಲಿ ಅಭ್ಯಾಸ ಮಾಡೋದ್ರಿಂದ ಹೆಚ್ಚು ಪ್ರಯೋಜನ ಸಿಗುತ್ತೆ.
0: ಹೌದು ತಾವ್ ಹೇಳ್ದಾಗೆ ಯೋಗ ಅಂದಾಗ ಸಹ ನಮ್ಗೆ ಗುರುಗಳ ಅವಶ್ಯಕತೆ ತುಂಬಾ ಇರುತ್ತೆ. ಯಾಕಂದ್ರೆ ಆ ಒಂದು ಆಸನಗಳಲ್ಲಿ ಅವರ ಸಲಹೆಯಂತೆ ನಾವು ಕೈ ಕಾಲು ಇವುಗಳನ್ನೆಲ್ಲ ಒಂದು ನಾವು ಮೂವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ,
1: ಸಾಧ್ಯ ಆಗ್ತದೆ.
0: ಸರ್ ಕೊನೆಯದಾಗಿ ಒಂದು ಸಾರ್ವಜನಿಕರಿಗೆ ಒಂದು ಯೋಗಾಭ್ಯಾಸದ ಕುರಿತು ಅರಿವು ಮತ್ತು ಜಾಗೃತಿ ಅಂತ ಬಂದಾಗ ಸೊ ಯಾವ ರೀತಿ ನಾವು ಅವರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಸ್ಕೊಳ್ಳಿಕ್ ಸಾಧ್ಯ ಆಗುತ್ತೆ ಮುಂಬರುವ ದಿನಗಳಲ್ಲಿ?
1: ಇದು ನಾವು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ 1980 ಪ್ರಾರಂಭವಾಗಿ ಉಚಿತವಾಗಿ ಯೋಗ ಶಿಕ್ಷಣವನ್ನು ನೀಡ್ತಾ ಬಂದಿದೆ. ಸ್ವಯಂ ಪ್ರೇರಿತರಾಗಿ ಪ್ರಚಾರ ಮಾಡಿ ಅವರನ್ನು ಆಯಾ ಪ್ರಾಂತ್ಯದಲ್ಲಿ ಒಂದೊಂದು ಗುಂಪನ್ನು ಮಾಡಿ 45 ದಿವಸಗಳ ಅಭ್ಯಾಸ ಮಾಡಿಸಿ ನಂತರ ಅವರನ್ನು ಸಹ ವಿವಿಧ ಹಂತದ ಪ್ರಾಂತೀಯ ಶಿಕ್ಷಣ ಇದೆಲ್ಲ ಈ ನಮ್ಮಲ್ಲಿ ವಿವಿಧ ಹಂತದ ಶಿಕ್ಷಣ ಇರುತ್ತೆ ಸರ್, ಅದೆಲ್ಲ ಮುಗಿಸಿ ನಂತರ ಅವರು ಸಹ ಶಿಕ್ಷಕರಾಗಿ ಸೇವೆಯನ್ನು ಮಾಡತಕ್ಕಂತ ಅವಕಾಶ ಇದೆ. ಇವತ್ತು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಸುಮಾರು 10,000 ಹೆಚ್ಚು ಜನ ಶಿಕ್ಷಕರು ರಾಜ್ಯದಾದ್ಯಂತ ಕೆಲಸ ನಿರ್ವಹಿಸುತ್ತಿದ್ದಾರೆ. ಆ ಮೂಲಕ ಲಕ್ಷಾಂತರ ಶಾಖೆಗಳು ನಡೀತಾ ಇದೆ. ಆ ಮೂಲಕ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂತ ಕಾರ್ಯ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಆಗ್ತಾ ಇದೆ.
0: ಹೌದು ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಸೊ ಈ ರೀತಿ ನಾವು ಉಚಿತವಾಗಿ ಒಂದು ಶಿಬಿರಗಳಲ್ಲಿ ಯೋಗವನ್ನು ನಮ್ಗೆ ನೀಡುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಇದನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಬೇಕಾಗುತ್ತೆ. ಸರ್ ಕೊನೆಯದಾಗಿ ಒಂದು ಕಾರ್ಯಕ್ರಮದ ಮುಖಾಂತರ ಒಂದು ಯೋಗದ ಕುರಿತು ತಮ್ಮ ಒಂದು ಸಂದೇಶ ಇಡೀ ಸಮುದಾಯಕ್ಕೆ ಯಾವ ರೀತಿ ತಾವು ಈ ಒಂದು ಕಾರ್ಯಕ್ರಮ
1: ಯೋಗ ಅಂದ್ರೆ ಸರ್ ಹೊಸ ದೈವ ಕುಟುಂಬ, ಇದೊಂದು ಪ್ರಪಂಚವೇ ವಿಶ್ವವೇ ಒಂದು ಕುಟುಂಬದ ರೀತಿ. ಇಲ್ಲಿರ್ತಕ್ಕಂಥ ಎಲ್ಲರೂ ಸಹೋದರ ಸಹೋದರತ್ವ ಸಾರ್ತಕ್ಕಂಥದ್ದು, ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥದ್ದು. ಇದರಲ್ಲಿ ಯಾವುದೇ ಈಗ ಪ್ರಕೃತಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಯೋಗ ನಾವು ಸೂರ್ಯನ ಕುರಿತು ಪ್ರಾರ್ಥನೆಯನ್ನು ಮಾಡ್ತೀವಿ, ಚಂದ್ರನ ಕುರಿತು ಪ್ರಾರ್ಥನೆಯನ್ನು ಮಾಡ್ತೀವಿ, ಗಾಳಿಯನ್ನ ಕುರಿತು ಪ್ರಾರ್ಥನೆಯನ್ನು ಮಾಡ್ತೀವಿ, ನಮ್ಮ ಪ್ರಕೃತಿ ಕುರಿತು ಸರ್ ಆರಾಧಿಸೋದು ಮುಖ್ಯವಾಗಿ ಯೋಗದಲ್ಲಿ ಬರ್ತದೆ. ಈಗ ಪ್ರಕೃತಿ ಬಿಟ್ಟು ಯಾವುದೇ ಧರ್ಮ ಇಲ್ಲ, ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಸಿಖ್ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಯಾರು ಯಾವ ಧರ್ಮಗಳು ಸಹ ನಮ್ಮ ಪ್ರಕೃತಿ ಬಿಟ್ಟು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಎಲ್ಲ ಧರ್ಮದವರು ಸಹ ಈ ಯೋಗಾಭ್ಯಾಸದ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡೋಣ, ಅಂದ್ರೆ ಈ ವಸುದೈವ ಕುಟುಂಬಕಂ ಪಾಲನೆ ಮಾಡಬಹುದು ಅಂತೇಳಿ ನನ್ನ ಒಂದು ಭಾವನೆ.
0: ಹೌದು ಸರ್, ಇರುವುದರವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಪತಂಜಲಿ ಯೋಗದ ಮಹತ್ವ ಆಗಿರ್ಬೋದು, ತಮ್ಮ ಒಂದು 30 ವರ್ಷದ ಒಂದು ಯೋಗಾಭ್ಯಾಸದ ಕುರಿತು ನಮ್ಮ ಜೊತೆ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ತಮಗೆ ನಮ್ಮ ಒಂದು ರೇಡಿಯೋ ಕೇಂದ್ರದ ಪರವಾಗಿ ಹಾಗೂ ಎಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್.
1: ಧನ್ಯವಾದಗಳು ಸರ್. ಧನ್ಯವಾದ.
0: ಥ್ಯಾಂಕ್ ಯು.
2: ಯೋಗವನ್ನು ನಿಮ್ಮದಾಗಿಸಿ ನಿಮ್ಮ ಪರಿವಾರದವರಿಗೂ ಪರಿಚಯಿಸಿ. ಆಯುಷ್ ಮಂತ್ರಾಲಯ, ಭಾರತ ಸರ್ಕಾರ ಮತ್ತು ಸೆಮ್ಕಾ ವತಿಯಿಂದ ಜನಹಿತಕ್ಕಾಗಿ ಜಾರಿ.

0: ಕೇಳುಗರೆ, ಈ ದಿನ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಸುಮತಿ ಕ್ಯಾಸಂಬಳ್ಳಿ ಗ್ರಾಮ ಕೆಜಿಎಫ್ ಗ್ರಾಮಾಂತರದಿಂದ ಆಗಿರ್ತಾರೆ. ಇವರು ಪಿಯು ಕಾಲೇಜಿನ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಒಂದು ಪುಟ್ಟದಾದ ಪ್ರೀತಿಯ ಕಥೆಯನ್ನ ತಿಳಿಸಲಿಕ್ಕೆ ಆಗಿರುತ್ತಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ವರದಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
1: ನಮಸ್ಕಾರ. ಥ್ಯಾಂಕ್ ಯು
0: ಮೇಡಮ್. ತಮ್ಮ ಒಂದು ಕಿರು ಪರಿಚಯದೊಂದಿಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ.
1: ಓಕೆ, ಖಂಡಿತ.
2: ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ಸುಮತಿ ಕ್ಯಾಸಂಬಳ್ಳಿ ಮಾಡುವ ನಮಸ್ಕಾರ. ನನ್ನ ಹೆಸರು ಸುಮತಿ ಕ್ಯಾಸಂಬಳ್ಳಿ, ವೃತ್ತಿಯಲ್ಲಿ ಪಿಯು ಕಾಲೇಜ್ ಉಪನ್ಯಾಸಕಿ. ಈ ದಿನ ನಾನು ನಿಮ್ಗೊಂದು ಕಥೆಯನ್ನ ಹೇಳಿಕ್ಕೆ ಇಚ್ಛಿಸ್ತೇನೆ. ಕತೆ ಬಂದ್ಬಿಟ್ಟು ತುಂಬಾ ದೊಡ್ಡದೇನೂ ಅಲ್ಲ, ಪುಟ್ಟ ಕತೆ. ಆದ್ರೆ ಕತೆ ಅದ್ಭುತವಾದ ಒಂದು ಕತೆ. ಕತೆಯ ಶೀರ್ಷಿಕೆಯನ್ನ ನೋಡಿದಾಗ ಪ್ರೀತಿಯ ಕತೆ, ಈಗಾಗಲೇ ಅರ್ಥ ಆಗಿರುತ್ತೆ ನಾನು ಯಾವ ಕಥೆಯನ್ನ ನಿಮ್ಮ ಹತ್ರ ಹೇಳ ಬಯಸ್ತಿದ್ದೇನೆ ಅಂತ. ಪ್ರೀತಿಯ ಕತೆ ಅಂದ್ರೆ ಪ್ರೇಮದ ಬಗ್ಗೆ ಒಂದು ಕತೆ. ಈ ಕತೆಯ ಶೀರ್ಷಿಕೆ ಇದ್ದ ಹಾಗೇನೆ ಇಲ್ಲಿ ಆ ಹುಡುಗಿಯ ಹೆಸರು ಕೂಡ ಪ್ರೀತಿ. ಅದರಿಂದಲೇ ಇದರ ಶೀರ್ಷಿಕೆಯೂ ಕೂಡ ಪ್ರೀತಿಯ ಕತೆ. ಒಂದು ಊರಿನಲ್ಲಿ ಒಬ್ಬ ಯುವಕ ಇರ್ತಾನೆ, ಅವನ ಹೆಸರು ಆಕಾಶ್. ಅವನಿಗೆ ಒಂದಿನ ಸಿಡಿ ಬೇಕಾಗಿರುತ್ತೆ, ಯಾವುದೋ ಒಂದು ಸಿನಿಮಾದ ಒಂದು ಸಿಡಿ ಬೇಕಾಗಿರುತ್ತೆ. ಅದನ್ನ ಕೊಂಡ್ಕೊಳ್ಳಿಕ್ಕೆ ಅಂತ ಒಂದು ಸಿಡಿ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ಹೋದಾಗ ಒಂದು ಸುಂದರವಾದ ಹುಡುಗಿಯನ್ನ ನೋಡ್ತಾನೆ. ಆ ಹುಡುಗಿಯ ಹೆಸರೇ ಪ್ರೀತಿ. ಮೊದಲ ನೋಟದಲ್ಲೇ ಪ್ರೀತಿ ಆಗುತ್ತೆ ಅನ್ನೋದಾದ್ರೆ ಇದೇ ಅನ್ಸುತ್ತೆ. ಆಕೆಯನ್ನ ಕಂಡ ಮೊದಲ ಸತಿಯೇ ಅವನಿಗೆ ಪ್ರೀತಿ ಆಗುತ್ತೆ. ಆದ್ರೆ ಅದನ್ನ ಹೇಳ್ಕೊಳ್ಳೋಷ್ಟು ಧೈರ್ಯ ಆತನಿಗಿರ್ಲಿಲ್ಲ. ಹೀಗೆ ಕ್ರಮೇಣ ದಿನನಿತ್ಯವೂ ಆ ಪ್ರೀತಿಯನ್ನ ನೋಡ್ಲಿಕ್ಕಂತಲೇ ಆ ಅಂಗಡಿಗೆ ಸೀಡಿಯನ್ನ ಕೊಂಡುಕೊಳ್ಳುವ ಒಂದು ಸಲುವಾಗಿನೇ ಹೋಗಿ ಪ್ರೀತಿಯನ್ನ ನೋಡ್ತಾ ಇದ್ದ. ದಿನನಿತ್ಯ ಹೋಗ್ತಾ ಇದ್ದ, ದಿನ ಒಂದೊಂದು ಸೀಡಿಯನ್ನ ತಗೊಂಡು ಬರ್ತಾ ಇದ್ದ. ಹೀಗೆ ಒಂದ್ ತಿಂಗಳು, ಎರಡು ತಿಂಗಳು, ಮೂರು ತಿಂಗಳು, ಹೀಗೆ ಕಾಲ ಕಳೀತಾನೆ ಇರುತ್ತೆ. ಆದ್ರೆ ಆತನ ಉದ್ದೇಶ ಏನಂದ್ರೆ ಒಂದು ದಿನ ಮಾತ್ರ ಸೀಡಿ ತಗೊಳ್ಲಿಕ್ಕೆ ಹೋಗ್ಬೇಕಾಗಿತ್ತು, ತಗೊಂಡ. ಆದ್ರೆ ಅಲ್ಲಿ ಪ್ರೇಮವಾಯಿತಲ್ವೇ. ಅದಾದ್ಮೇಲೆ ಪ್ರತಿನಿತ್ಯವೂ ಪ್ರತಿದಿನವೂ ಆಕೆಯನ್ನ ನೋಡ್ಲಿಕ್ಕೆನೆ ಸೀಡಿಗೋಸ್ಕರ ಅಲ್ಲಿ ಹೋಗ್ತಾ ಇದ್ದ. ಆದ್ರೆ ಅವನ ಅವಶ್ಯಕತೆ ಇದ್ದಿದ್ದು ಸೀಡಿ ಅಲ್ಲ, ಪ್ರೀತಿಯನ್ನ ನೋಡುವ ಹಂಬಲ. ಹೀಗೆ ನೋಡ್ತಾ ನೋಡ್ತಾ ಒಂದೆರಡು ದಿನ ಅಂಗಡಿ ಕ್ಲೋಸ್ ಆಗಿರುತ್ತೆ, ಮುಚ್ಚಿರ್ತಾರೆ ಅಂಗಡಿಯನ್ನ. ಅವನಿಗೆ ಆಘಾತವಾಗುತ್ತೆ, ಇದೇನಪ್ಪ ಇದು, ಅಂಗಡಿಯನ್ನ ಮುಚ್ಚಿದರೆ ಎಲ್ಲೋದ್ಲು ಇವಳು, ಇವಳನ್ನ ನೋಡಿದ್ರೆ ಒಂದಿನ ಕೂಡ ಇರ್ತಾ ಇರ್ಲಿಲ್ವಲ್ಲ, ಏನಾಯ್ತು ಅಂತ ಹೇಳ್ಬಿಟ್ಟು ಆಕಾಶ್ನಲ್ಲಿ ಒಂದು ಕಳವಳ ಪ್ರಾರಂಭ ಆಗುತ್ತೆ. ಮೂರನೇ ದಿನ ಹೋಗ್ತಾನೆ, ಮೂರನೇ ದಿನ ಹೋದ್ರೂ ಕೂಡ ಅಂಗಡಿ ಕ್ಲೋಸ್ ಆಗೇ ಇರುತ್ತೆ. ಆಗ ಪಕ್ಕದ ಅಂಗಡಿಯವನ್ನ ವಿಚಾರಿಸ್ತಾನೆ, ಈ ಅಂಗಡಿ ಯಾಕೆ ಓಪನ್ ಆಗ್ತಾ ಇಲ್ಲ, ಏನು ಅಂತ. ಆ ಅಂಗಡಿಯವನು ಮಾಮೂಲಿಯಾಗೆ ಹೇಳ್ತಾನೆ, ಅಂಗಡಿಯವ್ರದ್ದು ಮದ್ವೆ ಇದೆಯಲ್ಲ, ಅದಕ್ಕೆ ಅದನ್ನ ಮುಚ್ಚಿದ್ದಾರೆ, ಮದ್ವೆ ಆದ್ಮೇಲೆ ಬರ್ಬೋದೇನು ಅಂತ. ಯಾಕಂದ್ರೆ ಇವನು ಪ್ರತಿ ಸರಿ ಹೋದಾಗ ಆ ಅಂಗಡಿಯಲ್ಲಿ ಇದ್ದಿದ್ದು ಪ್ರೀತಿ ಒಬ್ಳೆ, ಇನ್ಯಾರು ಇರ್ತಾ ಇರಲಿಲ್ಲ. ಬಹುದೊಡ್ಡ ಆಘಾತ ಆಗುತ್ತೆ, ಹೃದಯ ಹೊಡೆದು ಚೂರ್ ಚೂರ್ ಆಗುತ್ತೆ. ಅವನು ಭಾವಿಸಿದ್ದು ಅದು ಪ್ರೀತಿಯ ಮದುವೆ ಅಂತಾನೆ. ಸರಿ, ಅವನು ಹೇಳ್ತಾನೆ, ಇವರ ಮನೆ ಎಲ್ಲಿದೆ ಅಂತ ಗೊತ್ತಾ ನಿಮ್ಗೆ ಅಂತ ಕೇಳ್ತಾನೆ. ಹಾ ಗೊತ್ತಿದೆ, ಹೀಗೆ ಹೋದ್ರೆ ಅವ್ರದ್ದು ಮನೆ ಸಿಗುತ್ತೆ ಅಂತ ಕೂಡ ಆ ವಿಳಾಸವನ್ನ ಕೊಡ್ತಾರೆ. ಆ ವಿಳಾಸವನ್ನ ಕೊಟ್ಟ ನಂತರ ಅವನು ಅಲ್ಲಿಗೆ ಹೋಗ್ತಾನೆ. ಆ ಮನೆ ಹತ್ರ ಹೋದಾಗ ಮನೆ ಬೀಗ ಹಾಕಿರ್ತಾರೆ, ಚಪ್ಪರ ಎಲ್ಲನೂ ಇರುತ್ತೆ. ಅಲ್ಲಿ ಪಕ್ಕದವ್ರನ್ನ ಕೇಳಿದಾಗ ಹೌದು ಮದುವೆ ಇದೆ, ಅವರೆಲ್ಲ ಕೂಡ ಮದುವೆ ಸಲುವಾಗಿ ಬೇರೆ ಊರಲ್ಲಿ ಮದುವೆ ನಡೀತಿದೆ, ಅಲ್ಲಿ ಹೋಗಿದ್ದಾರೆ ಅಂತ. ಅವನಿಗೆ ಮತ್ತಷ್ಟು ಹೃದಯ ಚೂರ್ ಚೂರಾಗಿ ಬಹಳ ಹತಾಶೆಯಿಂದ ಮನೆಗೆ ಮರಳುತ್ತಾನೆ. ಮನೆಗೆ ಮರಳಿ ಕುತ್ಕೊಂತಾನೆ, ಬಹಳ ಯೋಚನೆ ಮಾಡ್ತಾನೆ. ಅದನಿಗೆ ಅದನ್ನ ಪ್ರೀತಿಯನ್ನ ಕಳ್ಕೊಂಡಿದ್ದು ಸಹಿಸ್ಕೊಳ್ಳಾರ್ದಿರೋ ನೋವಾಗುತ್ತೆ. ಇದಿಲ್ಲಿಗೆ ಇರ್ಲಿ, ಮದ್ವೆ ಆಗುತ್ತೆ. ಅದಾದ ಮಾರನೇ ದಿನ ಅಂದ್ರೆ ಈತ ಹೋಗಿದ್ನಲ್ಲ ಅವ್ರ ಮನೆ ಹತ್ರ, ಅದಾದ ಮಾರನೇ ದಿನ ಅಂಗಡಿ ಓಪನ್ ಆಗುತ್ತೆ. ಪ್ರೀತಿ ಅಂಗಡಿಯನ್ನ ಓಪನ್ ಮಾಡಿ ತೆರೆದು ಆ ದಿನ ಪೂರ್ತಿ ಕಾಯ್ತಾಳೆ, ಆಕಾಶ್ ಬರಲ್ಲ. ಇಲ್ಲಿ ಬರೀ ಆಕಾಶನಿಗಷ್ಟೇ ಪ್ರೀತಿ ಆಗಿರ್ಲಿಲ್ಲ, ಪ್ರೀತಿಗೂ ಪ್ರೀತಿಯಾಗಿತ್ತು. ಅವನ್ ಹೇಗೆ ಸೀಡಿಯನ್ನ ತೆಗೆದುಕೊಳ್ಳುವ ನೆಪದಲ್ಲಿ ದಿನ ಅಂಗಡಿಗೆ ಹೋಗ್ತಾ ಇದ್ನೋ, ಹಾಗೆ ಸೀಡಿಯನ್ನ ಮಾರುವ ನೆಪದಲ್ಲಿ ಆಕಾಶನನ್ನು ಕೂಡ ಅವಳು ನೋಡ್ತಾ ನೋಡ್ತಾ ಅವಳಿಗೂ ಕೂಡ ಪ್ರೀತಿಯಾಗಿತ್ತು. ಒಂದು ದಿನ ನೋಡ್ತಾಳೆ, ಅವತ್ತೆಲ್ಲ ಈತ ಬರ್ಬೇಕಿತ್ತಲ್ವಾ, ಓ ಮೂರು ದಿನ ಮುಚ್ಚಿದ್ದಕ್ಕೆ ಅಂಗಡಿಯನ್ನ ಮೋಸ್ಟ್ಲಿ ಬರದೇ ಇರ್ಬೋದೇನೋ ಅಂತ ಹೇಳಿ ಅವತ್ತು ಒಂದು ದಿನ ಸಮಾಧಾನ ಆಗ್ತಾಳೆ. ಅದಾದ್ಮೇಲೆ ಮತ್ತೆ ಎರಡು ದಿನ ನೋಡ್ತಾಳೆ, ಆತ ಬರೋದೇ ಇಲ್ಲ. ಆಗ ಆತನ ಜೊತೆ ಯಾರೋ ಒಬ್ರು ಒಂದಿನ ಒಂದು ಸ್ನೇಹಿತ ಬಂದಿರ್ತಾನೆ. ಆ ಸ್ನೇಹಿತನ ಸಹಾಯದಿಂದ ಆತನ ಮನೆಗೆ ಹೋಗ್ತಾಳೆ. ಆ ಸ್ನೇಹಿತ ಕೂಡ ಆಕೆಗೆ ಏನು ಹೇಳಿರಲ್ಲ. ಆತನ ಮನೆಗೆ ಹೋದಾಗ ಅವರ ತಾಯಿ ಬಾಗ್ಲಲ್ಲಿ ಕೂತಿರ್ತಾಳೆ, ಬಹಳ ದುಃಖದಿಂದ ಬಾಗ್ಲಲ್ಲಿ ಕೂತಿರ್ತಾಳೆ.
3: ಮನೆಯ ವಾತಾವರಣವೇ ಸ್ತಬ್ಧವಾಗಿರುತ್ತೆ. ಅದನ್ನ ನೋಡಿದಾಗ ಇವಳಿಗೆ ಮನಸ್ಸಲ್ಲಿ ಅದೇನೋ ಕಳವಳ ಪ್ರಾರಂಭ ಆಗಿರುತ್ತೆ. ಆಗ ಪ್ರೀತಿ, ಈ ತರ ಆಕಾಶ್ ನಿಮ್ ಮಗನೇ ಅಲ್ವಾ ಅಂತ ಅವರ ತಾಯಿನ ಕೇಳ್ತಾರೆ. ಒಂದು ನಿಟ್ಟುಸಿರಿಯನ್ನ ಬಿಟ್ಟು ಆ ತಾಯಿ, ಹೌದಮ್ಮ, ಎಲ್ಲಿದ್ದಾನೆ ಆಕಾಶ್, ಈ ನಡುವೆ ಕಾಣ್ತಿಲ್ಲ ಅಂತ ಮತ್ತೊಮ್ಮೆ ಹತಾಶೆಯಿಂದ ಹಾಗೆ ನೋಡ್ತಾ, ಒಳಗಡೆ ಇದ್ದೇನೆ ಹೋಗಿ ನೋಡು ಅಂತ ಹೇಳ್ತಾರೆ. ಆಗ ಆಕೆ ಒಳಗಡೆ ಹೋಗಿ ನೋಡ್ತಾಳೆ. ನೋಡಿದ ತಕ್ಷಣ ಆಕೆಗೆ ಕಾಣೋದು, ಈ ಎರಡು ಮೂರು ತಿಂಗಳಲ್ಲಿ ಎಷ್ಟೊಂದು ಸಿಡಿಗಳನ್ನು ತಗೊಂಡಿದ್ದ ಆ ಸಿಡಿಗಳ ರಾಶಿನೇ ಅಲ್ಲಿರುತ್ತೆ. ಆ ರಾಶಿಗಳ ಮೇಲೆ ಒಂದು ಫೋಟೋ ಇರುತ್ತೆ, ಅದು ಆಕಾಶನ ಫೋಟೋ. ಆ ಫೋಟೋಗೆ ಹಾರ ಹಾಕಿತ್ತು. ಅವಳ ಹೃದಯ ಅದೆಷ್ಟು ಚೂರ್ ಚೂರಾಯಿತು, ಅವಳ ಆಕ್ರಂದನ ಹೇಗಿತ್ತು ಅಂದ್ರೆ, ಒಮ್ಮೆಲೆಗೆ ಸಮುದ್ರದ ಗರ್ಭದಲ್ಲಿ ಬೆಂಕಿ ಬಿದ್ದು ಹೇಗೆ ಉಳಿಯುತ್ತೆ ಹಾಗೆ ಉಳಿಯುತ್ತೆ. ಅವಳು ಎಷ್ಟು ದುಃಖಿತಳಾಗ್ತಾಳು ಅಂದ್ರೆ, ಅದನ್ನ ಪದಗಳಲ್ಲಿ ವರ್ಣಿಸ್ಲಿಕ್ಕಾಗಲ್ಲ, ಯಾಕಂದ್ರೆ ಪ್ರೀತಿಯಲ್ವೇ. ಆಗ ಅವಳು ಭಯಂಕರವಾದ ಒಂದು ಧ್ವನಿಯಲ್ಲಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಮತ್ತೆ ಸಿಡಿಗಳನ್ನ ನೋಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಅದರಲ್ಲಿ ಯಾವುದೇ ಒಂದೇ ಒಂದು ಸಿಡಿಯು ಕೂಡ ಓಪನ್ ಮಾಡಿ ನೋಡಿರಲ್ಲ, ಅಂದ್ರೆ ಅದನ್ನ ತೆಗೆದು ನೋಡಿರಲ್ಲ. ಆಗ ಇನ್ನೂ ಬಹಳ ನೋವಾಗುತ್ತೆ. ಅದು ಎಷ್ಟು ನೋವು ಅಂದ್ರೆ ಅದನ್ನ ವರ್ಣಿಸ್ಲಿಕ್ಕೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಪ್ರತಿ ಸಿಡಿಯ ಒಳಗೂ ಕೂಡ ಪ್ರೀತಿ ತನ್ನ ಪ್ರೀತಿಯನ್ನ ನಿವೇದನೆ ಮಾಡ್ಕೊಂಡಿದ್ಲು. ನಾನೇನನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ನೀನಂದ್ರೆ ನನಗೆ ಬಹಳ ಇಷ್ಟ, ನಿನ್ನ ಜೊತೆ ಹೀಗೆ ಬದುಕೆಲ್ಲ ಹೆಜ್ಜೆಗಳನ್ನ ಹಾಕ್ಬೇಕು ಅಂತ ಪ್ರೀತಿ ಕನಸು ಕಂಡಿದ್ಲಲ್ಲ, ಆ ಕನಸನ್ನೆಲ್ಲ ಪ್ರತಿದಿನ ಆಕಾಶನಿಗೆ ಸೀರಿ ಒಳಗಡೆ ಒಂದು ಚೀಟಿಯಲ್ಲಿ ಬರೆದು ಇರ್ತಾ ಇದ್ಲು. ಆದ್ರೆ ಆಕಾಶ ಮಾಡಿದ್ದೇನ್ ಗೊತ್ತಾ, ಅದನ್ನ ಒಂದು ದಿನನೂ ಕೂಡ ಓಪನ್ ಮಾಡಿ ನೋಡಿರ್ಲಿಲ್ಲ. ನೋಡಿದಿದ್ರೆ ಬಹುಶಃ ಪ್ರೀತಿಯ ಪ್ರೀತಿ ಈತನಿಗೆ ಅರ್ಥ ಆಗ್ತಿತ್ತು. ಆದ್ರೆ ಆ ಕೆಲಸವನ್ನ ಆಕಾಶ್ ಮಾಡ್ಲೇ ಇಲ್ಲ. ಆಗ ಅವಳಿಗೆ ಅದು ಆಘಾತ ಆಯ್ತು, ಅದನ್ನ ತಡ್ಕೊಳಕಾಗ್ಲಿಲ್ಲ. ಕನಿಷ್ಠ ಒಂದು ಸಿಡಿಯನ್ನ ಅದನ್ನ ತೆಗೆದು ನೋಡಿದಿದ್ರೆ ನನ್ನ ಪ್ರೀತಿ ಅರ್ಥ ಆಗ್ತಾ ಇತ್ತು, ಈ ಮದುವೆ ನನ್ನದಲ್ಲ ಅಂತ ಗೊತ್ತಾಗ್ತಾ ಇತ್ತು ಅಂತ. ಮದುವೆ ಆಗಿದ್ದು ಆಕ್ಚುಲಿ ಪ್ರೀತಿಯ ಅಕ್ಕನದ್ದು. ಆದ್ರೆ ಪ್ರೀತಿಯ ಅಕ್ಕ ಯಾವತ್ತೂ ಕೂಡ ಸಿಡಿ ಅಂಗಡಿ ಒಳಗಡೆ ಬರ್ತಿರ್ಲಿಲ್ಲ, ಆಕೆಗೆ ಮನೆ ಜವಾಬ್ದಾರಿ ಇತ್ತು, ಮನೆಯಲ್ಲಿ ಇರ್ತಾ ಇದ್ಲು. ಆಗಿದ್ದು ಪ್ರೀತಿಯ ಅಕ್ಕನ ಮದುವೆ, ಅಕ್ಕನ ಮದುವೆಗೂ ಸಹ ಬರಬೇಕು ಅಂತ ಚೀಟಿಯಲ್ಲಿ ಬರೆದು ಕೊಟ್ಟಿರ್ತಾಳೆ. ಇದು ಯಾವುದನ್ನೂ ಕೂಡ ಆಕಾಶ್ ನೋಡೇ ಇರಲ್ಲ, ಯಾಕಂದ್ರೆ ಅವನ ಉದ್ದೇಶ ಇದ್ದಿದ್ದು ಸೀಡಿ ಅಲ್ವಲ್ಲ, ಪ್ರೀತಿಯನ್ನ ನೋಡೋ ಹಂಬಲ ಅಲ್ವಾ. ಸೊ ಇದೇ ಅಲ್ಲಾಗಿತ್ತು. ಅವಳಿಗೆ ಬಹಳ ನೋವಾಯ್ತು, ಹೆಂಗ ಅದನ್ನ ಹೇಳ್ಕೋಬೇಕು, ಯಾರ ಹತ್ರ ಹೇಳ್ಕೋಬೇಕು, ಏನಾಯ್ತು ಅಂದ್ರೆ, ಆತ ಇವಳ ಅಗಲಿಕೆಯನ್ನ, ಇವಳಿಗೆ ಕೊನೆಗೂ ನಾನು ಸಿಗ್ಲಿಲ್ವಲ್ಲ, ನನ್ನ ಪ್ರೇಮ ನಿವೇದನೆಯನ್ನ ಮಾಡ್ಕೊಳ್ಳಕ್ಕೂ ಮೊದ್ಲೇ ಸತ್ತೋದ್ಲಲ್ಲ ಅಂತ ಹೇಳ್ಬಿಟ್ಟು ಆತ ಆತ್ಮಹತ್ಯೆಗೆ ಶರಣಾಗಿರ್ತಾನೆ, ಪ್ರಾಣವನ್ನ ಕಳ್ಕೊಂಡಿರ್ತಾನೆ. ಸೊ ಅದಾದ್ಮೇಲೆ ಅವಳು ಬಂದು, ಆದ್ರೆ ಅವಳು ಸಾಯ್ಲಿಲ್ಲ, ಅವಳಿಗೆ ತನ್ನದೇ ಆದ ಜವಾಬ್ದಾರಿ ಇತ್ತು, ಮತ್ತೆ ಅದೇ ಅಂಗಡಿಯನ್ನ ತೆರೆದಿರ್ತಾಳೆ. ಆದ್ರೆ ಅದೇ ರೀತಿ ದಿನನಿತ್ಯವೂ ಆಕಾಶನ ಬರುವಿಕೆಗೆ ಕಾಯ್ತಾನೆ ಇರ್ತಾಳೆ. ಆದ್ರೆ ಆಕಾಶ ಮಾತ್ರ ಯಾವತ್ತೂ ಹೋಗಲ್ಲ. ಕೇಳುಗರೆ, ಈಗ ಈ ಪ್ರೀತಿಯ ಕಥೆ ನಾನು ಕೇಳ್ಕೊಂಡಿದ್ದೀರಾ? ಒಟ್ಟಾರೆಯಾಗಿ ಏನಂದ್ರೆ, ನಮ್ಗೆ ಯಾರ ಮೇಲಾದ್ರೂ ಖಂಡಿತ ಪ್ರೀತಿ ಆಗೇ ಆಗುತ್ತೆ, ಆದ್ರೆ ನಮ್ಮ ಪ್ರೇಮ ನಿವೇದನೆಯನ್ನ ಖಂಡಿತ

0: ಇಲ್ಲೇನೆ, ಯಾವತ್ತೂ ಕೂಡ ಈ ಪ್ರೀತಿಯಲ್ಲಿ ಮುಕ್ತವಾದ ಚರ್ಚೆ ಇರಬೇಕು. ಇಲ್ಲಾಂದ್ರೆ ಹೀಗೆ ಒಂದು ಜೋಡಿ ದೂರವಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಕಾಶ್ ಒಂದಷ್ಟು ವಿವೇಚನೆಯಿಂದ ಯೋಚನೆ ಮಾಡಿದಿದ್ರೆ ಅದು ಪ್ರೀತಿಯ ಮದುವೆ ಅಲ್ಲ, ತನ್ನ ಅಕ್ಕನದ್ದು ಅಂತ ಗೊತ್ತಾಗ್ತಾ ಇತ್ತು. ಇಲ್ಲ ಅಥವಾ ಒಂದೇ ಒಂದು ಸೀರೆಯನ್ನು ಓಪನ್ ಮಾಡಿ ನೋಡಿದ್ರು ಕೂಡ ಪ್ರೀತಿ ಅದನ್ನ ಪ್ರೀತಿ ಮಾಡ್ತಿರೋದು ಕೂಡ ಗೊತ್ತಾಗ್ತಾ ಇದೆ. ಆದ್ರೆ ಆಕಾಶ್ ಇದ್ಯಾವುದನ್ನು ಮಾಡಿಲ್ಲ. ಕನಿಷ್ಠ ಪ್ರೀತಿ ಆದ್ರೂ ಅಷ್ಟು ಸಲ ಅಷ್ಟು ಸೀಡಿಗಳಲ್ಲಿ ಬರೆದು ಕಳಿಸಿದಾಗ ಯಾವ್ದಕ್ಕೂ ಅವನು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಬಟ್ ದಿನ ಬರ್ತಿದ್ದಾನೆ, ನನ್ಗೋಸ್ಕರ ಬರ್ತಿದ್ದಾನೆ, ನನ್ನ ನೋಡ್ತಾ ಇದ್ದಾನೆ. ಯಾಕಂದ್ರೆ ಕಣ್ಣುಗಳಲ್ಲಿ ಪ್ರೀತಿ ಗೊತ್ತಾಗುತ್ತಲ್ಲ. ಒಂದು ಹೆಣ್ಣಿಗೆ ಒಂದು ಗಂಡಸು ತನ್ನ ವಿರೋಧ ಮಾಡ್ತಾ ಇದ್ದಾನ, ತನ್ನನ್ನ ದ್ವೇಷ ಮಾಡ್ತಿದ್ದಾನಂತ ತಿಳ್ಕೊಳ್ಳೋದಿಕ್ಕೆ ಆಗೋದಿಲ್ವೇನೋ, ಆಗೋದೇ ಇಲ್ಲ ಅನ್ಸುತ್ತೆ. ಆದ್ರೆ ಒಬ್ಬ ಪುರುಷ ತನ್ನ ಪ್ರೀತಿ ಮಾಡ್ತಿದ್ದಾನಂತ ಆತನ ಕಣ್ಣುಗಳನ್ನ ನೋಡಿ ತಿಳ್ಕೋಬಹುದು. ಪ್ರೀತಿ ಮಾಡ್ಬೋದಾಗಿತ್ತು, ಕನಿಷ್ಠ ಆತನಿಗೆ ಅಂಗಡಿಗೆ ಬಂದಾಗ ಹೇಳ್ಬೋದಾಗಿತ್ತು, ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಒಂದಿನ ಆದ್ರೂ ಒಂದು ಸೀರೆಯನ್ನಾದ್ರೂ ಓಪನ್ ಮಾಡಿ ನೋಡು ಅಂತ ಹೇಳಿದಿದ್ರೆ ಇವತ್ತು ಒಂದು ಸುಂದರವಾದ ಜೋಡಿ ನಿಮ್ಮ ನಮ್ಮ ಕಣ್ಣ ಮುಂದೆ ಇರ್ತಿತ್ತು. ಆದ್ರೆ ಈ ಪ್ರೀತಿಯ ಕತೆ ದುರಂತವಾದ ಅಂತ್ಯದಲ್ಲಿ ಕೊನೆಗೊಳ್ಳುತ್ತೆ. ಇಷ್ಟೇ ಕೇಳಿದರೆ, ನೀವ್ಯಾರಾದ್ರೂ ಕೂಡ ಪ್ರೀತಿಯನ್ನ ಮಾಡ್ತಿದ್ರೆ ದಯವಿಟ್ಟು ನಿಮ್ಮ ಪ್ರೀತಿಯನ್ನ ನೇರವಾಗಿ ನಿಮ್ಮ ಪ್ರೀತಿಯೊಂದಿಗೆ ಹೇಳಿಕೊಳ್ಳಿ. ಇಲ್ಲಾದ್ರೆ ಹೀಗೆ ಆಗ್ಬೋದೇನೋ, ಯಾರಿಗ್ ಗೊತ್ತು ಯಾರ್ಯಾರ ಮನಸ್ಸಲ್ಲಿ ಯಾರ್ಯಾರ ಮೇಲೆ ಪ್ರೀತಿ ಇದೆ ಅಂತ ಅಲ್ವಾ. ಸೊ ನಿಮ್ಮ ಪ್ರೀತಿಯನ್ನ ದಯವಿಟ್ಟು ನಿಮ್ಮವರೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಿ, ನಿಮ್ಮ ಭಾವನೆಗಳನ್ನ ಹಂಚಿಕೊಳ್ಳಿ. ಮನಸ್ಸಿಗೆ ಭಾವನೆಗಳನ್ನ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆದ್ರೆ ಮನುಷ್ಯರಿಗೆ ಹೇಳಬೇಕಾಗಿದೆ. ಐ ಥಿಂಕ್ ಈ ಕತೆ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಅಂಡ್ ಥ್ಯಾಂಕ್ ಯು.
1: ಪ್ರೀತಿಯ ಕೇಳುಗರೆ, ಈ ಪ್ರೀತಿಯ ಕಥೆಯಲ್ಲಿರುವ ಸಾರಾಂಶ ಏನಂದ್ರೆ, ನಾವು ಯಾವುದೇ ಒಂದು ವಿಷಯವನ್ನ ಹೇಳಬೇಕಾದ್ರೆ ಅದು ಪ್ರೀತಿ ಆಗ್ಲಿ ಮತ್ತೆ ಯಾವುದೇ ಒಂದು ವಿಷಯ ಆಗ್ಲಿ ಮುಕ್ತವಾಗಿ ಹಂಚ್ಕೊಳ್ಬೇಕು, ಇಲ್ಲವಾದಲ್ಲಿ ಈ ಕತೆ ದುರಂತ ಕಥೆಯಾಗಿ ಅಂತವಾಗುತ್ತದೆ. ಅರ್ಥವಾಯ್ತಲ್ಲವೇ? ಈ ಕಥೆಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಧ್ವನಿ ಸಮುದಾಯ ಬಾಳಿಕೆದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಸುಮತಿ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸೋಣ. ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು.
1: ಇದೇ ತರಹ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅದುವರೆಗೂ ಕೇಳ್ತಾ ಇದೆ ಇದು ನಿಮ್ಮ ನೆಚ್ಚಿನ 90.4 MHz FM ನಲ್ಲಿ.

0: సంపద్వని.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

0: சம்மத்மணி. ಪ್ರಿಯ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುಗರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪ್ರೀತಿಯ ಕೇಳುಗರೆ, ಈ ದಿನದ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಮಣ್ಣಿನ ಆರೋಗ್ಯದ ಕುರಿತು ಸಂದರ್ಶನ ಕಾರ್ಯಕ್ರಮವನ್ನು ನೀಡಲು ಹಾಜರಿದ್ದಾರೆ ಶ್ರೀಯುತ ವೆಂಕಟ ಶಿವಾರೆಡ್ಡಿ, ದಕ್ಷಿಣ ಪಿನಾಕಿನಿ ಯೋಜನೆಯ ಸಂಯೋಜಕರು ಮಾಲೂರು ಕಡೆಯಿಂದ ಹಾಜರಿದ್ದಾರೆ. ಹಾಗೆ ಶ್ರೀಯುತ ಮನೋಜ್ ಕುಮಾರ್, ಬೇಸಾಯ ಶಾಸ್ತ್ರಜ್ಞರು ಮಾಲೂರು ಕಡೆಯಿಂದ ಹಾಜರಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
1: ಥ್ಯಾಂಕ್ ಯು ಮೇಡಮ್. ಎಲ್ಲಾ ಕೇಳುಗರಿಗೂ ನಮಸ್ಕಾರ
0: ಸರ್. ತಮ್ಮ ಒಂದು ಕಿರುಪರಿಚಯದೊಂದಿಗೆ ಕಾರ್ಯಕ್ರಮ ಮುಂದುವರಿಸೋಣ.
1: ಎಲ್ಲಾ ಕೇಳುಗರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಟ ಶಿವಾರೆಡ್ಡಿ ಅಂತ. ನಾವು ದಕ್ಷಿಣ ಪಿನಾಕಿನಿ ನದಿ ಸಂರಕ್ಷಣೆಯಲ್ಲಿ ಒಂದು ಯೋಜನೆ ಇದೆ, ಆ ಯೋಜನೆಯಲ್ಲಿ ಯೋಜನಾ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದೇವೆ. ನಾವು ಮೂಲತಃ ಬಂದು ರೈತರೇ, ವಿದ್ಯಾಭ್ಯಾಸ ಬಂದ್ಬಿಟ್ಟು ಕೃಷಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದೀವಿ. ಮತ್ತು ಅದರಲ್ಲಿ ಮುಖ್ಯವಾಗಿ ಈ ಮಣ್ಣಿನ ಶಾಸ್ತ್ರಜ್ಞರು ಅಂತಾರಲ್ಲ, ಸಾಯಿಲ್ ಸೈಂಟಿಸ್ಟ್ ಅಂತ, ನಾವು ಮಣ್ಣಿನಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದೇವೆ.
0: ಈ ಕಾರ್ಯಕ್ರಮವನ್ನ ಸಂದರ್ಶಿಸುವವರು ಮನೋಜ್ ಕುಮಾರ್ ಅವರಿಂದ ಕೇಳಿ.
2: ನನ್ನ ಹೆಸರು ಮನೋಜ್ ಕುಮಾರ್ ಅಂತ ಹೇಳ್ಬಿಟ್ಟು, ನಾನು ಎಂ ಎಸ್ ಸಿ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್.

0: ಮಾಡಿದ್ದೇನೆ. ಪ್ರಸ್ತುತ ಮರಡ ಕೋಲಾರ ಯೋಜನೆಯಲ್ಲಿ ಬೇಸಾಯ ಶಾಸ್ತ್ರಜ್ಞನಾಗಿ ಕೆಲಸ ಮಾಡುತ್ತಿದ್ದು, ಈ ದಿನ ಮಣ್ಣು ಮತ್ತು ಮಣ್ಣಿನ ಸಂರಕ್ಷಣೆ ಹಾಗೂ ಮಣ್ಣಿನ ಆರೋಗ್ಯದ ಬಗ್ಗೆ ಒಂದು ಸಂದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ವೆಂಕಟ್ಯಾವರೆಡ್ಡಿಯವರು ಈ ಮಣ್ಣಿನ ಪರೀಕ್ಷೆ, ಸಾವಯವ ಇಂಗಾಲ ಹಾಗೂ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ಪಾತ್ರದ ಬಗ್ಗೆ ವಿವರಣೆಯನ್ನು ನೀಡಲಿದ್ದಾರೆ. ಮೊದಲನೇದಾಗಿ ನಮಸ್ಕಾರ ಸರ್.
1: ನಮಸ್ತೆ.
0: ಅಂದ್ರೆ ಇವಾಗ ಪ್ರಸ್ತುತ ಇರುವಂತ ವ್ಯವಸಾಯದಲ್ಲಿ ಅಥವಾ ಕೃಷಿಯಲ್ಲಿ ಅತ್ಯಂತ ಇಂಪಾರ್ಟೆನ್ಸ್, ಅಂದ್ರೆ ಅತ್ಯಂತ ಮುಖ್ಯವಾಗಿ ಕೇಳ್ತಾ ಇರುವಂತ ಪದಗಳಂದ್ರೆ ಈ ಮೂರು: ಮಣ್ಣಿನ ಪರೀಕ್ಷೆ, ಸಾವಯವ ಇಂಗಾಲ ಮತ್ತೆ ಸೂಕ್ಷ್ಮಾಣುಜೀವಿಗಳು ಮತ್ತೆ ಸುಸ್ಥಿರ ಬೇಸಾಯ. ಇದ್ರ ಬಗ್ಗೆ ಹೆಚ್ಚಾಗಿ ಕೇಳ್ಪಟ್ಟಿದ್ದೀವಿ ಗೌರ್ಮೆಂಟ್ ಕಡೆಯಿಂದ ಆಗ್ಲಿ, ಇಲ್ಲಾಂದ್ರೆ ರೈತರ ಕಡೆಯಿಂದ ಆಗ್ಲಿ, ಇಲ್ಲಾಂದ್ರೆ ಸಮ್ NGOs ಕಡೆಯಿಂದ ಆಗ್ಲಿ ಈ ತರ. ಆದ್ರೆ ಈ ವರ್ಡ್ಸ್ ಜಾಸ್ತಿ ಇಂಪಾರ್ಟೆನ್ಸ್ ಪಡೀತಿದೆ. ಅದರಲ್ಲಿ ಮೊದಲನೆಯದಾಗಿ ಮಣ್ಣಿನ ಪರೀಕ್ಷೆ, ಅದನ್ನ ಹೇಗ್ ಮಾಡಿಸ್ಬೇಕು, ಅದರಿಂದ ಆಗುವಂತ ಲಾಭಗಳೇನು, ರೈತರು ಅದರಲ್ಲಿ ಏನೇನು ಅಂಶಗಳನ್ನ ತಿಳ್ಕೊತಾರೆ ಅದರಿಂದ, ಮತ್ತೆ ಅದರಿಂದ ಏನೇನು ಉಪಯೋಗ ಆಗಲಿದೆ ರೈತರಿಗೆ ಮತ್ತೆ ಬೆಳೆಗಳಿಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ನಿಮ್ಮಿಂದ ಕೇಳೋದಕ್ಕೆ ಇಚ್ಛೆ ಪಡ್ತೀವಿ.
1: ಓಕೆ ಸರ್. ಈ ಯಾವುದೇ ಕೃಷಿಯಲ್ಲಾಗ್ಲಿ ನೀವು ಸುಸ್ಥಿರ ಕೃಷಿ ಅಂದ್ರಿ, ಸುಸ್ಥಿರ ಕೃಷಿ ಏನಂತೇನಲ್ಲ, ಸುಸ್ಥಿರ ಕೃಷಿ, ಸಾವಯವ ಕೃಷಿ, ರಾಸಾಯನಿಕ ಕೃಷಿ, ಯಾವುದೇ ಕೃಷಿಯಲ್ಲಾಗ್ಲಿ ಮಣ್ಣು ಪರೀಕ್ಷೆ ಅನ್ನೋದು ತುಂಬಾ ಮುಖ್ಯ. ಇವಾಗ ಹೇಗಾಗಿದೆ ಅಪ್ಪ ಅಂತ ಹೇಳಿದ್ರೆ, ಯಾವುದೇ ಮನುಷ್ಯರಿಗೆ, ಯಾವುದೇ ಪ್ರಾಣಿಗಳಿಗೆ ಒಂದು ಮುಖ್ಯವಾದ ಏನಾದ್ರೂ ಒಂದು ತೊಂದರೆ ಆಗಿದೆಯಪ್ಪ ಅಂತ ಗೊತ್ತಾಗ್ಬೇಕಪ್ಪ ಅಂತ ಹೇಳಿದ್ರೆ, ಅವ್ರಿಗೆ ಮೊದಲನೇ ಟೆಸ್ಟ್ಗಳು ಮಾಡಿಸ್ತಾರೆ. ಯಾವುದೇ ಟೆಸ್ಟ್ಗಳಾಗ್ಲಿ, ಅವ್ರದ್ದು ರಕ್ತ ಪರೀಕ್ಷೆ ಆಗ್ಲಿ, ಅವ್ರದ್ದು ಮಾಂಸಖಂಡಗಳ ಪರೀಕ್ಷೆ ಆಗ್ಲಿ, ಅಥವಾ ಅವ್ರದ್ದು ಮಲಮೂತ್ರಗಳ ಪರೀಕ್ಷೆ ಆಗ್ಲಿ, ಪರೀಕ್ಷೆ ಮಾಡಾದ್ಮೇಲೆ ಅದರಲ್ಲಿ ಅವ್ರಿಗೆ ಇರೋ ಒಂದು ಸಮಸ್ಯೆಗಳು ಗೊತ್ತಾಗುತ್ತೆ, ಆ ಸಮಸ್ಯೆಗಳಿಗೆ ತಕ್ಕಂತೆ ವೈದ್ಯರು ಚಿಕಿತ್ಸೆಯನ್ನು ಕೊಡ್ತಾರೆ. ಅದೇ ರೀತಿ ಸಹ ಇಂದು ಮಣ್ಣಿನಲ್ಲಿ ಫಲವತ್ತತೆ ಕಡಿಮೆ ಆಗೋಗ್ತಾ ಇದೆ. ಮಣ್ಣಿನಲ್ಲಿ ಯಾವಾಗ ಫಲವತ್ತತೆ ಕಡಿಮೆ ಆಗ್ತಾ ಇದೆಯೋ ಅವಾಗ ಬಂದಿದ್ದೇ ಪದಗಳೇ ಮಣ್ಣು ಪರೀಕ್ಷೆ. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಣ್ಣಿನಲ್ಲಿ ಏನಾದ್ರೂ ಸಮಸ್ಯೆಗಳಿದೆಯಾ ಅನ್ನೋದನ್ನ ತಿಳಿಸೋದಕ್ಕೆ ಬಂದಿದ್ದು ಮಣ್ಣು ಪರೀಕ್ಷೆ. ಮಣ್ಣು ಪರೀಕ್ಷೆಯಲ್ಲಿ ಮುಖ್ಯವಾದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಮಣ್ಣಲ್ಲಿ ಏನಾದ್ರೂ ಕಡಿಮೆ ಇದೆಯಾ, ಜಾಸ್ತಿ ಇದೆಯಾ, ಕೆಲವು ಅಂಶಗಳು ಹೆಚ್ಚಾಗಿ ಪೋಷಕಾಂಶಗಳನ್ನು ಜಾಸ್ತಿ ನೋಡ್ತಾರೆ ಮಣ್ಣು ಪರೀಕ್ಷೆಯಲ್ಲಿ. ಅದರಲ್ಲಿ ಬಯೋಲಾಜಿಕಲ್ ಅನಾಲಿಸಿಸ್ ಅಂತ ಬರುತ್ತೆ, ಅದರಲ್ಲಿ ಸೂಕ್ಷ್ಮ ಜೀವಿಗಳ ಪ್ರಮಾಣ ಎಷ್ಟಿದೆ, ಸೂಕ್ಷ್ಮ ಜೀವಿಗಳ ಪ್ರಮಾಣ ಇದ್ರೆ ಯಾವ ಸೂಕ್ಷ್ಮಗಳು ಎಷ್ಟೆಷ್ಟಿದಾವೆ, ಆ ಸೂಕ್ಷ್ಮ ಜೀವಿಗಳಲ್ಲಿ ಮಾತ್ರ ಶಿಲೀಂಧ್ರಗಳಾಗ್ಲಿ ಮತ್ತೆ ಬ್ಯಾಕ್ಟೀರಿಯಾಗಳಾಗ್ಲಿ ಮತ್ತೆ ಆಕ್ಟಿನೋಮೈಸಿಟ್ಗಳಾಗ್ಲಿ, ಇನ್ನೊಂದು ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತಹ ಇನ್ನು ಕೆಲವು ಹುಳುಗಳಾಗ್ಲಿ ಅವೆಲ್ಲ ಇರ್ತವೆ. ಅದು ಬೇರೆ, ಅದು ಕಡಿಮೆ ಪರೀಕ್ಷೆಗಳ ಕಡಿಮೆ ಮಾಡ್ತಾರೆ ಪರೀಕ್ಷೆ. ಬಟ್ ಹೆಚ್ಚಾಗಿ ಪೋಷಕಾಂಶಗಳು ಎಷ್ಟೆಷ್ಟಿದ್ದಾವೆ, ಆ ಪೋಷಕಾಂಶಗಳ ಜೊತೆಗೆ ಕೆಲವು ಭೌತಿಕ ಗುಣಲಕ್ಷಣಗಳು ಇರ್ತವೆ. ಆ ಭೌತಿಕ ಗುಣಲಕ್ಷಣಗಳು ಏನಪ್ಪ ಅಂತ ಹೇಳಿದ್ರೆ, ಮಣ್ಣಿನ ರಚನೆ ಹೇಗಿದೆ, ಮಣ್ಣಿನ ಆಕಾರ ಹೇಗಿದೆ, ಮತ್ತೆ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ಏನಿದೆ. ಸೊ ಈ ಪೋಷಕಾಂಶಗಳು ಮತ್ತೆ ಮಣ್ಣಿನಲ್ಲಿರುವಂತಹ ಈ ಭೌತಿಕ ಲಕ್ಷಣಗಳು ಮತ್ತೆ ಇವುಗಳ ಮಣ್ಣಿನ ರಚನೆ ಇವನ್ನೆಲ್ಲ ನೋಡ್ಬೇಕಪ್ಪ ಅಂತ ಹೇಳಿದ್ರೆ ಟೆಸ್ಟ್ಗಳು ಮಾಡ್ತಾರೆ. ಅದನ್ನ ಟೆಸ್ಟ್ಗಳು ಮಾಡಿಸಿ ಆ ಭೂಮಿಗೆ ತಕ್ಕಂತೆ ಈ ಫಲಿತಾಂಶ ಮಣ್ಣು ಪರೀಕ್ಷೆ ಏನ್ ಬಂದಿರುತ್ತೋ ಅದಕ್ಕೆ ತಕ್ಕಂತೆ ಆ ಭೂಮಿಗೆ ನಾವು ಚಿಕಿತ್ಸೆಯನ್ನು ಕೊಡುವಂಥದ್ದು. ಅದ್ರಲ್ಲಿ ಸಾವಯವ ಇಂಗಾಲ ಕಡಿಮೆ ಇದ್ರೆ ಅದಕ್ಕೆ ಏನ್ ಮಾಡ್ಬೇಕು, ಸಾರಜನಕ ಇದ್ರೆ ರಂಜಕ ಪೊಟಾಷಿ ಹೇ ಯಾವ ಪ್ರಮಾಣದಲ್ಲಿದ್ದಾವೆ, ಮತ್ತೆ ಸೂಕ್ಷ್ಮ ಪೋಷಕಾಂಶಗಳು ಯಾವ ಪ್ರಮಾಣದ ಅದರ ತಕ್ಕಂತೆ ನಾವು ಮಣ್ಣಿಗೆ ಸೇರಿಸುವಂತದ್ದು ಕಾರ್ಯಕ್ರಮಗಳನ್ನು ಮಾಡಬೇಕು. ಈ ಮಣ್ಣು ಪರೀಕ್ಷೆಯಲ್ಲಿ ಮುಖ್ಯವಾದ ಏನಪ್ಪಾ ಅಂತ ಹೇಳಿ, ನಾವ್ ಎಲ್ಲಿ ಮಣ್ಣು ಪರೀಕ್ಷೆ ಮಾಡಬೇಕು ಅನ್ನೋದು ತುಂಬಾ ಗಮನದಲ್ಲಿ ಇಟ್ಕೊಡ್ಬೇಕಾಗಿರೋಂತ ಒಂದು ವಿಚಾರ. ಮಣ್ಣಿಲ್ಲ ಅಂದ್ರೆ ನಾವು ಟ್ಯಾಂಕಿಗಳ ಪಕ್ಕದಲ್ಲಿ ಮಾಡ್ಬೇಕು, ಟ್ಯಾಂಕಿಗಳು ಕಟ್ಕೊಂಡಿರ್ತೀವಲ್ಲ, ಮಣ್ಣು ನೀರ್ ಶೇಖರಣೆ ಮಾಡೋದಕ್ಕೆ ಅದ್ರ ಪಕ್ಕದಲ್ಲಿ ಮಾಡಬಾರ್ದು. ಒಂದು ವೇಳೆ ನೀವು ತಿಪ್ಪೆ ಗೊಬ್ಬರ ಎಲ್ಲಾದ್ರೂ ತೋಟ ಕೊಡಿಸೋದಕ್ಕೆ ಒಂದು ಕಡೆ ಗುಡ್ಡೆ ಮಾಡ್ಬಿಟ್ಟು ಅಲ್ಲಿಂದ ಎಲ್ಲಾ ಕಡೆ ಚೆಲ್ತೀರಾ, ಎಲ್ಲಿ ತಿಪ್ಪೆ ಗೊಬ್ಬರ ಬಿಟ್ಟಿರ್ತಾರೋ ಅಲ್ಲಿ ಮಾಡಬಾರ್ದು. ಮತ್ತೆ ಮರದ ಕೆಳಗಡೆ ಮಾಡಬಾರ್ದು. ಮತ್ತೆ ನೀವು ರಾಸಾಯನಿಕ ಗೊಬ್ಬರಗಳನ್ನ ತೋಟಕ್ಕೆ ಆಗಿದ ತಕ್ಷಣ ಮಾಡಬಾರ್ದು. ಈ ರೀತಿಯಾದಂತ ಕೆಲವು ಸೂಚನೆಗಳನ್ನು ಗಮನಿಸಿಟ್ಕೊಂಡು ನಾವು ಮಣ್ಣಿನ ಮಾದರಿಯನ್ನ ತಗೋಬೇಕು. ಆ ಮಣ್ಣಿನ ಮಾದರಿಯನ್ನು ಅಷ್ಟೇ ತುಂಬಾ ಜಾಗರೂಕತೆಯಿಂದ ತಗೋಬೇಕು, ಮತ್ತೆ ಅದರಲ್ಲಿರುವಂತಹ ಕಸ ಕಡ್ಡಿಗಳನ್ನ ನೀಟಾಗಿ ತೆಗಿಬೇಕು, ಇಲ್ಲಾಂದ್ರೆ ಮಣ್ಣು ಪರೀಕ್ಷೆ ಅವು ಸಹ ಸೇರ್ಕೊಂಡ್ಬಿಟ್ಟಿರ್ತವೆ. ಮತ್ತೆ ಕಲ್ಲುಗಳಿರಬಾರ್ದು, ಯಾಕಂದ್ರೆ ಕಲ್ಲುಗಳಿದ್ರೆ ಮತ್ತೆ ಫಲಿತಾಂಶ ಬೇರೆ ತರ ಆಗುತ್ತೆ. ಮತ್ತೆ ಯಾವುದೇ ರೀತಿಯಾದಂತಹ ಮಣ್ಣು ತೆಗಿಬೇಕಾದ್ರೆ ಆ ಮಣ್ಣನ್ನ ಯಾವುದು ಗೊಬ್ಬರದ ಚೀಲಗಳಲ್ಲಾಗ್ಲಿ ಅಥವಾ ಈ ಬೇರೆ ಅದಕ್ಕೆ ಬಳಕೆಯಾಗಿರುವಂತಹ ಚೀಲಗಳನ್ನಾಗ್ಲಿ ಕವರ್ಗಳನ್ನಾಗ್ಲಿ ಬಳಸಿದ್ರೆ ಅಲ್ಲಿ ಅದು ಮಿಶ್ರಣ ಆಗ್ಬಿಟ್ಟು ಮಣ್ಣು ಪರೀಕ್ಷೆಗೆ ರಿಪೋರ್ಟ್ ಅಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಮಣ್ಣನ್ನ ಆ ಎಲ್ಲಿಂದ ತೆಗೆದಿರೋ ಅದಕ್ಕೆ ಪೋಷಕಾಂಶಗಳನ್ನಾಗ್ಲಿ ಅದನ್ನ ವ್ಯವಸ್ಥಿತವಾಗಿ ಸರಿಪಡಿಸೋದಕ್ಕೆ ಆಗುದಿಲ್ಲ. ಹಾಗಾಗಿ ಮಣ್ಣು ಪರೀಕ್ಷೆಯನ್ನ ತುಂಬಾ ವ್ಯವಸ್ಥಿತವಾಗಿ ಮಾಡ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾದ ಉದ್ದೇಶ ಮಣ್ಣು ಪರೀಕ್ಷೆಯಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಾವು ರೈತರು ಹೆಚ್ಚಾಗಿ ಅವೈಜ್ಞಾನಿಕವಾಗಿ ರಾಸಾಯನಿಕಗಳನ್ನ ಬಳಸ್ತಾ ಇದ್ದಾರೆ, ಗೊಬ್ಬರಗಳನ್ನ. ಮಣ್ಣು ಪರೀಕ್ಷೆಯಲ್ಲಿ ಮಾಡಿದಾಗ ಎಷ್ಟೆಷ್ಟು ರಾಸಾಯನಿಕ ಗೊಬ್ಬರಗಳನ್ನು ಬಳಸಬೇಕಾಗುತ್ತೆ, ಜಾಸ್ತಿ ಇರೋದನ್ನ ಕಡಿಮೆ ಮಾಡ್ಬೋದು, ಕಡಿಮೆ ಇರೋದನ್ನ ಜಾಸ್ತಿ ಮಾಡ್ಬೋದು. ಹಾಗಾಗಿ ರೈತರ ಹತ್ರ 1 ಎಕರೆ ಮಾಡ್ತಾ ಇದ್ರು, 1/2 ಎಕರೆ ಮಾಡ್ತಾ ಇದ್ರು, 2 ಎಕರೆ ಮಾಡ್ತಾ ಇದ್ರು ಸಹ ಕನಿಷ್ಠ ಪಕ್ಷ 1 ಎಕರೆಗೆ ಅಥವಾ 2 ಎಕರೆಗೆ ಒಂದು ಸ್ಯಾಂಪಲ್ ಅನ್ನ, ಒಂದು ಮಾದರಿಯನ್ನು ಶೇಖರಿಸಿ ಅದನ್ನ ಪರೀಕ್ಷೆ ಮಾಡಿಸಿ ಅದರ ಮುಖಾಂತರ ನಾವು ಏನಾದರೂ ನಮ್ಮ ರೈತರ ಭೂಮಿಗಳಿಗೆ ಸಾವಯವ ಅಂಶನ ಮಾರ್ಕೊಳ್ಳೋದಾಗ್ಲಿ, ರಾಸಾಯನಿಕ ಗೊಬ್ಬರಗಳನ್ನ ಮಾರ್ಪಾಡು ಮಾಡೋದಾಗ್ಲಿ ಮಾಡ್ಬೋದು. ಕೆಲವು ಕಂಪನಿಗಳು ಮಾಡಿಕೊಡ್ತವೆ. ನೀವು ಮಣ್ಣು ಪರೀಕ್ಷೆ ಮಾಡಾದ್ಮೇಲೆ ಅದರಲ್ಲಿ ಸಾರಜನಕ ಎಷ್ಟಿದೆ, ರಂಜಕ ಎಷ್ಟಿದೆ, ಪೊಟಾಶ್ ಎಷ್ಟಿದೆ, ಸೂಕ್ಷ್ಮ ಪೋಷಕಾಂಶ ಎಷ್ಟಿದ್ದಾವೆ, ಅದಕ್ಕೆ ತಕ್ಕಂತೆ ಅದನ್ನ ಸರಿಪಡಿಸ್ಕೋಬೇಕಪ್ಪ ಅಂತ ಹೇಳಿದ್ರೆ, ನೀವು ಯಾವ ಬೆಳೆ ಬೆಳಿತೀರ ಅಂತ ಮಾಹಿತಿ ತಗೊಂಡು ಆ ಬೆಳೆಗೆ ತಕ್ಕಂತೆ ಈ ಪೋಷಕಾಂಶಗಳು ಎಷ್ಟೆಷ್ಟು ಯಾವ ರೂಪದಲ್ಲಿ ಹಾಕ್ಬೇಕು. ಇವಾಗ ಸಾರಜನಕ ಅಂತೀವಿ, ಯೂರಿಯಾ ರೂಪದಲ್ಲಿ ಹಾಕ್ತಿವಿ, ರಂಜಕ ಅಂತೀವಿ, ಸಿಂಗಲ್ ಸೂಪರ್ ಫಾಸ್ಫೇಟ್ ಬೂದಿ ಅಂತೀವಿ, SSPL ಹಾಕ್ತಿವಿ, ಪೊಟಾಶ್ ಅಂತೀವಿ. ಆ ಪೊಟಾಶ್ ಅಂಶನ ಸೇರಿಸ್ಬೇಕಪ್ಪ ಅಂತ ಹೇಳಿದ್ರೆ ಮ್ಯೂರೇಟ್ ಆಫ್ ಪೊಟಾಶ್ ಮಾದರಿಯಲ್ಲಿ ಹಾಕ್ತಿವಿ. ಈ ರೀತಿಯಾದಂತ ಯಾವ್ಯಾವ ಮಾದರಿಯಲ್ಲಿ ಎಷ್ಟೆಷ್ಟು ಅಂಶಗಳು ಹಾಕ್ಬೇಕು ಅನ್ನೋದು ಸಹ ತಿಳಿಸ್ಕೊಡ್ತಾರೆ. ಹಾಗಾಗಿ ಮಣ್ಣಿನಲ್ಲಿ ಈ ಪೋಷಕಾಂಶಗಳು ಮತ್ತೆ ಈ ಸಾವಯವ ಇಂಗಾಲವನ್ನ ನಾವು ಹೇಗಿದೆ ಅದರದ್ದು ಸ್ಟೇಟಸ್ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಮಣ್ಣು ಪರೀಕ್ಷೆ ತುಂಬಾ ಬೇಕಾಗುತ್ತೆ. ಯಾಕಂದ್ರೆ ಇವುಗಳ ಮೇಲೇನೆ ಕೃಷಿ ನಿಂತಿರೋದು, ಇವುಗಳ ಮೇಲೇನೆ ನಿಮ್ಮ ಬೆಳೆಯಲ್ಲಿ ಬರುವಂತ ಫಸಲು ಎಷ್ಟು ಬರಬೇಕು ಅನ್ನೋದು ಆಧಾರ ಆಗಿರೋದು. ಹಾಗಾಗಿ ಮಣ್ಣು ಪರೀಕ್ಷೆ ಅನ್ನೋದು ತುಂಬಾ ಮುಖ್ಯ. ರೈತರು ಯಾವಾಗಲೂ ಅಷ್ಟೇ ಪ್ರತಿ ವರ್ಷಕ್ಕೊಂದ್ಸತಿ ಮಾಡಿಸೋದು ಸೂಕ್ತ, ಅಥವಾ 2 ವರ್ಷಕ್ಕೊಂದ್ಸತಿ ಮಾಡಿಸ್ಲೇಬೇಕು, ಅಥವಾ ಪ್ರತಿ ಸತಿನೂ ಮಾಡಿಸಿ ನೀವು ಬೆಳೆ ಮಾರ್ಪಾಡು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ ಆ ಮಣ್ಣು ಪರೀಕ್ಷೆ ಮಾಡಿಸಿ ಆ ಸಮಯದಲ್ಲಿ ಎಷ್ಟಿದೆ ಅನ್ನೋದನ್ನ ನೀವು ಮಾಡಿಸಿದ್ರೆ ತುಂಬಾ ಸೂಕ್ತ. ಇದರನ್ನ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮಾಡ್ತಾರೆ. ಇನ್ ಕೆಲವು ಸ್ವಯಂ ಸೇವಾ ಸಂಸ್ಥೆಗಳಾದಂತಹ ಮೈರಾಡ ಸಂಸ್ಥೆ ಅಥವಾ ಹೋಗ್ಲು ಮಾಡ್ತಾರೆ. ಕೆಲವು ಆರ್ಗ್ಯಾನಿಕ್ ಸಾವಯವ ಗೊಬ್ಬರಗಳನ್ನು ಮಾರಾಟ ಮಾಡುವಂತ ಕಂಪನಿಗಳು ಸಹ ಮಣ್ಣು ಪರೀಕ್ಷೆ ಮಾಡಿಸ್ಕೊಡ್ತವೆ. ರಾಸಾಯನಿಕಗಳನ್ನು ಮಾರಾಟ ಮಾಡುವಂತ ಕಂಪನಿಗಳು ಸಹ ಮಣ್ಣು ಪರೀಕ್ಷೆ ಮಾಡಿಸ್ಕೊಡ್ತವೆ. ಸ್ವಂತ ರೈತರೇ ಸಹ ಮಣ್ಣು ಪರೀಕ್ಷೆ ಮಾಡಿಸ್ಕೋಬೇಕಪ್ಪ ಅಂತ ಹೇಳಿದ್ರೆ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಮಾಡ್ಕೊಡ್ತಾರೆ, ಅಥವಾ ಕೃಷಿ ಸಂಬಂಧದಂತ ಕೇಂದ್ರೀಯ ಸಂಸ್ಥೆಗಳಿದ್ದಾವೆ. ನಮ್ಮ ಕರ್ನಾಟಕದಲ್ಲಿ ಅಂತಂದ್ರೆ IIHR, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಂತ ಇದೆ, ತೋಟಗಾರಿಕಾ ಸಂಶೋಧನಾ ಕೇಂದ್ರ, ಅದರಲ್ಲೂ ಸಹ ಮಾಡ್ಕೊಡ್ತಾರೆ. ಹಾಗಾಗಿ ಮಣ್ಣು ಪರೀಕ್ಷೆ ನೀವೇನೇ ಬೆಳೆ ಬೆಳಿಬೇಕಪ್ಪ ಅಂತ ಹೇಳಿದ್ರು ಮಣ್ಣು ಪರೀಕ್ಷೆ ಮಾಡಿಸಿ ಮಾಡ್ಕೊಟ್ರೆ ತುಂಬಾ ಸೂಕ್ತ, ಮತ್ತೆ ಮಣ್ಣಿನ ಆರೋಗ್ಯನೂ ಸಹ ಕಾಪಾಡ್ಕೊಳಂಗಾಗುತ್ತೆ. ಮತ್ತೆ ನೀವು ಯಾವ್ದು ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅನ್ನೋದು ಸಹ ಗೊತ್ತಾಗಿ ಹಾಕಿದ್ರೆ ಒಳ್ಳೇದು, ಇಲ್ಲ ಅಂತ ಹೇಳಿದ್ರೆ ಒಂದು ಹೆಚ್ಚಾಗುತ್ತೆ, ಒಂದು ಕಡಿಮೆ ಆಗುತ್ತೆ, ಅನವಶ್ಯಕವಾಗಿ ರೈತರಿಗೆ ದುಡ್ಡು ಜಾಸ್ತಿ ಆಗುತ್ತೆ. ಹಾಗಾಗಿ ಮಣ್ಣು ಪರೀಕ್ಷೆ ಅನ್ನೋದು ತುಂಬಾ ಮುಖ್ಯ, ಅದನ್ನು ಮಾಡಿಸಿ ಮಾಡುವಂಥದ್ದು.
2: ಅಂದ್ರೆ ಮಣ್ಣು ಪರೀಕ್ಷೆ ಇವಾಗ ನಮ್ಮ ಮನುಷ್ಯರಿಗೆ ಏನಾದ್ರೂ ಒಂದು ಕಾಯಿಲೆ ಬಂದ್ರೆ ನಾವ್ ಹೇಗೆ ಡಾಕ್ಟರ್ ಹತ್ರ ಒಂದು ಪ್ರಿಸ್ಕ್ರಿಪ್ಷನ್ ತಗೊಂಡು ಯಾವ ಮೆಡಿಸಿನ್ ಬೇಕು ಅಂದ್ರೆ ನಮ್ಗೆ ಅಪ್ರೋಪ್ರಿಯೇಟ್ ನಮ್ಮ ಯಾವ ರೋಗ ಇದೆ ಅದಕ್ಕೆ ಮಾತ್ರ ಏನ್ ಬೇಕು ಅನ್ನೋ ತರ ಆ ವ್ಯವಸಾಯದಲ್ಲಿ ಸಹ ಆ ರಿಪೋರ್ಟ್ ಪ್ರಕಾರ ಏನ್ ನಾವು ಫರ್ಟಿಲೈಸರ್ ಬೇಕೋ ಅದು ಮಾತ್ರ ಕೊಡ್ಬೇಕು, ಬೇರೆ ಏನು ಕೊಡಬಾರ್ದು. ಬೇರೆ ಕೊಟ್ಟರು ಕೂಡ ನಮ್ಗೆ ಸುಮ್ನೆ ಬಂಡವಾಳ ಜಾಸ್ತಿ ಆಗುತ್ತೆ, ಅಷ್ಟು ಬಿಟ್ರೆ
1: ಮಣ್ಣಿನ ಆರೋಗ್ಯನೂ
2: ಡ್ಯಾಮೇಜ್ ಆಗುತ್ತೆ. ಅದೇ ತರ ಮನುಷ್ಯರಿಗೂ, ಮತ್ತೆ ಮನುಷ್ಯರಿಗೆ ಹೇಗೆ ಪ್ರಿಸ್ಕ್ರಿಪ್ಷನ್ ಇಂಪಾರ್ಟೆಂಟ್ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ನಾವು ಪ್ರಿಸ್ಕ್ರಿಪ್ಷನ್ ಹೇಗೆ ಬರ್ಸ್ಕೋತೀವೋ ಅದೇ ತರ ಮಣ್ಣಿಗೂ ಸಹ
1: ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೇದು. ಮಾಡಿಸ್ಕೊಡ್ಲಿಲ್ಲ ಅಂದ್ರೆ ನಡೆಯಲ್ಲ ಅನ್ನಂಗಿಲ್ಲ. ಮನುಷ್ಯರ ತರ ಏನಿಲ್ಲ, ಟೆಸ್ಟ್ ಮಾಡಿದ್ರೆ ಏನೋ ಒಂದು ಟ್ರೀಟ್ಮೆಂಟ್ ಮಾಡಿದ್ರೆ ಅಂತಾರೆ, ಮಣ್ಣಲ್ಲಿ ನಡೀತದೆ. ಆದ್ರೆ ಆ ರೀತಿಯಾದಂತ ಕೃಷಿ ತುಂಬಾ ವೈಜ್ಞಾನಿಕವಾದ ಕೃಷಿ ಅಲ್ಲ.
2: ಹೌದು,
1: ಮತ್ತೆ ಹೆಚ್ಚು ರೈತರಿಗೆ ಇವಾಗ ಹೆಚ್ಚು ಹೊರೆ ಆಗ್ತಾ ಇರೋದೆ ಖರ್ಚು. ಅದನ್ನ ಖರ್ಚು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಉದ್ದೇಶ ಇದು. ಮತ್ತೆ ಮಣ್ಣಿನ ಆರೋಗ್ಯ ಹೊರಟು ಹೋದ್ರೆ ರೈತರು ಮಾಡುವಂತ ವ್ಯವಸಾಯಕ್ಕೂ ಆಯುಷ್ ಕಡಿಮೆ ಆಗುತ್ತೆ. ಆಯುಷ್ ಜಾಸ್ತಿ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ
2: ಮಣ್ಣಿಗೆ ಜೀವ ತರಬೇಕು,
1: ಮಣ್ಣಿಗೆ ಜೀವ ತರಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ಏನ್ ಬೇಕೋ ಅದು ಕೊಡ್ಬೇಕು, ಏನ್ ಕೊಡಬಾರ್ದು ಅದನ್ನ ಕೊಡಬಾರ್ದು, ಏನಿದೆಯೋ ಅದನ್ನ ಕೊಡದೆ ಇರೋದು ಒಳ್ಳೇದು. ಹಾಗಾಗಿ ಮಣ್ಣು ಪರೀಕ್ಷೆ ತುಂಬಾ ಒಂದು ಒಳ್ಳೆಯ ವಿಚಾರ, ಮತ್ತೆ ಒಳ್ಳೆಯ ಕೆಲಸ ಸಹ ಕೃಷಿಯಲ್ಲಿ ಮಾಡಿದ್ರೆ.
2: ಈಗ ನಾವು ಮಣ್ಣು ಪರೀಕ್ಷೆ ಬಗ್ಗೆ ಸುವಿಸ್ತಾರವಾಗಿ ಮಾತಾಡಿದ್ವಿ. ಈಗ ಎರಡನೇದಾಗಿ ನಾವು ಸಾವಯವ ಇಂಗಾಲದ ಬಗ್ಗೆ ಮಾತಾಡೋಣ. ಸಾವಯವ ಇಂಗಾಲ ಅಂತ ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಆಗ್ಲಿ, ಇಲ್ಲಾಂದ್ರೆ ಗೌರ್ಮೆಂಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರುತ್ತೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆರ್ ಸೆರಿಕಲ್ಚರ್, ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಸಹ ಇವಾಗ ಅದ್ರಿಗೆ ಜಾಸ್ತಿ ಪ್ರಾಮುಖ್ಯತೆ ಪಡ್ಕೊಳ್ತಾ ಇದೆ. ಒಂದು ಮಣ್ಣು ಫಲವತ್ತತೆಯಿಂದ ಇದೆ ಮತ್ತೆ ಬೆಳೆ ಬೆಳೆಯಲು ಯೋಗ್ಯ ಆದಷ್ಟು, ಅಂದ್ರೆ ಮಣ್ಣೇ ಬೆಳೆನ ಬೆಳೆಸುತ್ತೆ ಅಂತ ಅನ್ಬೇಕಾದ್ರೆ ಒಂದು ಮಣ್ಣಲ್ಲಿ ಎಷ್ಟು ಪರ್ಸೆಂಟ್ ಸಾವಯವ ಇಂಗಾಲ ಇರಬೇಕು, ನಮ್ಮ ದೇಶದಲ್ಲಿ ಆವರೇಜ್ ಎಷ್ಟು ಸಾವಯವ ಇಂಗಾಲ ಇದೆ, ಮತ್ತೆ ಆ ಸಾವಯವ ಇಂಗಾಲನ ಜಾಸ್ತಿ ಮಾಡೋದಕ್ಕೆ ನಾವೇನೇನು ಕ್ರಮಗಳನ್ನ ತೆಗೆದುಕೊಳ್ಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರವಾಗಿ
1: ಸರ್ ಇವಾಗ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ, ಸಾವಯವ ಇಂಗಾಲ ಅನ್ನೋದು ತುಂಬಾ ಕೃಷಿಯಲ್ಲಿ ಪ್ರಚಲಿತವಾಗಿರುವಂತಹ ಒಂದು ಪದ. ಸಾವಯವ ಇಂಗಾಲ ಹೇಗಪ್ಪ ಅಂತ ಹೇಳಿದ್ರೆ, ನಾವು ಮರುಭೂಮಿಯಲ್ಲಿ ನಾವು ವ್ಯವಸಾಯ ಮಾಡೋಕ್ಕಾಗೋದಿಲ್ಲ. ಕಾರಣ ಒಂದೇ, ಏನು, ಅಲ್ಲಿ ಮರಳು ಮಾತ್ರ ಇದೆ, ಅಲ್ಲಿ ಸಾವಯವ ಇಂಗಾಲ ಇಲ್ಲ. ನೀವು ಟೆಸ್ಟ್ ಮಾಡ್ತೀರಿ, ಅದೇ ಮಣ್ಣನ್ನು ತಗೊಬಂದು ನೀವು ತಿಪ್ಪೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ, ತಿಪ್ಪೆ ಗೊಬ್ಬರ ಅಥವಾ ನೀವು ಎರೆಹುಳು ಗೊಬ್ಬರ ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೀವು ಯಾವಾದ್ರೂ ಬೀಜ ಹಾಕಿ ನೀರಕ್ಕೆ, ಅವಾಗ ಅಲ್ಲಿ ಬೀಜಗಳು ಮೊಳಕೆ ಬರ್ತವೆ. ಅಂದ್ರೆ ನಾವು ಮರಳು ಮಣ್ಣಂತ ಕರಿಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ಜೀವ ಇರಬೇಕು. ಜೀವ ಮಣ್ಣಿಗೆ ಜೀವ ಇದೆಯಾ ಇಲ್ಲ ಅಂತ ಯಾವಾಗ ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ, ಅದರಲ್ಲಿ ಏನಾದರೂ ಒಂದು ಸಸ್ಯ ಸಂಕುಲನೋ ಅಥವಾ ಪ್ರಾಣಿ ಸಂಕುಲನೋ ಇದ್ದಾಗ ಮಾತ್ರ ಅದಕ್ಕೆ ಜೀವ ಇರುತ್ತೆ. ಯಾವಾಗ ನೀವು ಮರುಭೂಮಿಯಲ್ಲಿ ಆ ಮಣ್ಣು ತಗೊಬಂದು ಏನೇ ಬೀಜ ಹಾಕಲು ಬರೋದಿಲ್ಲ, ಅದಕ್ಕೆ ನೀವೇನಾದ್ರೂ ತಿಪ್ಪೆ ಗೊಬ್ಬರ ಸಾವಯವಂಶ ಹಾಕಲು ಬರುತ್ತೆ, ಅವಾಗ ಮರಳಿಂದ ಮಣ್ಣಾಗಿ ಮಾರ್ಪಾಡಾಗುತ್ತೆ. ಮಣ್ಣಿಗೆ ಜೀವ ಇರುತ್ತೆ, ಮರಳಿಗೆ ಜೀವ ಇರುತ್ತದೆ. ಹಾಗಾಗಿ ಸಾವಯವ ಆ ಮರಳಿಗೆ ಜೀವ ಬರಬೇಕಪ್ಪ ಅಂತ ಹೇಳಿದ್ರೆ ಮುಖ್ಯವಾದ ಅಂಶ ಸಾವಯವ ಇಂಗಾಲ, ಆರ್ಗ್ಯಾನಿಕ್ ಕಾರ್ಬನ್ ಅಂತಾರೆ. ಸೊ ಆ ಸಾವಯವ ಇಂಗಾಲವನ್ನ ಜನರು ಮರ್ತಿದ್ದಾರೆ. ಅದನ್ನ ಮೊದಲನಾಗಿ ಇಂದಿನ ರೈತ ಯುಗ ಮರ್ತಿದೆ. ಹಿಂದಿನ ಕಾಲದಲ್ಲಿ ತಿಪ್ಪೆ ಗೊಬ್ಬರ ಹೊಡೆಸ್ದಿರಾ ಯಾರು ಬೆಳೆ ಮಾಡ್ತಾ ಇರಲಿಲ್ಲ. ಯಾವುದೇ ಪ್ರತಿಯೊಂದು ವರ್ಷನೂ ಅಷ್ಟೇ, ಅವರು ಹಿಂಗಾರು ಬೆಳೆ ಆಗಲಿ ಮುಂಗಾರು ಬೆಳೆ ಆಗಲಿ ಅಥವಾ ಯಾವುದೇ ಬೆಳೆ ಬೆಳೀಲಿ ಸ್ವಲ್ಪ ತಿಪ್ಪೆ ಗೊಬ್ಬರ ಹಾಕಿ ಮಾಡುವಂಥವ್ರು. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಈ ತಿಪ್ಪೆ ಗೊಬ್ಬರ ಅನ್ನುವಂಥದ್ದು ನಾವು ಪೌಷ್ಟಿಕಾಂಶಗಳು ಒಂದೇ ಕೊಡೋದಿಲ್ಲ, ಅದು ಪೌಷ್ಟಿಕಾಂಶಗಳು ಒಂದೇ ಇರ್ತದೆ. ಯಾಕಂದ್ರೆ ತಿಪ್ಪೆ ಗೊಬ್ಬರದಲ್ಲಿ ಸಾರಜನಕ ಇರ್ತದೆ, ರಂಜಕ ಇರ್ತದೆ, ಪೊಟಾಷ್ ಇರ್ತದೆ, ಸೂಕ್ಷ್ಮ ಪೌಷ್ಟಿಕಾಂಶಗಳು ಇರ್ತವೆ. ಅದರ ಜೊತೆಗೆ ಸಾವಯವ ಇಂಗಾಲ ಅನ್ನೋದಂಥದ್ದು ಭೂಮಿಯಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳಿಗೆ ಅದು ಆಹಾರ ಮತ್ತೆ ನೀರನ್ನು ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯ ಇರ್ತದೆ. ಹಾಗಾಗಿ ಮತ್ತೆ ನಿಮ್ಮ ಮಣ್ಣನ್ನ ಮೃದುವಾಗಿಡುತ್ತೆ. ನೀವೆಷ್ಟೇ ಪ್ರೆಷರ್ ಹಾಕಿ ಆ ಪ್ರೆಷರ್ ಅನ್ನ ಕುಶನ್ ತರ ಇಟ್ಕೊಳ್ಳುತ್ತದೆ. ಹೌದು, ಮತ್ತೆ ನೀರು ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯ ಈ ಇವಾಗ ನಾವು ಸಾವಯವ ಅಂಶ ಇಲ್ಲದೇ ಇರುವಂತಹ ಮಣ್ಣಿಗೆ ಮರಳಿಗೆ ಮೇಲ್ಗಡೆ ನೀರು ಹಾಕಿದ್ರೆ ಕೆಳಗಡೆಗೆ ಈಸಿಯಾಗಿ ಹೊರಟೋಗುತ್ತೆ, ನದಿ ತರ ಹಾಡ್ಕೊಂಡು ಹೊರಟೋಗುತ್ತೆ. ಅದೇ ಸಾವಯವ ಇಂಗಾಲ ಇರುವಂತಹ ಮಣ್ಣಿಗೆ ನೀವು ಮೇಲ್ಗಡೆ ನೀರು ಹಾಕಿದ್ರೆ ಅದು ಕಂಪ್ಲೀಟ್ ಆಗಿ ಹೀರ್ಕೊಳ್ಳುತ್ತೆ. ಅದು ಹೀರ್ಕೊಂಡು ಅದ್ರ ಹೊಟ್ಟೆ ತುಂಬಿದ ಆದ್ಮೇಲೆ ಹೆಚ್ಚಾಗಿ ನೀರು ಬಿಟ್ಟರೆ ಮಾತ್ರ ಹರಿತದೆ. ಅದೇ ಮರಳಲ್ಲಿ ಆಗಿರೋದಿಲ್ಲ, ಮರಳಲ್ಲಿ ಮೇಲ್ಗಡೆ ನೀರು ಹಾಕಿದ ತಕ್ಷಣ ಕೆಳಗಡೆಗೆ ಈಸಿಯಾಗಿ ಸಂಧಿಗಳಲ್ಲಿ ಬಂದ್ಬಿಡುತ್ತೆ. ಹಾಗಾಗಿ ಸಾವಯವ ಇಂಗಾಲ ಅಂಶ ಅನ್ನೋದು ರೈತರ ಪದಗಳಲ್ಲಿ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ತಿಪ್ಪೆ ಗೊಬ್ಬರದ ಅಂಶ. ಆ ತಿಪ್ಪೆ ಗೊಬ್ಬರದ ಅಂಶ ಇದ್ರೆ ಮಾತ್ರ ಮನೇಲಿ ನೀರು ಇಟ್ಕೊಳ್ಳೋದಾಗ್ಲಿ ಮತ್ತೆ ಅಲ್ಲಿರುವಂತಹ ಶಾಖವನ್ನ ಕಂಟ್ರೋಲ್ ಮಾಡೋದಾಗ್ಲಿ. ಕೇವಲ ಮರಳು ಮಾತ್ರ ಇದ್ರೆ ನಮಗೆ ಬಿಸಿ ಜಾಸ್ತಿ ಇರ್ತದೆ, ಆದ್ರೆ ಸಾವಯವ ಇಂಗಾಲದ ಅಂಶ ಜಾಸ್ತಿ ಇದ್ದಷ್ಟು ಮೇಲ್ಗಡೆ ಎಷ್ಟೇ ಬಿಸಿಲು ಬೀಳಲಿ ಅದನ್ನ ಕುಷನಿಂಗ್ ಎಫೆಕ್ಟ್ ಅಂತಾರೆ, ಬಫರಿಂಗ್ ಎಫೆಕ್ಟ್ ಅಂತಾರೆ. ಅದನ್ನ ಬೇಗ ಬೇರುಗಳಿಗೆ ಹೋಗದೇ ರೀತಿಯಾದಂತಹ ರೀತಿಯಲ್ಲಿ ತಡ್ಕೊಳುತ್ತೆ. ಶಾಖ ಆಗ್ಲಿ ಮತ್ತೆ ನೀರಾಗ್ಲಿ, ಬಿಸಿಲು ಜಾಸ್ತಿ ಬಿದ್ದಾಗ ಕೇವಲ ಮರಳು ಮಾತ್ರ ಇದ್ರೆ ನೀರು ಬೇಗ ಆವಿಯಾಗಿ ಹೊರಟೋಗುತ್ತೆ, ಅದನ್ನ ಎವಾಪರೇಷನ್ ಅಂತಾರ, ಅದು ಹೊರಟೋಗುತ್ತೆ. ಆದರೆ ಸಾವಯವ ಇಂಗಾಲ ಇದ್ರೆ ಅದು ಬೇಗ ಹೋಗೋದಿಲ್ಲ, ಅದು ತಡೀತದೆ. ಶಾಖ ಆಗೋದು ಲೇಟು, ಬಿಡೋದು ಲೇಟು. ಆವಾಗ ಬೇರುಗಳಿಗೆ ತಂಪಾಗಿ ಇರ್ತದೆ, ಮತ್ತೆ ಬೇರುಗಳು ಬೇರು ಬಿಡೋದಕ್ಕೆ ಮರಳು ಮಾತ್ರ ಇದ್ರೆ ಅಲ್ಲಿ ನಿಮಗೆ ಫೋರ್ಸ್ ಅನ್ನೋದು ಡೆವಲಪ್ ಆಗೋದಿಲ್ಲ. ಅವಾಗ ಸಾವಯವ ಅಂಶಗಳೇನಾದ್ರೂ ಜಾಸ್ತಿ ಇದ್ರೆ ಬೇರು ಬಿಟ್ಕೊಳ್ಳೋದಕ್ಕೂ ಸಹ ನಿಮಗೆ ಅವಕಾಶ ಇರ್ತದೆ, ಬೇರು ಆಳಕ್ಕೆ ಹೋಗೋದಾಗ್ಲಿ. ಮತ್ತೆ ಇನ್ನೊಂದು ಸೂಕ್ಷ್ಮಾಣುಜೀವಿಗಳು, ನಾವು ಯಾವುದೇ ರೀತಿಯಾದಂತಹ ರಾಸಾಯನಿಕಗಳನ್ನು ಭೂಮಿಗೆ ಹಾಕಿದ್ರು ಸಹ ಅದು ಎಲ್ಲನೂ ಸಹ ನೇರವಾಗಿ ಬೆಳೆಗಳು ಬೇರುಗಳನ್ನು ತಗೊಳ್ಕೊಳ್ಳೋ ಪ್ರಮಾಣದಲ್ಲಿ ಆ ಫಾರ್ಮಲ್ ಇರುವುದಿಲ್ಲ, ಆ ರೂಪದಲ್ಲಿ ಇರುತ್ತದೆ. ಸೂಕ್ಷ್ಮಜೀವಿಗಳು ಏನಪ್ಪ ಮಾಡ್ತಾವಪ್ಪ ಅಂತ ಹೇಳಿದ್ರೆ, ಸಾವಯವ ಇಂಗಾಲ ಜಾಸ್ತಿ ಇರೋ ಭೂಮಿಗಳಲ್ಲಿ ಮಾತ್ರ ಸೂಕ್ಷ್ಮಜೀವಿಗಳು ಇರ್ತವೆ. ಯಾಕಂದ್ರೆ ಸೂಕ್ಷ್ಮಜೀವಿಗಳಿಗೆ ಕಾರ್ಬನ್ ಸೋರ್ಸ್ ಅಂತಾರೆ. ಇವಾಗ ನಾವು ಹೇಗೆ ಉಸಿರಾಟದಲ್ಲಿ ನಮ್ಗೆ ಕಾರ್ಬನ್ ಸಿಗ್ತಾ ಇದೆ, ತಿನ್ನೋದ್ರಲ್ಲಿ ಕಾರ್ಬನ್ ಸಿಗ್ತದೆ, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಎಷ್ಟು ಮುಖ್ಯ ಅನ್ನೋ ನಾವು ಬದುಕೋದಕ್ಕೆ, ಸೂಕ್ಷ್ಮಜೀವಿಗಳಿಗೂ ಅಷ್ಟೇ ಮುಖ್ಯ. ಹಾಗಾಗಿ ಆ ಕಾರ್ಬನ್ ಸೋರ್ಸ್ ಅನ್ನೋದು ಸಾವಯವ ಇಂಗಾಲದಿಂದ ಸಿಗುತ್ತೆ. ಸೊ ಆ ಸಾವಯವ ಇಂಗಾಲ ಎಲ್ಲಿರ್ತವೆ, ಸೂಕ್ಷ್ಮಜೀವಿಗಳಲ್ಲಿ ಇರ್ತವೆ. ಸೂಕ್ಷ್ಮಜೀವಿಗಳಲ್ಲಿ ಇರ್ತವೋ ಅವಾಗ ಪೋಷಕಾಂಶಗಳು ಗಿಡಗಳಿಗೆ ಸಿಗದೇ ಇರುವಂತ ರೂಪದಿಂದ ಸಿಗೋ ರೂಪಕ್ಕೆ ಅಡಿಗೆ ಮಾಡಿಡುವಂತ ಕೆಲಸಗಳನ್ನ ಅವು ಮಾಡ್ತವೆ. ಅವು ಇರ್ಬೇಕಪ್ಪ ಅಂದ್ರೆ ಸಾವಯವ ಇಂಗಾಲ ಇರಲೇಬೇಕು. ಸೊ ಹಾಗಾಗಿ ಸಾವಯವ ಇಂಗಾಲ ಅಂಶ ಭೂಮಿಯಲ್ಲಿ ತುಂಬಾ ಮುಖ್ಯ. ಯಾವುದೇ ರಾಸಾಯನಿಕ ಕೃಷಿಗಳು ಮಾಡಲಿ ಅಥವಾ ನೈಸರ್ಗಿಕ ಕೃಷಿ ಮಾಡಲಿ ಅಥವಾ ಸಾವಯವ ಕೃಷಿ ಮಾಡಲಿ ಅಥವಾ ನೀವು ಇವಾಗ ಹೊಸದಾಗಿ ಬಂದ ಪರ್ಮಾಕಲ್ಚರ್ ಅಂತಾಗ್ಲಿ, ಪರ್ಮಾಕಲ್ಚರ್ ಅಂದ್ರೆ ಪರ್ಮನೆಂಟ್ ಅಗ್ರಿಕಲ್ಚರ್ ಅಂತ, ಈ ತರ ಯಾವುದೇ ಕೃಷಿ ಮಾಡಲಿ ಆ ಭೂಮಿಗಳಲ್ಲಿ ಸಾವಯವ ಇಂಗಾಲ ಇರಲೇಬೇಕು. ಸಾವಯವ ಇಂಗಾಲ ಅಂದ್ರೆ ತಿಪ್ಪೆ ಗೊಬ್ಬರದ ಅಂಶ, ಅದಿದ್ರೆ ಮಾತ್ರ ವ್ಯವಸಾಯ ಮಾಡೋದಕ್ಕೆ ಸಾಧ್ಯ. ವ್ಯವಸಾಯ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಯಾವಾಗ ಇಳುವರಿ ಚೆನ್ನಾಗಿ ಬರುತ್ತೆ, ಯಾವಾಗ ಬೆಳೆಗಳು ಚೆನ್ನಾಗಿ ಬರುತ್ತದೆ, ಯಾವಾಗ ಖರ್ಚು ಕಡಿಮೆ ಇರ್ತದೆ, ಯಾವಾಗ ಗಿಡಗಳು ಆರೋಗ್ಯವಾಗಿರ್ತವೋ, ಯಾವಾಗ ಅದರದ್ದು ಮ್ಯಾನೇಜ್ಮೆಂಟ್ ಕಡಿಮೆ ಇರ್ತದೋ, ಅಂತಹ ಕೃಷಿ ಒಂದು ಜಾಸ್ತಿ ವರ್ಷಗಳು ನಡೀತದೆ. ಯಾವಾಗ ಸಾವಯವಂಶ ಇಲ್ಲದೆ ಇರುವಂತ ವ್ಯವಸಾಯ ಮಾಡಕ್ ಹೋಗ್ತಾರೋ ಅದು ವ್ಯವಸಾಯ ಮಾಡಕ್ ಆಗೋದೇ ಇಲ್ಲ. ಅವತರ ಸ್ವಲ್ಪ ಸ್ವಲ್ಪ ಇರೋ ಸಾವಯವಂಶ ಇರೋ ತನಕ ನಡೀತದೆ ವ್ಯವಸಾಯ, ಅದಾದ್ಮೇಲೆ ಬಿದ್ದೋಗುತ್ತೆ. ಹಾಗಾಗಿ ಮಣ್ಣು ಆರೋಗ್ಯವಾಗಿರ್ಬೇಕಪ್ಪ ಅಂತ ಹೇಳಿದ್ರೆ ಸಾವಯವ ಅಂಶ ಅನ್ನೋದು ತುಂಬಾ ಮುಖ್ಯವಾದದ್ದು. ಅದು ಸಹ ಮಣ್ಣು ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ ಎಷ್ಟು ಅಂಶ ಇದೆ ಅಂತ. ಅದು ಇರಬೇಕಾಗಿರುವಂತಹದ್ದು ನಮ್ಮ ಭೂಮಿಗಳಲ್ಲಿ 0.5 ಇಂದ 0.75% ಇರ್ತಾರೆ. ಪರ್ಸೆಂಟೇಜ್ ಅನ್ನೋ ಪ್ರಕಾರ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ 100 ಕೆಜಿ ನೀವೇನಾದ್ರೂ ಮಣ್ಣು ತಗೊಂಡ್ರೆ ಅದರಲ್ಲಿ 0.25 ಇಂದ 0.75 ಕೆಜಿಯಷ್ಟು ನಮಗೆ ಸಾವಯವ ಅಂಶ ಇರಬೇಕು. ಅದು ಏನು ವಿಜ್ಞಾನಿಗಳು ಹೇಳಿರುವಂತದ್ದು. ಆದ್ರೆ ಪ್ರಕೃತಿಯಲ್ಲಿ ನಿಮ್ಮ ಭೂಮಿ ಚೆನ್ನಾಗಿರ್ಬೇಕಪ್ಪ ಅಂತ ಹೇಳಿದ್ರೆ ನಿಮ್ಗೆ 1-2 ಕೆಜಿಯಷ್ಟು ಪ್ರಮಾಣದಷ್ಟು ಸಾವಯವ ಅಂಶ ಇದೆ ಅಂದ್ರೆ 1-2% ಅಷ್ಟೇನಾದ್ರೂ ಸಾವಯವ ಅಂಶ ಇದ್ರೆ ಮಾತ್ರ 100 ಕೆಜಿ ಮಣ್ಣು ತಗೊಂಡ್ರೆ ಅದ್ರ 1-2 ಕೆಜಿ ಸಾವಯವ ಅಂಶ ಇರಬೇಕು. ಆ ರೀತಿ ನಾವು ಮಣ್ಣಿದ್ರೆ ಆ ಮಣ್ಣಿನಲ್ಲಿ ವ್ಯವಸಾಯ ಚೆನ್ನಾಗಿ ಮಾಡಕ್ ಸಾಧ್ಯ, ವ್ಯವಸಾಯ ಜಾಸ್ತಿ ವರ್ಷಗಳು ಮಾಡಕ್ ಸಾಧ್ಯ. ನೀವೇನೇ ವಾತಾವರಣದ ವೈಪರೀತ್ಯಗಳು, ಹೆಚ್ಚು ಮಳೆ ಬರಲಿ ಅಥವಾ ಹೆಚ್ಚು ಬಿಸಿಲು ಬರಲಿ ಅಥವಾ 1-15 ದಿನ ಮಳೆ ಇಲ್ಲದೇ ಇರಲಿ, ಆ ತರ ಸಮಸ್ಯೆಗಳನ್ನು ಸಹ ತಡ್ಕೊಂಡು ವ್ಯವಸಾಯ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಸಾವಯವ ಅಂಶ ಅಷ್ಟಿರ್ಬೇಕು. ಆದ್ರೆ ನೀವು ಕೇಳಿದ ಪ್ರಶ್ನೆಗೆ ಭಾರತ ದೇಶದಲ್ಲಿ ಎಷ್ಟಿದೆಯಪ್ಪ ಸಾವಯವ ಅಂಶ ಅಂತ ಹೇಳಿದ್ರೆ 0.03% ಅಷ್ಟಿದೆ. ಅಂದ್ರೆ ಅದ್ರ ಲೆಕ್ಕದ ಪ್ರಕಾರ 100 ಕೆಜಿಗೆ ಎಷ್ಟು ಬರುತ್ತೆ, ಲೆಸ್ ದನ್ 30 ಗ್ರಾಂ ಬರುತ್ತೆ, 30 ಗ್ರಾಂ ಬರುತ್ತೆ. 30 ಗ್ರಾಂಗಿಂತ ಕಡಿಮೆ ಇದೆ. 30 ಗ್ರಾಂಗಿಂತ ಕಡಿಮೆ ಇರೋ ಮಣ್ಣಿನಲ್ಲಿ ನಾವ್ ಏನ್ ವ್ಯವಸಾಯ ಮಾಡ್ತೀವಿ, ಮತ್ತೆ ರಾಸಾಯನಿಕಗಳು ಹೆಚ್ಚಾಗದಷ್ಟು ಸಾವಯವ ಅಂಶ ಕಾರ್ಬನ್ ಇಂದ ಕಾರ್ಬನ್ ಡೈಆಕ್ಸೈಡ್ ಆಗಿ ಹೊರಟೋಗುತ್ತೆ ಮೇಲ್ಗಡೆಗೆ. ನಾವು ಹೆಚ್ಚು ಉಳುಮೆ ಮಾಡೋದ್ರಿಂದ, ಹೆಚ್ಚು ನೈಟ್ರೋಜನ್ ಫರ್ಟಿಲೈಸರ್ಸ್ ಅಂದ್ರೆ ಸಾರಜನಕದ ರಸಗೊಬ್ಬರಗಳನ್ನು ಹೆಚ್ಚಾಗಿ ಹಾಕೋದ್ರಿಂದ ಅವೆಲ್ಲ ಬೇರೆ ಮಾರ್ಪಾಡಾಗ್ಬಿಟ್ಟು ಹೊರಟೋಗುತ್ತೆ. ಹಾಗಾಗಿ ಸಾವಯವ ಇಂಗಾಲ ತುಂಬಾ ಮುಖ್ಯ. ಅದು ಪ್ರತಿ ವರ್ಷ ಹಾಕೋದಂತೂ ತುಂಬಾ ಮುಖ್ಯ. ಯಾಕಪ್ಪ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ವರ್ಷಕ್ಕೆ 1 ಬೆಳೆ 2 ಬೆಳೆ ತೆಗೀತಾ ಇತ್ತು. ಈಗ 3-4 ಬೆಳೆ, 3-4 ಬೆಳೆಯಲ್ಲಿ ಇವಾಗ ತುಂಬಾ ಇಂಟೆನ್ಸಿವ್ ಕ್ರಾಪಿಂಗ್ ಮಾಡ್ತಾ ಇದ್ದಾರೆ. ಮತ್ತೆ ಇಂಟೆನ್ಸಿವ್ ಕಲ್ಟಿವೇಶನ್, ಹೆಚ್ಚು ಉಳುಮೆ ಮಾಡೋದಾಗ್ಲಿ, ಹೆಚ್ಚು ಬೆಳೆ ಬೆಳೆಯೋದಾಗ್ಲಿ, ಅವಾಗ ಬೆಳೀತಾ ಇದ್ದಂತಹ ಬೆಳೆಗಳಿಗೆ ಸಾವಯವಂಶ ಕಡಿಮೆ ಇದ್ರೂ ಬೆಳೀತಾ ಇತ್ತು. ಇವಾಗ ಹೆಚ್ಚು ಸಾವಯವಂಶ ಬೇಕು, ಹೆಚ್ಚು ಪೋಷಕಾಂಶಗಳು ಬೇಕು. ಹಾಗಾಗಿ ಹೆಚ್ಚು ಸಾವಯವ ಇಂಗಾಲವನ್ನು ನಾವು ಭೂಮಿಯಲ್ಲಿ ಮೇಂಟೈನ್ ಮಾಡಿದ್ರೆ ಸಹ ನಾವು ಇಂದು ವ್ಯವಸಾಯ ಮಾಡೋದಕ್ಕೆ ಸಾಧ್ಯ. ಯಾಕಪ್ಪ ಅಂತ ಹೇಳಿದ್ರೆ ಇನ್ನೊಂದು ವಿಚಾರ, ಹೆಚ್ಚು ಜನರಿಗೆ ಊಟ ಕೊಡಬೇಕು ಅಂತಾರೆ. ಹೆಚ್ಚು ಜನರಿಗೆ ಊಟ ಕೊಡ್ಬೇಕಪ್ಪ ಅಂತ ಹೇಳಿದ್ರೆ ಹೆಚ್ಚು ಸಾವಯವ ಇಂಗಾಲ ಇರುವಂತಹ ಭೂಮಿಗಳನ್ನು ಸಹ ಇಟ್ಕೋಬೇಕಲ್ವಾ? ಇಲ್ಲಾಂದ್ರೆ ಸಾವಯವ ಇಂಗಾಲ ಇಲ್ಲ ಅಂತ ಹೇಳಿದ್ರೆ ಅದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಪ್ರೊಡಕ್ಟಿವಿಟಿಗೆ. ಸಾವಯವ ಇಂಗಾಲ ಜಾಸ್ತಿ ಇದ್ರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಅದು ಉತ್ಪಾದಕತೆ. ಸಾವಯವ ಇಂಗಾಲ ಕಡಿಮೆ ಇದ್ರೆ ಉತ್ಪಾದಕತೆ ಕಡಿಮೆ ಆಗುತ್ತೆ, ಜಾಸ್ತಿ ಜನ ಅಂತೂ ಕಡಿಮೆ ಆಗ್ತಾ ಇಲ್ಲ. ಹಾಗಾಗಿ ರೈತರು ಆಗ್ಲಿ, ವಿಜ್ಞಾನಿಗಳಾಗ್ಲಿ, ಯಾರೇ ಆಗ್ಲಿ, ಸಾವಯವ ಇಂಗಾಲವನ್ನ ಗಮನದಲ್ಲಿ ಇಟ್ಕೊಂಡು ವ್ಯವಸಾಯ ಭೂಮಿನ ಅವರು ಮೇಂಟೈನ್ ಮಾಡ್ತಾ ಹೋಗ್ಬೇಕಾಗುತ್ತೆ.
2: ನೀವು ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳ್ಬಿಟ್ಟು ಒಂದು ಟಾಪಿಕ್ ಬಗ್ಗೆ ಇದರಲ್ಲೇ ಮಾತಾಡಿದ್ರಿ, ಸಾವಯವ ಇಂಗಾಲದಲ್ಲೇ. ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಅಂತ ಹೇಳ್ಬಿಟ್ಟು ಇದು ಕಿಚನ್ ತರ ಆಕ್ಟ್ ಮಾಡುತ್ತೆ, ಅಂದ್ರೆ ಕುಕ್ ಮಾಡಿ ಇಡುತ್ತೆ. ಅಂದ್ರೆ ಊಟನ ಹೇಗೆ ಮನೆಯಲ್ಲಿ ಕುಕ್ ಮಾಡ್ತಾರೋ, ಒಂದು ರೂಮ್ ಇರುತ್ತೆ ಅದಕ್ಕೆ ಸಪರೇಟ್ ಆಗಿ ಕಿಚನ್ ಅಂತ, ಆತರ ಕಾರ್ಯನ ಮಣ್ಣಲ್ಲಿ ಈ ಸೂಕ್ಷ್ಮಾಣು ಜೀವಿಗಳು ಮಾಡ್ತವೆ ಅಂತ ಹೇಳಿದ್ವಿ. ಅದನ್ನ ನಾವು ಪ್ರೆಸೆಂಟ್ ನಮ್ಮ ಸೊಸೈಟಿ ಬಗ್ಗೆನು ಥಿಂಕ್ ಮಾಡಿದ್ರೆ, ಅಂದ್ರೆ ಒಂದ್ ಮನೆಯಲ್ಲಿ ಒಂದ್ ಕಿಚನ್ ಸ್ಟ್ರಾಂಗ್ ಆಗಿದ್ರೆ ಮನೆಯಲ್ಲಿರುವಂತ ಸಂಬಂಧನೂ ಚೆನ್ನಾಗಿರುತ್ತೆ, ಮನೆನೂ ಬೆಳವಣಿಗೆ ಆಗುತ್ತೆ. ಅದೇ ತರ ಮಣ್ಣಲ್ಲಿ ಸಹ ಈ ಸೂಕ್ಷ್ಮಾಣು ಜೀವಿಗಳು ಸ್ಟ್ರಾಂಗ್ ಆಗಿದ್ರೆ ಮಣ್ಣು ಕೂಡ ತುಂಬಾ ಫರ್ಟೈಲ್ ಆಗಿರುತ್ತೆ, ಮಣ್ಣು ಸ್ಟ್ರಾಂಗ್ ಆಗಿರುತ್ತೆ ಅಂತ ನನಗೆ ಅನಿಸ್ತಿದೆ. ನಾನು ರೀಸೆಂಟ್ ಆಗಿ ಒಂದು ರಿಪೋರ್ಟ್ ನೋಡಿದ ಪ್ರಕಾರ, ಇಫ್ ಕಿಚನ್ ಫೈಲ್ಸ್ ಫ್ಯಾಮಿಲಿ ಫೈಲ್ಸ್ ಅಂತೆ. ಅದೇ ತರ ಮಣ್ಣಲ್ಲೂ ಸಹ ಈ ಸೂಕ್ಷ್ಮಾಣು ಜೀವಿಗಳು ಫೈಲ್ ಆದ್ರೆ ಮಣ್ಣು ಕೂಡ ಫೈಲ್ ಆಗುತ್ತೆ ಅಂತ ನಾನು ಕನ್ಕ್ಲೂಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ.
1: ಸೂಕ್ಷ್ಮಾಣು ಜೀವಿಗಳು ಸಹ ತುಂಬಾ ಮುಖ್ಯವಾದ ಕೆಲಸ ಮಾಡ್ತವೆ. ಮುಖ್ಯವಾದ ಕೆಲಸ ಅಲ್ಲ, ಅವು ಕೆಲಸ ಮಾಡಿದ್ರೇನೆ ವ್ಯವಸಾಯ ನಡೆಯುವಂಥದ್ದು ಸೂಕ್ಷ್ಮಾಣು ಜೀವಿಗಳು. ಯಾಕಂದ್ರೆ ಅವು ನೇರವಾಗಿ ಕಣ್ಣಿಗೆ ಕಾಣೋದಿಲ್ಲ. ನಾವು ಟ್ರ್ಯಾಕ್ಟರ್ಗಳು ಒಳಗಡೆ ಕೂಲೋದು ಕಾಣುತ್ತೆ, ಟ್ರ್ಯಾಕ್ಟರ್ ಮುಖ್ಯಾಂತರ ಮನುಷ್ಯನಿಗೆ ನೇರವಾಗಿ ಗೊತ್ತಾಗುತ್ತೆ. ನಾವು ಅಲ್ಲಿ ಎರೆಹುಳುಗಳು ನೇರವಾಗಿ ಕಾಣುತ್ತವೆ, ಎರೆಹುಳುಗಳು ಮುಖ್ಯ ಅಂತ ಗೊತ್ತಾಗುತ್ತೆ. ಮತ್ತೆ ಬೆಳೆ ಚೆನ್ನಾಗಿ ಬರ್ತಾ ಇದೆ ಇಲ್ವಾ ಅಥವಾ ಬೇರೆ ಕಳೆಗಳಿದಾವ ಇಲ್ವಾ ಅನ್ನೋದು ಗೊತ್ತಾಗುತ್ತೋ ಬೇಕು ಬೇಡ ಅಂತ ನಿರ್ಧಾರ ಮಾಡ್ತಾರೆ. ಆದ್ರೆ ಸೂಕ್ಷ್ಮಾಣು ಜೀವಿಗಳು ಕಣ್ಣಿಗೆ ಕಾಣೋದಿಲ್ಲ, ಅದಕ್ಕಾಗಿ ಅವು ತುಂಬಾ ಲೇಟ್ ಆಗಿ ತುಂಬಾ ಬೆಳಕಿಗೆ ಬಂದಿರುವಂತಹ ಅಂಶ. ಹಾಗಾಗಿ ಸೂಕ್ಷ್ಮ ನಿಜವಾಗ್ಲೂ ಹೇಗಪ್ಪ ಅಂತ ಹೇಳಿದ್ರೆ, ನೀವು ಕಿಚನ್ ಅಂತ ಹೇಳಿದ್ರೆ ಕಿಚನ್ ಅಲ್ಲಿ ಎಲ್ಲಾ ಮೆಟೀರಿಯಲ್ಸ್ ಇದಾವೆ. ಎಲ್ಲಾ ಬೇಕಾದ ಅಡಿಗೆಗೆ ಬೇಕಾದ ಸ್ಟೌವ್ ಇದೆ, ಗ್ಯಾಸ್ ಇದೆ, ತರಕಾರಿಗಳಿದ್ದಾವೆ, ಬೇಳೆಕಾಳುಗಳಿದ್ದಾವೆ, ಧಾನ್ಯಗಳಿದ್ದಾವೆ, ಎಲ್ಲ ಇದಾವೆ. ಆದ್ರೆ ಅಡಿಗೆ ಮಾಡಿರೋರು ಯಾರು ಇಲ್ಲ. ಒಳ್ಳೆ ಕುಕ್ ಇರ್ಬೇಕಲ್ಲಿ. ಆ ಕುಕ್ ಕೆಲಸ ಸೂಕ್ಷ್ಮಾಣುಜೀವಿಗಳು ಮಾಡ್ತವೆ. ಯಾವಾಗ ಕಿಚನ್ ಫೇಲ್ಸ್ ಅಂತಾರೋ, ಫ್ಯಾಮಿಲಿ ಫೇಲ್ಸ್ ಅಂದ್ರೆ ಫ್ಯಾಮಿಲಿ ಆರೋಗ್ಯ ಇರೋದಿಲ್ಲ. ಯಾವಾಗಲೂ ಹೊರಗಡೆ ಹೋಟ್ಲ್ ಇಂದ ತಗೊಂಡು ತಿಂತಿದ್ದೆ ನಿಷ್ಠ ಆರೋಗ್ಯ. ಮತ್ತೆ ರೀತಿ ವ್ಯವಸಾಯದಲ್ಲೂ ಅಷ್ಟೇ, ಅಲ್ಲಿ ಕಿಚನ್ ಚೆನ್ನಾಗಿದ್ಯಾ ಇಲ್ವಾ ಅನ್ನೋದು, ಕಿಚನ್ ಯಾವ ಕೆಲಸ ಮಾಡ, ಸಾವಯವ ಅಂಶ ಇದೆಯಾ ಇಲ್ವಾ. ಸಾವಯವ ಅಂಶಗಳು ಚೆನ್ನಾಗಿದ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ಕುಕ್ ಬಂದ್ಬಿಡ್ತಾರೆ. ಯಾವಾಗ ಅಲ್ಲಿ ಸ್ಟೌವ್ ಇದೆ, ಗ್ಯಾಸ್ ಇದೆ, ಎಲ್ಲಾ ಮೆಟೀರಿಯಲ್ಸ್ ಇದಾವ ಅಂತ ಹೇಳಿದ್ರೆ ಯಾರೋ ಒಬ್ರು ಬರ್ತಾರೆ ಅಡಿಗೆ ಮಾಡ್ಕೊಳಕ್ಕೆ ಅಲ್ವಾ. ಒಂದಿಲ್ಲ ಒಂದಿದೆ ಅಂದ ತಕ್ಷಣ ಕೆಲವರು ಬರೋದಿಲ್ಲ. ಹಾಗಾಗಿ ಸೂಕ್ಷ್ಮಾಣುಜೀವಿಗಳು ನಮಗೆ ಅಲ್ಲಿ ಕುಕ್ ತರ ಕೆಲಸ ಮಾಡಿ ಅಲ್ಲಿ ಬೇಕಾಗಿರೋ ಧಾನ್ಯಗಳು ಕೆಲವೇ, ಬಟ್ ಅದರಲ್ಲಿ ವಿಧ ವಿಧವಾದ ಖಾದ್ಯಗಳನ್ನು ಮಾಡಿ ತಿಂತಾರಲ್ವಾ. ಅದೇ ರೀತಿ ಸೂಕ್ಷ್ಮಾಣುಜೀವಿಗಳು ಕೆಲವೇ ಇರ್ತವೆ. ಹಸು ಗಿಡಗಳಿಗೆ ಬೇಕಾಗಿರುವಂತಹ ಹಲವಾರು ಪೋಷಕಾಂಶಗಳನ್ನ ಅವು ಬೇರೆ ಬೇರೆ ರೀತಿಯಲ್ಲಿ ತಯಾರು ಮಾಡಿ ಗಿಡಗಳಿಗೆ ಕೊಡ್ತವೆ. ಹಾಗಾಗಿ ಸೂಕ್ಷ್ಮಾಣುಜೀವಿಗಳು ಸಾವಯವ ಇಂಗಾಲ ಅದು ತುಂಬಾ ಮುಖ್ಯ. ಅವುಗಳ ಪ್ರಮಾಣ ಹೇಗಿದೆ, ಎಷ್ಟಿದೆ, ಏನ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಮಣ್ಣು ಪರೀಕ್ಷೆ ಅನ್ನೋದು ತುಂಬಾ ಸಹಾಯ ಆಗುತ್ತೆ. ಹಾಗಾಗಿ ಈ ಮೂರು ಅಂಶಗಳನ್ನ ರೈತರು ಗಮನದಲ್ಲಿ ಇಟ್ಕೊಂಡು ವ್ಯವಸಾಯ ಮಾಡಿದ್ರೆ ವ್ಯವಸಾಯಕ್ಕೆ ಉಳಿಗಾಲ ಇದೆ, ಇಲ್ಲ ಅಂತ ಹೇಳಿದ್ರೆ ವ್ಯವಸಾಯ ಬೇಗ ಕ್ಲೋಸ್ ಮಾಡ್ಬೇಕಾಗುತ್ತೆ. ಮರುಭೂಮಿ ಆಗೋ ಅವಕಾಶಗಳು ತುಂಬಾ ಹತ್ತಿರದಲ್ಲೇ ಇದಾವೆ. ಇದೇ ರೀತಿಯಾದ ವ್ಯವಸಾಯ ರಾಸಾಯನಿಕಗಳ ಬಳಕೆ ಇದೇ ರೀತಿ ಮುಂದುವರೆದ್ರೆ ಇನ್ನು ಮುಂಬರುವಂತಹ ಒಂದು 30-40 ವರ್ಷಗಳಲ್ಲಿ ಯಾವುದೇ ರೀತಿಯಾದ ಬೆಳೆ ಬೆಳೆಯೋದಕ್ಕಾಗೋದಿಲ್ಲ.
2: ಅಂದ್ರೆ ನಮ್ಮ ಮಣ್ಣು ಫಲವತ್ತತೆಯನ್ನೆಲ್ಲ ಕಳ್ಕೊಂಡು ನಾವು ಯಾವುದೇ ಬೆಳೆ
1: ಬೆಳೆಯೋದಕ್ಕಾಗೋದಿಲ್ಲ.
2: ಸುಮ್ನೆ ಜಮೀನ್ ಇರುತ್ತೆ, ಆದ್ರೆ ಏನು ಬೆಳೆ ಬರೋದಿಲ್ಲ,
1: ಏನು ಬೆಳೆ ಬರೋದಿಲ್ಲ. ನಿಮ್ಗೆ ಎಲ್ಲಾ ಅಂಶಗಳಿದ್ದು, ರಸಗೊಬ್ಬರಗಳಿದ್ದು, ಬೇರೆ ಬೀಜಗಳಿದ್ದು ಎಲ್ಲಾ ಇದ್ರು ಸಹ ಮಣ್ಣಲ್ಲಿ ಸಾವಯವ ಅಂಶ ಇಲ್ಲ ಅಂತ ಹೇಳಿದ್ರೆ ಉತ್ಪಾದಕತೆ ಇರೋದಿಲ್ಲ. ಉತ್ಪಾದಕತೆ ಇಲ್ಲ ಅಂತ ಹೇಳಿದ್ರೆ ಅವು ಹುಟ್ಟುತ್ತವೆ, ಹಂಗೆ ಒಣಗೋಗ್ತವೆ, ಸತ್ತೋಗ್ತವೆ, ಅಂದ್ರೆ ಮರುಭೂಮಿ ತರ ಆಗೋಗುತ್ತೆ. ಹಾಗಾಗಿ ಇದು ತುಂಬಾ ಮುಖ್ಯ.
2: ತುಂಬಾ ಧನ್ಯವಾದಗಳು ಸರ್, ಈ ದಿನ ಈ ಸರಣಿಯಲ್ಲಿ ಮಣ್ಣಿನ ಪರೀಕ್ಷೆ ಬಗ್ಗೆ, ಹಾಗೆ ಸಾವಯವದ ಇಂಗಾಲದ ಬಗ್ಗೆ, ಮತ್ತೆ ಸೂಕ್ಷ್ಮಾಣುಜೀವಿಗಳ ಬಗ್ಗೆ ಸುವಿಸ್ತಾರವಾಗಿ ವಿವರಿಸಿದ್ದೀರಾ. ಇದರಿಂದ ನಮ್ಮ ಕೇಳುಗರಿಗೆ ತುಂಬಾ ಉಪಯೋಗ ಆಗುತ್ತೆ. ತುಂಬಾ ಧನ್ಯವಾದ.
1: ಥ್ಯಾಂಕ್ ಯು ಸರ್.
3: ಕೇಳುಗರೆ, ಇದುವರೆಗೂ ಕೇಳಿದಿರಲ್ಲವೇ ಮಣ್ಣಿನ ಪರೀಕ್ಷೆ ಯಾಕೆ ಮಾಡಿಸಬೇಕು, ಇದರ ಮಹತ್ವ ಬಗ್ಗೆ ತುಂಬಾ ಅರ್ಥಪೂರ್ಣವಾಗಿ ನಮ್ಮ ಪ್ರೀತಿಯ ರೈತರಿಗೆ ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಮೇಡಮ್.
3: ಕೇಳುಗರೆ, ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅದುವರೆಗೂ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ನಮ್ಮ ಧ್ವನಿ 90.4 MHz FM ನಲ್ಲಿ.

0: சம்பத்மதி.
1: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है।
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in

0: సంవత్సరి.
1: ಆತ್ಮೀಯ ಕೇಳಿದರೆ, ಈ ದಿನದ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಹನಿ ನೀರಾವರಿ ಉಪಯೋಗಗಳ ಕುರಿತು ಸಂದರ್ಶನ ಕಾರ್ಯಕ್ರಮ ಮೂಡಿಬರಲಿದೆ. ಈ ಕಾರ್ಯಕ್ರಮಕ್ಕೆ ಪ್ರಗತಿಪರ ರೈತರಾದಂತಹ ಗೋವಿಂದಾಚಾರ್ಯವರು ಹಾಜರಿದ್ದಾರೆ. ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮವನ್ನು ನಡೆಸಿಕೊಡಲು ನಮ್ಮ ರೇಡಿಯೋ ಕೇಂದ್ರದಿಂದ ನಿಮ್ಮ ಬಾನುಲಿ ಗೆಳೆಯ ಅಂಬಿಯವರು. ಸರ್, ನಮಸ್ಕಾರ.
2: ನಮಸ್ಕಾರ. ಗೋವಿಂದಾಚಾರ್ಯ, ನಮ್ದು ಯಾಚನಹಳ್ಳಿ, ಮುದಿಕೋಟೆ, ಬಂಗಾರಪೇಟೆ ತಾಲೂಕು, ಕೋಲಾರ ಜಿಲ್ಲೆ. ನಾವು ಮೊದಲು ನೀರಾವರಿ ಪದ್ಧತಿಯಲ್ಲಿ ನೀರು ಕಟ್ಟಿ ಈ ಥರ ಬೇಸಾಯ ಮಾಡ್ತಾ ಇದ್ವಿ. ಇವಾಗ ಏನಿದ್ರು ಹನಿ ನೀರಾವರಿ ಪದ್ಧತಿ ಅಂತ ಹೇಳ್ಬಿಟ್ಟು ಮಾಡಿಕೊಂಡು ಎಲ್ಲ ಡ್ರಿಪ್ ಮುಖಾಂತರ ನೀರು ಹರಿಸೋ ಕೆಲಸ ಮಾಡ್ತಾ ಇದ್ವಿ.
1: ಸರ್, ಈಗ ಮೊದಲಿಗೆ ನಿಮ್ಮ ಪರಿಚಯ ತಿಳಿಸ್ರಿ. ತಾವು ತಮ್ಮ ಒಂದು ವಿದ್ಯಾರ್ಹತೆ ಮತ್ತು ತಮ್ಮ ಒಂದು ಕುಟುಂಬದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳಿಸಿ ಸರ್.
2: ನಮ್ದು ಬಂದು PUC ಕ್ವಾಲಿಫಿಕೇಶನ್. ನಾನು ಬಂದು ವ್ಯವಸಾಯ ಮಾಡ್ಕೊಂಡು ಇದ್ದೀನಿ. ನಮ್ಮ ಮನೆಯಲ್ಲಿ ನಾವು ಮೂರು ಜನ ಇದ್ದೀವಿ, ಇಬ್ರು ಗಂಡಮಕ್ಳು, ಒಂದು ಟೋಟಲ್ ಮೂರು ಜನ.
1: ಸರ್, ಈಗ ಒಂದು ಹಿಂದಿನ ಕಾಲದಲ್ಲಿ ಸುಮಾರು ಒಂದು 10 ವರ್ಷ ಹಿಂದ್ಗಡೆ ಯಾರಾದ್ರೂ ಒಂದು ಸ್ವಲ್ಪ PUC ಮತ್ತೆ ಒಂದು SSLC ಆಗಿರುವಂತ ಮಕ್ಕಳಿಗೆ ಒಂದು ಕೆಲಸಕ್ಕೆ ಹೋಗ್ಬೇಕು, ಮತ್ತೆ ನಾನು ಗೌರ್ಮೆಂಟ್ ನೌಕರಿ ಆಗ್ಬೇಕು, ಇಲ್ಲ ಪ್ರೈವೇಟ್ ಅಲ್ಲಾದ್ರೂ ಕೆಲಸ ಮಾಡ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆದ್ರೆ ತಮಗೆ ಒಂದು ಆತರ ಒಂದು ಆಸೆ ಏನು ಇರ್ಲಿಲ್ವಾ?
2: ಎಲ್ಲರೂ ನಾನು ಒಂದು ಮಿಲಿಟರಿಗೆ ಸೆಲೆಕ್ಟ್ ಆಗಿದ್ದೆ, ಮಿಲಿಟರಿ ಸೆಲೆಕ್ಟ್ ಆಗಿ ನಿಮಗೆ ಮನೆಯಲ್ಲಿ ಬೇಡ ಅನ್ನೋ ಒಂದು ಕಾರಣದಿಂದ ಅದು ಬಿಟ್ಬಿಟ್ಟೆ. ಮತ್ತೆ ಬೇರೆ ಇನ್ನೊಬ್ರು ಹೇಳಿ ಮಾಡಿಸೋ ಕೆಲಸಕ್ಕಿಂತ ನಾವೇ ಸ್ವತಂತ್ರವಾಗಿ ನಾವು ಒಂದು ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆಗೆ ವ್ಯವಸಾಯ ಇಟ್ಕೊಂಡು ಪ್ರತಿಯೊಂದು ವ್ಯವಸಾಯದ ಕೆಲಸ ನಾನು ಮಾಡ್ತೀನಿ.
1: ಸರ್, ಕೃಷಿ ಅಂದಾಗ ಪ್ರತಿಯೊಬ್ಬ ಜೀವಿ ರಾಶಿಗಳು ಬದುಕಬೇಕು ಅಂದ್ರೆ ಕೃಷಿನ ಅವಲಂಬನೆ ಮಾಡಬೇಕಾಗಿರುತ್ತೆ. ಅದೇ ರೀತಿ ತಾವೇನ್ ಮಾಡ್ತಾ ಇದ್ರೆ, ನಾನು ಒಂದು ನನ್ನ ಸ್ವಂತ ಕೆಲಸವಾಗಿ ಕೃಷಿಯನ್ನು ಅವಲಂಬಿಸಿದ್ದೀನಿ ಅಂತ ಬಹಳ ಸಂತೋಷ. ಹಾಗೆಯೇ ಒಂದು ಕೃಷಿ ವಿಷಯಕ್ಕೆ ಸಂಬಂಧಿಸಿದ ಅಂದ್ರೆ ಕೃಷಿಯಲ್ಲಿ ಬಹಳಷ್ಟು ಕಷ್ಟಗಳು, ಮತ್ತು ಲಾಭನೂ ಇರುತ್ತೆ, ನಷ್ಟನೂ ಇರುತ್ತೆ, ಕಷ್ಟನೂ ಇರುತ್ತೆ. ಹಾಗಾಗಿ ನೀವು ಯಾವ ರೀತಿ ಈ ಕೃಷಿನ ತಗೊಂಡಿದ್ದೀರಿ, ಅಂದ್ರೆ ನಿಮ್ಮ ಮನಸ್ಸು ಯಾವ ರೀತಿ ಕೃಷಿನ ಖುಷಿಯಿಂದ ತಗೊಂಡ್ರ, ಇಲ್ಲಂದ್ರೆ ಕಷ್ಟದಿಂದ ತಗೊಂಡ್ರ, ಇಲ್ಲಂದ್ರೆ ಈಗ ಏನೋ ಮಾಡ್ಬೇಕು ಮಾಡ್ತಾ ಇದೀವಿ ಅಂತ ತಗೊಂಡ್ರ?
2: ಇಲ್ಲ, ನಾವು ಖುಷಿಯಿಂದ ತಗೊಂಡಿರೋದು. ಯಾಕಂದ್ರೆ ಬೆಳೆ ಮಾಡಿದ್ರೆ ಪ್ರತಿಯೊಂದು ಬೆಳೆಯಲ್ಲಿ ದುಡ್ಡು ಸಂಪಾದನೆ ಮಾಡಕ್ಕಂತಾಗಲ್ಲ. ಅಟ್ಲೀಸ್ಟ್ ಒಂದು ಬೆಳೆ ಇಲ್ಲಂದ್ರೂ ಒಂದು ಬೆಳೆಯಲ್ಲಿ ದುಡ್ಡು ಸಂಪಾದನೆ ಮಾಡ್ಬೋದು. ಎಲ್ಲಾ ಬೆಳೆಗಳಲ್ಲಿ ದುಡ್ಡಂತೂ ಇದಾಗಲ್ಲ. ಏನಂದ್ರೆ ನಮ್ ಜವಾಬ್ದಾರಿಯಿಂದ ನಮ್ ಕೆಲಸಗಳು ನಾವು ಮಾಡ್ಕೊಂಡು ಹೋಗ್ತಾ, ಬೇರೆ ಇನ್ನೊಬ್ರು ಹೇಳ್ದಂಗೆ ಮಾಡ್ಬೇಕಂತೇನಿಲ್ಲ. ನಮ್ದು ಫ್ರೀಡಮ್ ಇರುತ್ತೆ, ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ.
1: ಸರ್, ತಮ್ಮ ಒಂದು ಜಮೀನು ಮತ್ತೆ ತಾವ್ ಎಷ್ಟೊಂದಿದ್ದೀರಾ?
2: ನನಗೆ ಒಂದು 3 ಎಕರೆ 9 ಗುಂಟೆ ಜಮೀನ್ ಇದೆ.
1: ಅದ್ರಲ್ಲಿ ಬೋರ್ವೆಲ್ಲು
2: ಬೋರ್ ಇದೆ, ಎಲ್ಲ ಸ್ವಂತ ಲೆವೆಲ್ ಮಾಡಿಟ್ಟಿದೀನಿ. ಎಲ್ಲ ಡ್ರಿಪ್ ಹಾಕೊಂಡು ಕೋಸು, ಟೊಮೆಟೊ ಇಂತ ಬೆಳೆಗಳು ಮಾಡ್ತೇನೆ. ಇವಾಗ ಬಂದು ರಾಗಿ ಬೆಳೆ ಮಾಡಿದ್ದೀನಿ.
1: ಈಗ ಹಿಂದಿನ ಕಾಲದಲ್ಲಿ ಕೃಷಿಯನ್ನು ಅವಲಂಬನೆ ಮಾಡ್ಬೇಕು, ತೋಟಗಾರಿಕೆ ಮಾಡ್ಬೇಕು ಅಂದ್ರೆ ಬಾವಿ ಮತ್ತೆ ಕೆರೆ ಮತ್ತೆ ಕಾಲುವೆಗಳನ್ನ ಅವಲಂಬನೆ ಮಾಡ್ತಾ ಇದ್ರು. ಆಗ ನೀರು ಯಥೇಚ್ಛವಾಗಿರ್ತಾ ಇತ್ತು. ಹಾಗಾಗಿ ಈ ಒಂದು ಪರಿಸ್ಥಿತಿಯಲ್ಲಿ ಹಿಂದಿನ ಕಾಲದ ಒಂದು ಕೃಷಿಗೂ ಈಗಿನ ಕಾಲದ ಒಂದು ಕೃಷಿಗೂ ವ್ಯತ್ಯಾಸಗಳೇನಾದ್ರೂ ಸ್ವಲ್ಪ ತಿಳಿಸ್ತೀರಾ?
2: ಇವಾಗ 1200 ಅಡಿ ಬೋರ್ ಕೊರೆಸಿ ನೀರು ತೆಗಿಬೇಕು. ಮೊದಲು ಬರೀ 100 ಅಡಿ 200 ಅಡಿ ಇಲ್ಲ ಬಾವಿಗಳಲ್ಲಿ 20 ಅಡಿ 30 ಅಡಿಗೆಲ್ಲ ನೀರು ಸಿಗ್ತಾ ಇತ್ತು. ಇವಾಗ ಏನಿದ್ರು 1200 ಅಡಿ ಬೋರ್ ಕೊರೆಸಿ ನೀರು ತೆಗಿಬೇಕಾಗುತ್ತೆ. ಇವಾಗ ಆ ನೀರಲ್ಲಿ ನಾವು ಡ್ರಿಪ್ ಹನಿ ನೀರಾವರಿ ಪದ್ಧತಿಗಳನ್ನು ಮಾಡ್ಕೊಂಡು ಬೆಳೆಗಳು.
1: ಈಗ ನೀವ್ ಹೇಳಿದ್ರೆ ಹಿಂದೆ 100 ಮತ್ತೆ 150 300 ಅಡಿಯಲ್ಲಿ ನಮ್ಗೆ ನೀರು ಸಿಗ್ತಾ ಇತ್ತು. ಹಾಗಾಗಿ ನಾವು ಈ ಹಿಂದೆ ಡ್ರಿಪ್ ಅನ್ನೋದು ಇರ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ನಮ್ಗೆ ನೀರು ಯಥೇಚ್ಛವಾಗಿರ್ತಾ ಇತ್ತು, ನಾವು ನೀರನ್ನ ಆಯಿಸೋ ರೀತಿಯಲ್ಲೇ ಬೆಳೆಗೆ ಆಯಿಸ್ತಾ ಇದ್ವಿ. ಹಾಗಾಗಿ ಬೆಳೆ ಈಗ ನೀವು ಹಿಂದೇನು ಮಾಡಿದ್ರೆ ಈಗ್ಲೂ ಮಾಡ್ತಾ ಇದ್ದೀರಾ, ಅದೇ ರೀತಿಯಲ್ಲಿ ಹಿಂದೆ ಬೆಳೆಗೂ ಈಗ ಬೆಳೀತಾ ಇರುವ ಬೆಳೆಗೂ ವ್ಯತ್ಯಾಸಗಳು ಅಂದ್ರೆ, ಈಗ ಕಟ್ಟೋನು ಆಯಿಸ್ತೀವಲ್ವ, ಈಗ ಕಟ್ಟೋ ನೀರು ಕಟ್ತಾ ಇದೀವಿ ಅಂತ ಆಡು ಭಾಷೆಯಲ್ಲಿ ಹೇಳ್ತೀವಿ. ಅದೇ ರೀತಿ ಈಗ ಆ ಒಂದು ಕಾಲದಲ್ಲಿ ಬೆಳೆಗಳು ಎಷ್ಟು ಚೆನ್ನಾಗಿ ಆಗ್ತಾ ಇತ್ತು, ಈಗ ಚೆನ್ನಾಗಿ ಆಗ್ತಾ ಇದೆಯಾ ನಿಮ್ ಪ್ರಕಾರ?
2: ಅವಾಗ ಬೆಳೆ ಆಗ್ತಾ ಇತ್ತು, ಆಗಿಲ್ಲ ಅಂತ. ಅವಾಗ ಕೊಟ್ಟಿಗೆ ಗೊಬ್ಬರ ಅದು ಇದು ಆಗ್ತಾ ಇದ್ರು, ಕೊಟ್ಟಿಗೆ ಗೊಬ್ಬರದ ಮುಖಾಂತರ ಒಳ್ಳೆ ಬೆಳೆಗಳನ್ನ ಇಳುವರಿ ತೆಗಿತಾ ಇದ್ರು. ಇವಾಗ ಒಂದು ತಂತ್ರಜ್ಞಾನದ ಮುಖಾಂತರ ಏನ್ ಮಾಡ್ತಾ ಇದ್ದಾರೆ, ರಾಸಾಯನಿಕ ಗೊಬ್ಬರಗಳು ಇದನ್ನು ಹಾಕಿ ಅದಕ್ಕಿಂತ ಹೆಚ್ಚಿನ ಏಡ್ ತೆಗೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ.
1: ಅಂದ್ರೆ ಈಗ ಹಿಂದೆ ಕಾಲದಲ್ಲಿ ನಾವೇನು ಈಲ್ಡ್ ಅಂದ್ರೆ ಕಡಿಮೆ ಆಗ್ತಾ ಇತ್ತು ಅನ್ನೋದು ನಿಮ್ ಪ್ರಕಾರ?
2: ಈಲ್ಡ್ ಅವಾಗ ಕಡಿಮೆ ಬರ್ತಾ ಇತ್ತು.
1: ಯಾಕೆ?
2: ಅವಾಗ ಬರೀ ರಾಸಾಯನಿಕ ಗೊಬ್ಬರಗಳು ಉಪಯೋಗಿಸ್ತಾ ಇರ್ಲಿಲ್ಲ, ಬರೀ ಕೊಟ್ಟಿಗೆ ಗೊಬ್ಬರಗಳು ಮಾತ್ರ ಉಪಯೋಗಿಸ್ತಾ ಇದ್ರು. ವರ್ಷಕ್ಕೆ ಒಂದೇ ಬೆಳೆ ಮಾಡ್ತಾ ಇದ್ದಿತ್ತು ಅವಾಗ. ಇವಾಗ ಬಿಡುಗಡೆ ಬಿಡ 3 ತಿಂಗಳು 2 ತಿಂಗಳು ರೆಸ್ಟ್ ಅಂತ ಕೊಡಲ್ಲ, ಆದ್ರೂ ಬೆಳೆ ಮಾಡ್ತಾರೆ. ಏನಂದ್ರೆ ಕೊಟ್ಟಿಗೆ ಗೊಬ್ಬರ ಮತ್ತೆ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನ ಅವಾಗ ಉಪಯೋಗಿಸ್ತಾರೆ, ಒಳ್ಳೆ ಫೀಲ್ಡ್ ಅನ್ನು ಪಡೆಯೋಕೆ ಒಂದು ಚಾನ್ಸ್.
1: ಈಗ ನಾವೇನು ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ವಿ ಅಂದ್ರೆ ಅದನ್ನ ಭೂಮಿನ ಹದ ಮಾಡಿಕೊಂಡು ಆಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಮೊದಲೇ ಪೂರಕವಾಗಿ ಕೊಟ್ಟು ಬೆಳೆನ ಬೆಳೀತಾ ಇದ್ವಿ. ಈಗ ಏನಾಗಿದೆ ಅಂದ್ರೆ ನೀವ್ ಹೇಳ್ತಾ ಇದ್ದೀರಿ ಈಗಿನ ತಂತ್ರಜ್ಞಾನಕ್ಕೆ ಬೇಗ, ಯಾಕೆ ಈಗ ಹಿಂದಿನ ಕಾಲದ ಒಂದು ಬೆಳೆಗಳಿಗೂ ಈಗಿನ ಕಾಲದ ಬೆಳೆಗಳಿಗೂ ನಿಮ್ಗೆ ಬೆಳೆ ಇಳುವರಿ ಜಾಸ್ತಿ ಬರಬೇಕು ಮತ್ತೆ ಇಟ್ಕೊಂಡಿದ್ದೆ, ನಾವ್ ಏನ್ ಮಾಡ್ತಾ ಇದೀವಿ ಈಗ ನಮ್ಗೆ ಬಿಡುವಿಲ್ದಿರ ಬೇಕೇ ಬೇಕು ಮನುಷ್ಯನಿಗೆ, ಈಗ ಅವಶ್ಯಕತೆಗೆ ಅನುಗುಣವಾಗಿ ನಾವು ಬೆಳೀತಾ ಇದ್ದೀವಿ ಅಂತ ನೀವು ಹೇಳ್ತಾ ಇದ್ದೀರಿ. ಈ ಒಂದು ನಿಟ್ಟಿನಲ್ಲಿ ನಮಗೆ ಇದು ಹಾನಿಕಾರಿನ ಇಲ್ಲಾಂದ್ರೆ ಉಪಯೋಗ ಆಗ್ತಾ ಇದೆಯಾ ಅಂತ? ಉಪಯೋಗ ಆಗ್ತಾ ಇದೆ. ಈಗ ನೀವ್ ಹೇಳ್ತಾ ಇದ್ದೀರಿ ಈಗ ನಾವೇನು ಮೊದಲು ನೀರಾವರಿ ಪದ್ಧತಿಯಲ್ಲಿ ಬಹಳಷ್ಟು ಕಟ್ಟು ನೀರು ಇರ್ಬೋದು, ನೀರು ಹಾಯಿಸುವ ರೀತಿ ಇರ್ಬೋದು, ಇದೆಲ್ಲ ಮಾಡ್ಕೊ ಬರ್ತಾ ಇದ್ವಿ. ಈಗ ಡ್ರಿಪ್ ಮುಖಾಂತರ, ಈ ಡ್ರಿಪ್ ಅನ್ನೋದು ಯಾವಾಗ ಸ್ಟಾರ್ಟ್ ಆಯ್ತು, ಯಾಕ್ ಸ್ಟಾರ್ಟ್ ಆಯ್ತು ಸರ್?
2: ಡ್ರಿಪ್ ಬಂದು ಸುಮಾರು ಒಂದು 10 ವರ್ಷದಿಂದ ಈ ಕಡೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಮೊದಲು ಡ್ರಿಪ್ ವ್ಯವಸ್ಥೆ ಇರಲಿಲ್ಲ. ಇವಾಗ ಯಾವಾಗ ಲೇಬರ್ ಪ್ರಾಬ್ಲಮ್ ಬರೋದಿಲ್ವೋ, ಇವಾಗ ನೀರು ಕಟ್ಟಬೇಕಂದ್ರೆ ಜನ ಬೇಕು, ಅದಕ್ಕೆ ಕರೆಂಟ್ ಬಂದಿದ ತಕ್ಷಣ ಪ್ರತಿಯೊಂದು ರೈತನು ಅಲ್ಲೇ ಕಾತಿದ್ದು ನೀರು ಕಟ್ಟಬೇಕಾಗುತ್ತೆ. ಹನಿ ನೀರಾವರಿ ಯಾವಾಗ ಬಂತು, 1 ಎಕರೆ ಮಾಡೋನು 5 ಎಕರೆ ಬೇಕಾದ್ರೆ ಬೆಳೆ ಮಾಡಬಹುದು. ಯಾವಾಗ ಡ್ರಿಪ್ ಹಾಕಿರ್ತೀವಿ ನಾವು, ಮೋಟರ್ ಆನ್ ಮಾಡಿದೀವಿ ಅಂದ್ರೆ ನೀರನ್ನು ಡ್ರಿಪ್ ಮುಖಾಂತರ ಹರಿಸ್ತೀವಿ. ಲೇಬರ್ ಪ್ರಾಬ್ಲಮ್ ಸ್ವಲ್ಪ ಸಾಲ್ವ್ ಆಗುತ್ತೆ. ಆ ಒಂದು ಇದರಿಂದ 1 ಎಕರೆ ಮಾಡ್ತಕ್ಕಂಥ ರೈತ 1-5 ಎಕರೆ ಬೆಳೆ ಮಾಡೋಕೆ
1: ಒಂದು ರೀತಿಯಲ್ಲಿ. ಮತ್ತೊಂದು ರೀತಿಯಲ್ಲಿ ನೀರು ಅನ್ನೋದು ಉಳಿತಾಯ ಆಗುತ್ತೆ ಅನ್ನೋದೊಂದು ಮನೋಭಾವನೆ ಇದೆ, ಇದಕ್ಕೆ ನೀವು ಏನ್ ಹೇಳ್ತೀರಾ?
2: ಹೌದು, ನೀರು ಉಳಿತಾಯ ಆಗುತ್ತೆ. ಕಟ್ಟೋ ನೀರಾದ್ರೆ ಬೇಕಾದ್ರೆ 1/2 ಎಕರೆ ಕಟ್ಟುವಂತ ನೀರನ್ನ ಇಲ್ಲಿ ಬೇಕಾದ್ರೆ 2 ಎಕರೆಗೆ ನೀರು ಡ್ರಿಪ್ ಮುಖಾಂತರ ಏನು ಯಾವ ಬೆಳೆ ಎಷ್ಟು ಬೇಕೋ ಅಷ್ಟೇ ಅನುಗುಣವಾಗಿ ನೀರನ್ನು ಹರಿಸ್ಬೋದು. ಅದೇ ಕಟ್ಟೋ ನೀರಾದ್ರೆ ಜಮೀನು ಎಷ್ಟಿದೆಯೋ ಅಷ್ಟಕ್ಕೂ ಹರಿಸ್ಬೇಕಾಗುತ್ತೆ, ಆವಾಗ ನೀರನ್ನು
1: ಪೋಲಾಗುತ್ತೆ. ಈಗ ನಾವು ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು ಅಂದ್ರೆ ನೀರು ನಾವು ಕಟ್ತಾ ಇದ್ವಿ, ಹಾಗಾಗಿ ಭೂಮಿ ಮತ್ತೆ ವಾತಾವರಣ ತಂಪಾಗಿರ್ತಾ ಇತ್ತು. ಈಗ ನೀವು ಗಿಡಕ್ಕೆ ಮಾತ್ರ ನೀರು ಕೊಡ್ತಾ ಇದ್ರೆ ಅದು ಏನ್ ನಮ್ಗೆ ಬೇಕಾಗಿದ್ದು? ಈಗ ನಾವು ಒಂದು ಟೊಮೆಟೊ ಇರ್ಬೋದು, ಆ ಟೊಮೆಟೊ ಗಿಡಕ್ಕೆ ಮಾತ್ರ ನೀರು ಕೊಡ್ತಾ ಇದ್ದೀರಿ ನೀವು, ಆದ್ರೆ ಭೂಮಿಗೆ ಯಾವುದಕ್ಕೂ ನೀರು ಕೊಡ್ತಾ ಇಲ್ಲ. ಈ ಒಂದು ರೀತಿ ಮಾಡಿದಾಗ ನಮ್ಗೆ ಒಂದ್ ರೀತಿಯಲ್ಲಿ ಏನೇನು ಉಪಯೋಗ ಆಗ್ಬೋದು ಅಂತ ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು ಈಗಾಗ್ಲೇ ಅಂದ್ರೆ ಗಿಡಕ್ ಮಾತ್ರ ನಾವು ಅದಕ್ಕೆ ಮಾತ್ರ ಕೊಡ್ತೇವೆ. ಮೊದ್ಲು ಹಿಂದಿನ ಕಾಲದಲ್ಲಿ ನಾವು ಭೂಮಿಗೆಲ್ಲ ಕೊಟ್ಟಾಗ ಕಳೆ ಬರ್ತಾ ಇತ್ತು.
2: ಭೂಮಿಗೆಲ್ಲ ಕೊಟ್ಟಾಗ ಪಕ್ಕದ ಭೂಮಿಯಲ್ಲಿ ಇರ್ತಕ್ಕಂಥ ಕಳೆ ಪೂರ್ತಿ ಬರ್ತಾ ಇತ್ತು, ಆ ಕಳೆ ಬರೋಕ್ಕೆ ಲೇಬರ್ ಪ್ರಾಬ್ಲಮ್ ಆಗ್ತಾ ಇತ್ತು. ಇವಾಗ ನಾವೇನ್ ಮಾಡ್ತಾ ಇದೀವಿ, ಡ್ರಿಪ್ ಮುಖಾಂತರ ನೀರ ಹರಿಸ್ತಾ ಇದೀವಿ, ಬೆಳೆಗೆ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ನೀರನ್ನು ಹರಿಸ್ತೀವಿ. ಅದಕ್ಕೆ ಇವಾಗಿನ ಒಂದು ಮಂಚಿಂಗ್ ಪೇಪರ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ, ಎಷ್ಟೇ ನೀರ ಬಿಡ್ಬೇಕೋ ಅಷ್ಟಕ್ಕೆ ಮಾತ್ರ ಬಿಡಿಸ್ತೀವಿ. ಅದನ್ನ ಒಂದು 4-5 ದಿವಸ ತನಕ ತೇವಾಂಶ ಇರೋಂಗೆ ಮಂಚಿಂಗ್ ಪೇಪರ್ ಹಾಕಿರ್ತೀವಿ. ಈ ರೀತಿ ಮಾಡಿ ನೀರನ್ನು ಉಳಿಸ್ಬೋದು.
1: ಈಗಿನ ಕಾಲದಲ್ಲಿ ತಂತ್ರಜ್ಞಾನ ಬೆಳೆದಿದೆ ಅಂತಿದೆ. ಈ ಒಂದು ತಂತ್ರಜ್ಞಾನ ಬೆಳವಣಿಗೆ ಆಗಿದೆ ಮತ್ತೆ ಬಳಕೆ ಮಾಡ್ತಾ ಇದ್ದೀರಿ ತಾವುಗಳು, ಹಾಗಾಗಿ ಈಗ ಏನು ನಾವೇನು ಯಾವುದೇ ಒಂದು ರಾಸಾಯನಿಕ ಗೊಬ್ಬರ ಇಲ್ಲ ಅಂದ್ರೆ ಬೆಳೆ ಬೆಳೆಯಕ್ ಆಗ್ತಾ ಇಲ್ಲ. ಯಾಕೆ? ಮೊದ್ಲು ನಾವೆಲ್ಲ ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇದ್ವಿ, ಸ್ವಲ್ಪ ಆರೋಗ್ಯಕರ ದೃಷ್ಟಿಯಲ್ಲೂ ಚೆನ್ನಾಗಿತ್ತು ಮತ್ತೆ ಇಟ್ಕೊಂಡಿದ್ದೆ, ಈಳು ಕಡಿಮೆ ಆದ್ರೂ ಆರೋಗ್ಯಕರ ದೃಷ್ಟಿ ಇತ್ತು. ಈಗ ನೀವು ಬೆಳೆನ ಹೆಚ್ಚಿಗೆ ಇಳುವರಿ ಬರಬೇಕು ಅನ್ನೋ ಒಂದು ದೃಷ್ಟಿಯಿಂದ ನೀವು ಮಾಡ್ತಾ ಇರೋದು, ಯಾಕೆ ಈ ಒಂದು ಉದ್ದೇಶಗಳು ಬಂತು ಜನಗಳಲ್ಲಿ ಅಂತ?
2: ಮೊದಲು ಬರೀ 1 ಎಕರೆಯಲ್ಲಿ ಕನಿಷ್ಠ ಅಂದ್ರೆ 10-15 ಮೀಟರ್ ಆಗಿ ಬಿಡ್ತಾ ಇತ್ತು, ಬರೀ ಕೊಟ್ಟಿಗೆ ಗೊಬ್ಬರ ಇಂಥವನ್ನು ಉಪಯೋಗಿಸಿ. ಅದೇ ಇವಾಗ ಆಗ್ತಕ್ಕಂಥ ಲೇಬರ್ ಅದು ಇದು ಖರ್ಚು ನೋಡಿದ್ರೆ ಹೆವಿ ಖರ್ಚು ಬರುತ್ತೆ. ಆ ಒಂದು ಇದಕ್ಕೋಸ್ಕರ ಏನ್ ಮಾಡ್ತಾರೆ, ಹೆಚ್ಚಿಗೆ ಸಂಪಾದನೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಏನ್ ಮಾಡ್ತಾರೆ, ಪ್ರತಿಯೊಬ್ಬರನ್ನು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸಿ ಹೆಚ್ಚಿನ ಲಾಭಾಂಶ ಪಡೆಯುತ್ತೆ.
1: ಇದೊಂದು ರೀತಿಯಲ್ಲಿ ನಿಮ್ಮ ಒಂದು ಮನಸ್ಥಿತಿಯಲ್ಲಿ ನೀವು ಹೆಚ್ಚಿಗೆ ಬೆಳೆ ಬೆಳಿಬೇಕು, ಹೆಚ್ಚು ಆದಾಯ ಪಡೆಯಬೇಕು, ಮತ್ತೆ ನಾವು ಚೆನ್ನಾಗಿ ಆರ್ಥಿಕವಾಗಿ ಸದೃಢರಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನೀವು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಿ. ಅದೇ ರೀತಿ ಇನ್ನೊಂದು ರೀತಿಯಲ್ಲಿ ನಾವು ಮಾಡಬಹುದು, ಯಾಕೆ ಅಂದ್ರೆ ಈಗಿನ ಜನಗಣತಿ ಮತ್ತೆ ಒಂದು ಏನ್ ಜನಸಂಖ್ಯೆಗೆ ಎಲ್ಲರಿಗೂ ಊಟ ಬೇಕು, ಎಲ್ಲರಿಗೂ ಅವಶ್ಯಕತೆ, ಈಗ ಎಲ್ಲಾ ಮನೆಗೂ ತರಕಾರಿ ಬೇಕು, ಎಲ್ಲಾ ಮನೆಗೂ ದವಸ ಧಾನ್ಯಗಳು ಬೇಕು, ಎಲ್ಲರಿಗೂ ಒಂದು ಆಹಾರಕ್ಕೆ ಸಂಬಂಧಪಟ್ಟಂತ ರೈತ ಏನ್ ಬೆಳಿತಾನೋ ಬೇಕಾಗಿರುತ್ತೆ. ಹಾಗಾಗಿ ಅವನಿಗೆ ಜನಸಂಖ್ಯೆ ಆಧಾರದ ಮೇಲೆ ನಾವೇನ್ ಮಾಡ್ಬೇಕಂದ್ರೆ ಇಳುವರಿನು ಕೂಡ ಹೆಚ್ಚಿಗೆ ಮಾಡಿದಾಗ ಮಾತ್ರ ಅವನಿಗೆ ಊಟ ಕೊಡ್ಲಿಕ್ಕೆ ಆಗೋದು. ಒಂದು ಸರ್ಕಾರ ಆಗಿರ್ಬೋದು, ರೈತ ಆಗಿರ್ಬೋದು, ಒಬ್ಬ ಮನುಷ್ಯ ಆಗಿರ್ಬೋದು, ಒಂದ್ ಮನೆ ಆಗಿರ್ಬೋದು, ಎಲ್ಲರೂ ಆ ಒಂದು ಇದಕ್ಕೆ ನಾವು ಈಗ ಕೃಷಿಯಲ್ಲಿ ರಾಸಾಯನಿಕ ಪದ್ಧತಿಯಲ್ಲಿ ಮಾಡ್ತಾ ಇದ್ದಾರೆ ಅದು ತಪ್ಪು, ಸರಿ ಅನ್ನೋ ಒಂದು ವಿಷಯಕ್ಕೆ ಬಂದಾಗ ಅದು ಸರಿ ಅನ್ಬೋದ ತಮ್ಮ ಪ್ರಕಾರ? ಈಗ ಇನ್ನೊಂದು ಮಾತು ಏನಂದ್ರೆ, ಈಗ ರಾಸಾಯನಿಕ ಪದ್ಧತಿಗಳಲ್ಲಿ ಮಾಡಿ ಮಾಡಿ ನಾವೇನ್ ಭೂಮಿಯ ಸತ್ವ ಏನಿದೆ ಅದು ಕಳ್ಕೊಂಡಿದೆ, ಮತ್ತೆ ಇಟ್ಕೊಂಡಿದೆ. ಈಗ ಬೆಳೆಗಳು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ, ಮತ್ತೆ ಒಂದು ಪ್ರಕೃತಿಯಲ್ಲಿ ವಿಷಕಾರಿ ವಾತಾವರಣ ಸೃಷ್ಟಿಯಾಗಿದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ತಮ್ಮ ಒಂದು
2: ಹೇಳ್ಬೋದು, ಆದ್ರೆ ನಾವು ಪ್ರತಿಯೊಂದು ಇದಕ್ಕೂ ಕೊಟ್ಟಿಗೆ ಗೊಬ್ಬರ ರಾಸಾಯನಿಕ ಎರಡನ್ನೂ ಮಿಕ್ಸ್ ಮಾಡಿ ಬೆಳೆ ಒಂದೊಂದು ಈ ಒಂದ್ ಸೀಸನ್ ಗೆ ಯಾವ ಬೆಳೆ ಮಾಡ್ಬೇಕು ಅದು ಬಿಟ್ಟು ಬೇರೆ ಇನ್ನೊಂದ್ ಸೀಸನ್ ಬೇರೆ ರೀತಿ ಬೆಳೆ ಮಾಡ್ತೀವಿ, ಅವಾಗ ಯಾವ ಭೂಮಿ ಕೆಡಲ್ಲ. ಅದೇ ಒಂದೇ ಬೆಳೆ ಹಾಕೊಂಡು ಟೊಮೆಟೊ ಟೊಮೆಟೊ ಅಂತ ಹೇಳ್ಬಿಟ್ಟು ಟೊಮೆಟೊ ಹಾಕ್ತಿವಿ, ಅವಾಗ ಭೂಮಿ ಕೆಟ್ಟೋಗುತ್ತೆ. ನಾವು ಟೊಮೆಟೊ ಹಾಕಿದ್ಮೇಲೆ ಕೋಸ್ ಬೆಳಿತೀವಿ, ರಾಗಿ ಬೆಳಿತೀವಿ, ಈ ತರ ಬೇರೆ ಬೇರೆ ಬೆಳೆಗಳು ಬೆಳೆಯೋದ್ರಿಂದ ಯಾವ ಭೂಮಿನೂ ಕೆಡಲ್ಲ.
1: ಸರ್, ಈಗ ಇದ್ರ ಬಗ್ಗೆ ತಮ್ಮ ಒಂದು ಮಾಹಿತಿನ ಕೊಟ್ರಿ. ಈಗ ನಾವು ಯಾವುದೇ ಒಂದು ರೈತ, ಸಣ್ಣ ರೈತ, ಅತಿ ಸಣ್ಣ ರೈತ, ದೊಡ್ಡ ರೈತ ಅಂತ ಮೂರು ಒಂದು ಕ್ಯಾಟಗಿರಿಯಲ್ಲಿ ನಾವು ವಿಂಗಡಣೆ ಮಾಡಿ ಇದು ಮಾಡಿದ್ದೀವಿ. ಈಗ ಸರ್ಕಾರ ಕೂಡ ಸಣ್ಣ ರೈತ, ಅತಿ ಸಣ್ಣ ರೈತ ಮತ್ತೆ ದೊಡ್ಡ ರೈತ ಅಂತ ಮೂರು ಒಂದು ಇದರಲ್ಲಿ ಇದ್ ಮಾಡ್ತಾ ಇದ್ವಿ. ಈಗ ಸಣ್ಣ ರೈತರಿಗೆ ಅಂದ್ರೆ ಒಬ್ಬ ಬಹಳಷ್ಟು ಒಂದು ಅರ್ಧ ಎಕರೆ ಜಮೀನು ಇರುತ್ತೆ, ಒಂದು ಸ್ವಲ್ಪ ನೀರಿರುತ್ತೆ, ಅವನು ವ್ಯವಸಾಯ ಮಾಡಬೇಕು ಅನ್ನೋದು ಅವನ ಒಂದು ಉದ್ದೇಶ ಆಗಿರುತ್ತೆ. ಅವನ ಒಂದು ಇದಕ್ಕೆ ಈಗ ಇಟ್ಕೊಂಡಿದ್ದೆ ಡ್ರಿಪ್ ಮುಖಾಂತರ ಇಲ್ಲಾಂದ್ರೆ ತುಂತುರು ನೀರಾವರಿ ಇರ್ಬೋದು, ಈ ತರ ಒಂದು ಪದ್ಧತಿಗಳನ್ನ ಬೆಳೆಯಲ್ಲಿ ಬೆಳಿಬೇಕು ಅಂದಾಗ ಅವನಿಗೆ ಏನಾದ್ರೂ ಸರ್ಕಾರದ, ಈಗ ನೀವು ಹನಿ ನೀರಾವರಿ ತಗೋಬೇಕಾಗಿದ್ರೆ ಯಾವ ರೀತಿ ಮೊದಲು ಸರ್ಕಾರ ನಿಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲಾಂದ್ರೆ ತಾವೇ ಅದನ್ನ ಇದ್
2: ಮಾಡ್ತಾರೆ? ಸೌಲಭ್ಯ ಪಡ್ಕೊಂಡಿದ್ದೀವಿ, ಹಾಗಾಗಿ ಒಂದ್ ಎಕರೆಗೆ ಇಷ್ಟು ಅಮೌಂಟ್ ಕಟ್ಟಿಸ್ಕೊಳ್ತಾರೆ, ಅದ್ರ ಮುಖಾಂತರ ನಮ್ಗೆ ಒಂದ್ ಎಕರೆಗೆ ಏನ್ ಮೆಟೀರಿಯಲ್ ಬೇಕೋ ಅದನ್ನು ಕೃಷಿ ಇಲಾಖೆಯಲ್ಲಿ ಪಡಿತೀವಿ, ಅದನ್ನ ತಗೊಂಡು ನಾವು ಉಪಯೋಗಿಸ್ಕೊಂಡು.
1: ಓಕೆ, ಈ ಹನಿ ನೀರಾವರಿನ ಸರ್ಕಾರದಿಂದ ಅನುದಾನದಲ್ಲಿ ನಾವು ತಾವು ಎಲ್ಲಾ ರೈತರು ಎಸ್ ಸಿ ಇರ್ಬೋದು, ಎಸ್ ಟಿ ಇರ್ಬೋದು, ಜನರಲ್ ಇರ್ಬೋದು, ಎಲ್ಲರೂ ಪಡ್ಕೋಬಹುದು. ಆದ್ರೆ ಅದಕ್ಕೆ ಇಷ್ಟೇ ಅಂತ ಜಮೀನು ಇರ್ಬೇಕಾ?
2: ಮಿನಿಮಮ್ 2 ಎಕರೆ 2.5 ಎಕರೆ 1 ಹೆಕ್ಟೇರ್ ಒಳಗಡೆ ಇರ್ತಕ್ಕಂಥವ್ರು ಸಣ್ಣ ರೈತ, 1 ಹೆಕ್ಟೇರ್ ಮೇಲ್ಪಟ್ಟು 2 ಎಕರೆ 2 ಹೆಕ್ಟೇರ್ ಇರ್ತಕ್ಕಂಥವ್ರು ದೊಡ್ಡ ರೈತ, ಅತಿ ದೊಡ್ಡ ರೈತ ಅಂದ್ರೆ 5 ಎಕರೆ ಮೇಲ್ಪಟ್ಟು ಅವ್ರಿಗೆ ಅತಿ ದೊಡ್ಡ ರೈತ ಅಂತ ಕರೀತಾರೆ.
1: ಈ ಒಂದು ಏನ್ ಯೋಜನೆಯಿಂದ ಆಗಿರ್ಬೋದು, ಯೋಜನೆ ಇಲ್ದಿರಾನು ಸಂತಕ್ಕಾಗಿರ್ಬೋದು, ನಾವೇನು ಹನಿ ನೀರಾವರಿ ಯಂತ್ರೋಪಕರಣಗಳನ್ನು ನಾವೇನು ಖರೀದಿ ಮಾಡಿರ್ತೀವೋ ಅದರ ಒಂದು ಬಳಕೆ ಅಂದ್ರೆ ಯಾವ ರೀತಿ ಅದನ್ನ ಬಳಕೆ ಮಾಡ್ಕೋಬೇಕು? ಈಗ ಒಂದು ಬೋರ್ವೆಲ್ ಇದೆ, ಬೋರ್ವೆಲ್ ಇಂದ ನಾವು ಫಸ್ಟ್ ಬೋರ್ವೆಲ್ ಹಾಕಿರ್ತೀವಿ, ನೀರ್ ತಗೊಂಡಿರ್ತೀವಿ, ನೀರು ಹೊರಗಡೆ ಬಂದಾಗ ನಾವು ಅದನ್ನ ಮೇಂಟೆನೆನ್ಸ್ ಅಂತೀವಿ ನಾವು ಬೆಳೆಗಳಿಗೆ, ಅದು ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತೀರಾ?
2: ಆಟೋಮೆಟಿಕ್ ನಾವು ಯಾವ ಬಳಸ್ಕೊಂಡು ಇರ್ತಾ ಇರ್ತೇವೆ, ಯಾವ ಟೈಮ್ಗೆ ಏನು ಬೆಳೆ ಮಾಡಬೇಕು ಅದನ್ನ ಇದು ಮಾಡ್ತಾ ಇದೀವಿ. ಅದನ್ನ ಇವಾಗ ಒಂದು ಇಂಗೋ ಗುಂಡಿ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಬೋರ್ ಪಕ್ಕದಲ್ಲಿ ಉಪಯೋಗಿಸ್ಕೊಂಡಿರ್ತೀವಿ. ಮಳೆಗಾಲದಲ್ಲಿ ಹೆಚ್ಚಿಗೆ ನೀರ್ ಬರ್ತಕ್ಕಂಥದನ್ನ ಇಂಗೋ ಗುಂಡಿ ಮುಖಾಂತರ ಭೂಮಿಗೆ ಯಾವಾಗ ಬೋರ್ ಪಕ್ಕದಲ್ಲೇ ಇದಾಗುತ್ತೆ, ಇಂಗುತ್ತೆ ನೀರು, ಆ ನೀರನ್ನೇ ನಮ್ಮ ಬೋರ್ಗೂ ಹೆಚ್ಚಿನ ರೀತಿಯಲ್ಲಿ ನೀರ್ ಸಿಗುತ್ತೆ. ಈ ರೀತಿ ರೀಚಾರ್ಜ್ ಪಿಟ್ ಅಂತ ಹೇಳ್ಬಿಟ್ಟು ಕರೀತಾರೆ, ಆ ರೀಚಾರ್ಜ್ ಪಿಟ್ ಅಲ್ಲಿ ಉತ್ಪತ್ತಿ ಆದಂತ ನೀರೇ ನಮ್ಮ ಬೋರ್ಗೆ ಸೇರುತ್ತೆ.
1: ಓಕೆ ಸರ್, ಈಗ ಡ್ರಿಪ್ ನ ನಾವು ಮೇಂಟೆನೆನ್ಸ್, ಡ್ರಿಪ್ ನಾವು ಹಾಕಿದೀವಿ, ಒಂದ್ ರೈತ ಈಗ 1 ಎಕರೆಗೆ ಡ್ರಿಪ್ ಹಾಕಿರುತ್ತಾನೆ, ಒಂದ್ ಬೆಳೆ ಆಗಿದೆ, ಆ ಬೆಳೆ ಆದಾಗ ಇಟ್ಕೊಂಡಿದ್ದೆ ಅದಕ್ಕೆ ಏನು ಡ್ರಿಪ್ ನಾಜಲ್ಸ್ ಇರ್ಬೋದು, ಫಿಲ್ಟರ್ ಇರ್ಬೋದು, ಪೈಪ್ ಇರ್ಬೋದು, ಇವೆಲ್ಲನೂ ಬೇಕಾಗಿರ್ತಕ್ಕಂತ ಒಂದು ಉಪಕರಣಗಳು. ಆ ಉಪಕರಣಗಳ ಒಂದು ಬಳಕೆ ಅಂದ್ರೆ ಅದನ್ನ ಯಾವ ರೀತಿ ನೋಡ್ಕೋಬೇಕು ಅಂದ್ರೆ, ಈಗ ಕೆಲವೊಬ್ಬರಿಗೆ ಏನಂದ್ರೆ ಅಷ್ಟು ಗೊತ್ತಿರಲ್ಲ, ರೈತರಿಗೆ ಡ್ರಿಪ್ ಬಗ್ಗೆ ಗೊತ್ತಿರಲ್ಲ. ಈಗ ಯಾರೋ ಒಬ್ಬ ಅದು ಟೆಕ್ನಿಷಿಯನ್ ಇರ್ತಾನೆ, ಅವ್ನು ಬಂದ್ ಮಾಡ್ಕೊಟ್ಟಿರ್ತಾನೆ, ಅದು ಬಳಕೆ ಆಗ್ತಾ ಇರುತ್ತೆ ಕೆಲವು ದಿನ, ಕೆಲವು ದಿನದಲ್ಲಿ ಅದಕ್ಕೆ ತಾಂತ್ರಿಕ ದೋಷ ಅಂದ್ರೆ ರಿಪೇರಿಸ್ ಅಂತ ಏನ್ ನಾವು ಕರಿತೀವಿ, ಅದ್ ಬಂದಾಗ ಅವನ್ಗೆ ಯಾವ ರೀತಿ ಕಂಡು ಬರುತ್ತೆ ಅಂತ?
2: ಯಾವಾಗ ನೀರು ಸೋರ್ತಕ್ಕಂಥದ್ದನ್ನು ನ್ಯಾಯವಾಗಿ ಸೋರದೆ ಇರ್ತಕ್ಕಂಥದ್ದು ಗೊತ್ತಾಗುತ್ತೆ. ಬೆಳೆಗೆ ನೀರು ಯಾವಾಗ ಹರಿಸ್ತೀವಿ ಆ ಒಂದು ಟೈಮಲ್ಲಿ ಎಲ್ಲಿ ನೀರು ಸೋರ್ತಾ ಇದೆ ಎಲ್ಲಿ ಸೋರಲ್ಲ ಅನ್ನೋದು ಗೊತ್ತಾಗುತ್ತೆ. ಅದನ್ನ ಯಾವಾಗ ಬೆಳೆ ಮುಗಿದ ತಕ್ಷಣ ನಾವೇನ್ ಮಾಡ್ತೀವಿ ಅದನ್ನ ಕ್ಲೀನ್ ಮಾಡಿಸ್ಬೇಕು, ಏನೋ ಆಸಿಡ್ ಮುಖಾಂತರ ತೊಳಿಬೇಕು, ತೊಳೆದು ಮತ್ತೆ ಇನ್ನೊಂದು ಬೆಳೆಗೆ ಉಪಯೋಗಿಸ್ಬೇಕು. ಈ ರೀತಿ ಮಾಡೋದ್ರಿಂದ ಆಟೋಮೆಟಿಕ್ ಡ್ರಿಪ್ ಅಲ್ಲಿ ನೀರು ಪಕ್ಕ ಸೋರುತ್ತೆ.
1: ಸರ್, ಈಗ ನೀವೇನ್ ಡ್ರಿಪ್ ನ ನಾವು ಬಳಸೋದು ಯಾವ ರೀತಿ ಮತ್ತೆ ಅದರ ಒಂದು ನಿರ್ವಹಣೆ ಯಾವ ರೀತಿ ಅಂತ ಹೇಳ್ತಿದ್ರೆ, ಈಗ ಡ್ರಿಪ್ ಒಂದು ಸಲ ನಾವು ರೈತ ಒಂದ್ ಯೋಜನೆಯಿಂದನೋ ಇಲ್ಲ ಸ್ವಂತದಿಂದನೋ ಖರೀದಿ ಮಾಡಿರ್ತಾನೆ, ಅದು ಎಷ್ಟು ದಿನಗಳವರೆಗೆ ಬಳಕೆ ಬರಬಹುದು.
2: ನಾವು ನೋಡ್ಕೊಳ್ಳೋದ್ರ ಮೇಲೆ ಜವಾಬ್ದಾರಿ ವಹಿಸ್ಕೊಂಡು 3-5 ವರ್ಷ ತನಕ ಟ್ರಿಪ್ ಮುಖಾಂತರ ಮತ್ತೆ ಅದು ವೇಸ್ಟ್ ಆಗುತ್ತೆ. 5 ವರ್ಷ ಆದ್ಮೇಲೆ ಬೇರೆ ಸಪರೇಟ್ ಇನ್ನೊಂದು ಟ್ರಿಪ್ ತಂದಕ್ಕು.
1: ಈಗ ಡ್ರಿಪ್ ವೇಸ್ಟ್ ಈ ಒಂದು ಏನ್ ರಿಪೇರಿಸ್ ಆದಾಗ ಮತ್ತೆ ಅದಿನ್ನೇನ್ ಕೆಲಸಕ್ಕೆ ಆಗಲ್ಲ ಅನ್ನೋ ಒಂದು ಸ್ಥಿತಿಯಲ್ಲಿ ಡ್ರಿಪ್ ನ ನಾವು ಏನ್ ಮಾಡಬಹುದು, ಅದನ್ನ ಯಾವ ರೀತಿ ಡಿಸ್ಪೋಸ್ಮೆಂಟ್ ಮಾಡಬಹುದು? ಅಂದ್ರೆ
2: ಅದನ್ನ ಹಳೆದನ್ನ ಮತ್ತೆ ಹಾಕ್ಬಿಟ್ಟು ಬೇಕಾದ್ರೆ ನಾವು ಯಾವಾಗ ಗುಜರಿಗೆ ಹಾಕ್ತೇವೆ ಆ ಒಂದು ಅರ್ಧ ರೇಟ್ ಸಿಗುತ್ತೆ, ಆಗ ಹಾಕ್ಬಿಟ್ಟು ಮತ್ತೆ ಹೊಸ ಡ್ರಿಪ್ ನಾವು ಖರೀದಿ ಮಾಡಬಹುದು.
1: ಈ ಡ್ರಿಪ್ ಅಲ್ಲಿ ಚೆನ್ನಾಗಿರೋದು ಮತ್ತೆ ಒಂದು ಕಂಪನಿಗಳಿರುತ್ತಲ್ವಾ, ಈ ಒಂದು ಕಂಪನಿಗಳು ಯಾವ ಒಂದು ಕಂಪನಿ ತಗೊಂಡ್ರೆ ಚೆನ್ನಾಗಿರುತ್ತೆ, ಮತ್ತೆ ಡ್ರಿಪ್ ನ ಅಪ್ರೋಚ್ ಮಾಡಿದಾಗ ಅದಕ್ಕೆ ಮಾರ್ಗದರ್ಶಕರು ಬೇರೆ ರೈತರಿಂದ ಪಡೆಯೋದು ಸ್ವಲ್ಪ ಇರುತ್ತೆ, ಕಂಪನಿ ಕಡೆಯಿಂದ ಪಡ್ಕೊಳ್ಳೋದು ಒಂದ್ ಸ್ವಲ್ಪ ಇರುತ್ತೆ.
2: ಕಂಪನಿಗಳಲ್ಲಿ ಲೆಕ್ಕದಲ್ಲಿ ಹೋದ್ರೆ ನಮ್ಗೆ ಬಂದು ಮನೆ ಇದು ಪೆನಾಲೆಕ್ಸ್ ಸಿಗುತ್ತೆ, ನಟಾಬಿಯಂ ಸಿಗುತ್ತೆ, ಅಂಬಿಕಾ ಅಂತ ಹೇಳ್ಬಿಟ್ಟು

0: ಸಿಗುತ್ತೆ, ಅಗ್ರಿ ಗೋಲ್ಡ್ ಅಂತ ಒಂದು ಸಿಗುತ್ತೆ, ಹಲವಾರು ರೀತಿಯಲ್ಲಿ
1: ಕಂಪನಿಗಳಿದೆ. ತಮ್ಮ ಒಂದು ಹನಿ ನೀರಾವರಿ ಪದ್ಧತಿನ ಅಳವಡಿಸಿಕೊಂಡು ಎಷ್ಟು ವರ್ಷ ಆಯ್ತು ಸರ್? ಸುಮಾರು ನೀವು
0: ಒಂದು 15 ವರ್ಷದಿಂದ ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡು ಕೆಲಸ ಉಂಟು.
1: ಈಗ ಹನಿ ನೀರಾವರಿ ಪದ್ಧತಿಯಲ್ಲಿ ಈಗ ನೀವು ಮಾಡಿರ್ತಕ್ಕಂತ ಇನ್ವೆಸ್ಟ್ಗೆ ಏನ್ ಖರ್ಚು ಮಾಡಿದೀರೋ ಅದರಿಂದ ಉಪಯೋಗಗಳು ಸಾಕಷ್ಟು ಆಗಿದೆ ಅಂತ ತಿಳಿಸಿಕೊಟ್ಟಿದ್ದೀರಿ. ಅದೇ ರೀತಿ ಇದನ್ನ ನೀವು ಬೇರೆ ಒಂದು ರೈತರಿಗೆ ಮಾರ್ಗದರ್ಶಕರಾಗಿ ಮತ್ತೆ ಅಕ್ಕಪಕ್ಕ ರೈತರಿಗೆ ಈ ಡ್ರಿಪ್ ಬಗ್ಗೆ ನೀವೇನ್ ಹೇಳ್ತೀರಾ?
0: ಹೌದು, ಆಗದೆ ಇರ್ತಕ್ಕಂತ ರೈತರು ಯಾವಾಗ ಲೇಬರ್ ಪ್ರಾಬ್ಲಮ್ ಬರುತ್ತೋ ಲೇಬರ್ಗೋಸ್ಕರ ಈ ಒಂದು ಇದನ್ನ ಡ್ರಿಪ್ ಅಳವಡಿಸ್ಕೊಂಡ್ರೆ ನಮ್ಗೆ ಲೇಬರ್ ಖರ್ಚು
1: ಕಡಿಮೆ ಆಗುತ್ತೆ ಅಂತ. ಈಗ ನಿಮ್ಮ ಒಂದು ಇದರಲ್ಲಿ ಡ್ರಿಪ್ನ ಈ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಎಲ್ಲಾ ರೈತರು ಅಳವಡಿಸಿಕೊಂಡಿದ್ದಾರೆ.
0: ಎಲ್ಲರೂ ಅಳವಡಿಸ್ಕೊಂಡು
1: ಈ ಡ್ರಿಪ್ ಅನ್ನೋ ಒಂದು ಇದು ಈಗ ಎಲ್ಲಾ ಬೆಳೆಗಳಿಗೂ ಅಂದ್ರೆ ಏನ್ ಏನೇನ್ ಬೆಳೆ ಬೆಳಿಬಹುದು ಇದರಲ್ಲಿ?
0: ಆಲೂಗಡ್ಡೆ ಬೆಳಿಬಹುದು, ಕೋಸು ಬೆಳಿಬಹುದು, ಟೊಮೆಟೊ ಬೆಳಿಬಹುದು, ಮುಕ್ಕಾಲು ಭಾಗ ಎಲ್ಲ ಬೆಳೆಗಳು, ರಾಗಿ ಬೆಳಿಬಹುದು, ಮೆಣಸಿನಕಾಯಿ ಬೆಳಿಬಹುದು, ಎಲ್ಲ ಬೆಳೆಗಳು ಬೆಳಿಬಹುದು. ಅದೇ ಸ್ಪ್ರಿಂಕ್ಲರ್ ಮುಖಾಂತರ ಹರಿಸ್ಬೇಕಂದ್ರೆ ಈ ಕೊತ್ತಂಬರಿ ಸೊಪ್ಪು, ಸೊಪ್ಪಿನ ಐಟಮ್ ಯಾವ್ದಿದೆ, ಈ ನೌಕೋಲು, ಕ್ಯಾರೆಟ್ ಇಂಥದ್ದು ಸ್ಪ್ರಿಂಕ್ಲರ್ ಮುಖಾಂತರ.
1: ಯಾಕೆ?
0: ಅದು ಹನಿ ನೀರಾವರಿ ಏನು, ಅವಾಗ ಮೇಲ್ಗಡೆ ತುಂತುರು ಆಗಿ ಬೀಳ್ತಕ್ಕಂತ ನೀರನ್ನ ಹನಿ ನೀರಾವರಿ ಅಂತ ಇದು ಮಾಡ್ತೀವಿ. ಅದು ಮೇಲ್ಗಡೆ ಬಿದ್ರೆ ಮಾತ್ರ ಅದಕ್ಕೆ ಪ್ರತಿಯೊಂದು ಜಾಗಕ್ಕೂ ಹರಿಯುವಂತ ವ್ಯವಸ್ಥೆ ಇದೆ. ಅದೇ ಡ್ರಿಪ್ ಹನಿ ನೀರಾವರಿ ಪೈಪ್ ಮುಖಾಂತರ ಬಿಡ್ತಕ್ಕಂಥದ್ದು. ಯಾವಾಗ ನಾವು ಟೊಮೆಟೊ, ಕ್ಯಾಬೇಜು ಇಂಥ ಬೆಳೆಗಳಿಗೆ ಯಾವ ನಾಟಿ ಮಾಡಿರ್ತೀವೋ ಆ ಬುಡದಲ್ಲಿ ಮಾತ್ರ ತೇವಾಂಶ ಕೊಟ್ಟು ನೀರನ್ನ ಮಿತವಾಗಿ ಬಳಸ್ಕೋಬಹುದು.
1: ಈಗ ತುಂತುರು ನೀರಾವರಿ ನೀವು ಹೇಳಿ ಸ್ಪ್ರಿಂಕ್ಲರ್ ಅಲ್ಲಿ ಇದು ಮಾಡುದು ಅದು ಹೆಚ್ಚು ವ್ಯರ್ಥ ಆಗುತ್ತಾ ಇಲ್ಲ ಹನಿ ನೀರಾವರಿ ಅಂದ್ರೆ ಡ್ರಿಪ್ ಅಲ್ಲಿ ಬರೋ ನೀರು ಹೆಚ್ಚು ಉಪಯೋಗ ಆಗುತ್ತಾ?
0: ಡ್ರಿಪ್ ಅಲ್ಲಿ ಬರ್ತಕ್ಕಂಥ ನೀರು ಕೆಲವೊಂದು ಬೆಳೆಗಳಿಗೆ ಆಗುತ್ತೆ, ಈ ಹನಿ ನೀರಾವರಿ ಕೆಲವೊಂದು ಬೆಳೆಗಳಿಗೆ ಹಾಕ್ಲೇಬೇಕು. ಇವಾಗ ಯಾಕಂದ್ರೆ ಡ್ರಿಪ್ ಕೊತ್ತಂಬರಿ ಸೊಪ್ಪು ಒಂದು ಬೆಳಿತೀವಿ ಅಂತ ಹನಿ ಡ್ರಿಪ್ ಅಲ್ಲಿ ಬೆಳಿದ್ರೆ ಒಂದ್ ಜಾಗದಲ್ಲಿ ಹರಿಯುತ್ತೆ ಇನ್ನೊಂದ್ ಜಾಗದಲ್ಲಿ ಹರಿಯಲ್ಲ, ಅವಾಗ ನ್ಯಾಯವಾಗಿ ಮೊಳಕೆ ಬರಲ್ಲ, ಪ್ರಾಬ್ಲಮ್ ಆಗುತ್ತೆ. ಅದೇ ಹನಿ ಸ್ಪ್ರಿಂಕ್ಲರ್ ಮುಖಾಂತರ ಯಾವಾಗ ಹರಿಸ್ತೀವಿ ಪೂರ್ತಿ
1: ಭೂಮಿ ಎಲ್ಲ
0: ನೆನೆಯುತ್ತೆ, ಒಳ್ಳೆ ಮೊಳಕೆ ಬರುತ್ತೆ, ಬೆಳೆನೂ ಬೆಳಿತು.
1: ಈಗ ಒಂದು ಡ್ರಿಪ್ ಅಲ್ಲಿ ಒಂದು ಉದಾಹರಣೆಗೆ ನೀವು ಟೊಮೆಟೊ ಬೆಳೀತಾ ಇದ್ರಿ, ಆ ಟೊಮೆಟೊಗೆ ಡ್ರಿಪ್ ಅಲ್ಲಿ ಇವತ್ತು ನೀರನ್ನ ನೀವು ಬಿಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ, ಸುಮಾರು ಎಷ್ಟು ದಿನಗಳ ಕಾಲ ತೇವಾಂಶ?
0: 3-4 ದಿನ ಕಾಲ ತೇವಾಂಶ.
1: ಒಂದು ಬೆಳೆಗೆ 3-4 ದಿನ ತೇವಾಂಶ ಇರುತ್ತೆ, ಒಂದು ಎಕರೆಗೆ ಎಷ್ಟು ಗಂಟೆಗಳ ಕಾಲ ಡ್ರಿಪ್ ಅಲ್ಲಿ ನೀರು ಹಾಯಿಸಬೇಕಾಗುತ್ತೆ?
0: 3 ಗಂಟೆ ಕಾಲ ಬರ್ಸಿದ್ರೆ ಸಾಕು, ಮತ್ತೆ ಇನ್ನು 3 ದಿವಸ ಟೈಮ್ ತಗೋಬಹುದು. ಆ 3 ದಿವಸ ತನಕ ತೇವಾಂಶ ಇರುತ್ತೆ, 3 ದಿವಸ ಆದ್ಮೇಲೆ ಮತ್ತೆ ಇನ್ನೊಂದು 3 ಗಂಟೆ ಟೈಮ್ ನೀರು ಬಿಡಬೇಕು.
1: ಈಗ ಬೋರ್ವೆಲ್ ಕೂಡ ಇರೋದಿಲ್ಲ, ರೈತರಾಗಿ ಅವ್ರನ್ನ ಅವ್ರು ತೊಡಗಿಸ್ಕೊಂಡಿರ್ತಾರೆ, ಕೃಷಿ ಹೊಂಡ ಮಾಡ್ಕೊಂತಾರೆ ಯೋಜನೆ ಕಡೆಯಿಂದ, ಇಲ್ಲಾಂದ್ರೆ ಸ್ವಂತವಾಗಿ ಒಂದು ಕೃಷಿ ಹೊಂಡನೋ ಬಾವಿನೋ ಯಾವುದೋ ಒಂದು ಇರುತ್ತೆ, ಇಂಥವ್ರು ಕೂಡ ಡ್ರಿಪ್ ನ ಬಳಕೆ ಮಾಡ್ಕೋಬಹುದಾ?
0: ಮಾಡ್ಬೋದು, ಅದಕ್ಕೆ ಫಿಲ್ಟರ್ ಅಂತ ಹೇಳ್ಬಿಟ್ಟು ನಾವು ಒಂದು ಫಿಲ್ಟರ್ ಫಿಟ್ ಮಾಡ್ತೀವಿ. ಈ ಯಾವಾಗ ಕೃಷಿ ಹೊಂಡ ಮಾಡಿರ್ತೀವಿ, ಕೃಷಿ ಹೊಂಡದಲ್ಲಿ ಕೆಲವೊಂದು ಪಾಚಿ ಇಂಥವು ಕಟ್ಟೋದಿರುತ್ತೆ, ಅದಕ್ಕೆ ಫಿಲ್ಟರ್ ಉಪಯೋಗಿಸ್ಕೊಂಡಿದೀವಿ ಅಂದ್ರೆ ಆ ನೀರನ್ನು ಶುದ್ಧಗೊಳಿಸಿ ಆ ಡ್ರಿಪ್ ಮುಖಾಂತರ ಬಿಡಬಹುದು.
1: ಈ ಒಂದು ಡ್ರಿಪ್ ಇಲ್ಲದೆ ನಾವು ತಗೊಳಕ್ಕೆ ಆಗಲ್ಲ ಮತ್ತೆ ಇಟ್ಕೊಂಡಿದ್ದೆ ನಾವು, ನಮ್ಗೆ ಡ್ರಿಪ್ ಇಂದ ಉಪಯೋಗ ಇಲ್ಲ, ನಾವು ಡ್ರಿಪ್ ಅಲ್ಲಿ ಮಾಡೋದು ನಮ್ಗೆ ಕಷ್ಟ, ನಾವೇನಿರೋದು ಒಂದು 1/4 ಎಕರೆ ಇದೆ, ನಾವ್ ಯಾವ ರೀತಿ ಅಂದ್ರೆ ಹಿಂದಿನ ಕಾಲದಲ್ಲಿ ನೀರು ನಾವು ಹಾಯಿಸ್ತೀವಲ್ಲ ಅದೇ ರೀತಿ ಹಾಯಿಸ್ತೀವಿ ಅನ್ನೋ ರೈತರಿಗೆ 1/4 ಎಕರೆಯಲ್ಲೂ ಕೂಡ ನೀವು ಡ್ರಿಪ್ ನ ಬಳಕೆ ಮಾಡ್ಕೋಬಹುದು ಅನ್ನೋದಕ್ಕೆ ನಿಮ್ ಕಡೆಯಿಂದ ಏನ್ ಸಂದೇಶ ಕೊಡ್ತೀರಾ?
0: ಸರ್, 1/4 ಎಕರೆಯಲ್ಲೇ ಬಳಸ್ಕೋಬಹುದು ಅಂತ ಹೇಳಿದ್ರೆ ಈ ಅರಸುವ ನೀರಲ್ಲಿ 1/4 ಎಕರೆ ಬೆಳಿತಕ್ಕಂಥವನು ಡ್ರಿಪ್ ಮುಖಾಂತರ 2 ಎಕರೆ ನೀರು ಬಳಕೆ ಮಾಡ್ಕೋಬಹುದು.
1: ಈಗಿನ ಒಂದು ಕಾಲಕ್ಕೆ ಆಧುನಿಕ ಕಾಲಕ್ಕೆ ನಾವೇನ್ ಯಾವ ರೀತಿ ಅಪ್ಡೇಟ್ ಆಗ್ಬೇಕು ಅದನ್ನ ನೀವಾಗಿ ಹೆಚ್ಚು ಇಳುವರಿ ಪಡೀರಿ. ಮತ್ತೆ ಇದ್ಕೊಂಡಿದ್ದೆ ನಾವು ಯಾವುದೇ ಒಂದು ಬೆಳೆ ಬೆಳಿಬೇಕಾಗಿದ್ರೆ ಈಗಿನ ಒಂದು ಪರಿಸ್ಥಿತಿಗೆ ಹವಾಮಾನಕ್ಕೆ ಮತ್ತೆ ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಬೆಳೆಗಳನ್ನ ತೆಗೀರಿ ಅಂತ ತಮ್ಮ ಕಡೆಯಿಂದ ಹೇಳ್ತಿದ್ರು. ಇದುವರೆಗೂ ನಮ್ಮ ಒಂದು ರೇಡಿಯೋ ಕೇಂದ್ರಕ್ಕೆ ತಾವು ಬಂದು ರೈತರಿಗೆ ಹನಿ ನೀರಾವರಿ ಕುರಿತು ಉಪಯೋಗಗಳು ಮತ್ತು ಇದರ ನಿರ್ವಹಣೆ ಮತ್ತು ಇದರ ಒಂದು ಮೂಲ ಮತ್ತೆ ಇದನ್ನ ಯಾವ ರೀತಿ ನೀವು ಪಡ್ಕೋಬೇಕು ಮತ್ತೆ 1/4 ಎಕರೆಯಿಂದ 5 ಎಕರೆವರೆಗೂ ನಾವು ಯಾವ ರೀತಿ ಬೆಳೆನ ಮಾಡಬಹುದು ಇವೆಲ್ಲ ಸವಿಸ್ತಾರವಾಗಿ ನೀವು ಏನ್ ಮಾಡಿದ್ರ ನಮ್ಮ ರೈತರಿಗೆ ತಿಳಿಸ್ಕೊಟ್ಟಿದ್ರ, ನಮಗೆ ನಮ್ಮ ಒಂದು ಕೇಳುಗರ ಪರವಾಗಿ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ ಸರ್. ಥ್ಯಾಂಕ್ ಯು.

Mamadwani. ನಿಲಯದ ಎರಡನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ಸಂಜೆ 5 ಗಂಟೆಗೆ. ಆತ್ಮೀಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳು.

0: ये स्वच्छ भारत मिशन ग्रामीण के
1: ಕೇಂದ್ರದಿಂದ ಈ ಕಾರ್ಯಕ್ರಮವನ್ನು ಹೀಗೆ ಕೇಳ್ತಾ ಇರಿ.
2: ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಇಲ್ಲಿ ನಮ್ಮ ಧ್ವನಿ ಹಾಗೂ ಸಂದೇಶಗಳು ಪ್ರತಿ ಮನೆಗೆ ತಲುಪುತ್ತಿವೆ.
0: ಆಜ್ ಆಪ್ ಸಭಿ ಸೆ ನಮಸ್ಕಾರ ಸಾಥಿಯೋ.
2: ಉಪಸ್ಥಿತರಿದ್ದಾರೆ, ಕೇಳೋಣ ಬನ್ನಿ.

0: नमस्कार सर। नमस्कार साथियों, मैं ऐश्वर्या सिंह, संयुक्त सचिव एवं मिशन डायरेक्टर स्वच्छ हूँ। स्वच्छ रहिए, स्वस्थ रहिए और जुड़े रहिए स्वच्छ भारत मिशन ग्राम। के इस जन आंदोलन से धन्यवाद। जय हिंद।
1: ನಮ್ಮ ವಿಶೇಷ ತಜ್ಞರಾದ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ವಿಭಾಗದ ಶ್ರೀಮತಿ ಐಶ್ವರ್ಯ ಸಿಂಗ್ ಅವರು ಅತ್ಯುತ್ತಮ ಮಾಹಿತಿಯನ್ನು ನೀಡಿದರು.
2: ದೂಷಿಕ ಅವ್ಯಯ ಮಾಲಿನ್ಯದ ಜೊತೆಗೆ ಸ್ಥಳ ಮಾಲಿನ್ಯವನ್ನೂ ಮಾಡ್ತಾಳೆ. ಇನ್ನು ಮುಂದೆ ನಾವು ಕೂಡ ಅವಳನ್ನು ದೂಷಿಕ ಎಂದೇ ಕರೆಯೋಣ.

ಜಗತ್ತಿನಲ್ಲಿ ಕೆಟ್ಟತನ ಜಾಸ್ತಿಯಾಗುತ್ತಿದ್ದಂತೆ ಒಳ್ಳೆತನ ಗಟ್ಟಿಯಾಗಿ ನಿಲ್ಲಲು ಆರಂಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದು ರಾಮಾಪುರ ಗ್ರಾಮದ ಕತೆ. ಅಲ್ಲಿ ಸ್ವಚ್ಛತೆಗೆ ಕೊಳಕು ಬಹಿರಂಗ ಸವಾಲನ್ನೇ ಹಾಕಿತು. ಅಲ್ಲಿ ಪ್ರದೂಷಿಕಾಳು ಕತ್ತಲೆಯನ್ನು ಹರಡಿದರೆ ಸ್ವಚ್ಛಿಕಾಳು ಸ್ವಚ್ಛತೆಯ ದೀಪವನ್ನು ಹಚ್ಚುತ್ತಾಳೆ. ಹಾಗೆಯೇ ಸುಜಲಕುಮಾರ ಸ್ವಚ್ಛ ಬೆಳಕಿನ ದೂತನಾಗಿ ನಿಲ್ಲುತ್ತಾನೆ. ಹಿರಿಯರು ನೀಡಿದ ಸಲಹೆಗಳು ಹೇಗೆ ಉಪಯುಕ್ತವಾಗಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿ ನಾವೀಗ ಆಲಿಸೋಣ ಸ್ವಚ್ಛ ಭಾರತಕ್ಕೆ ಜಯ, ದೂಷಿಕಾಗೆ ಪರಾಜಯ.

ಬಂದೆ ನಾನು ದೂಷಿಕ. ಹಳ್ಳಿಗಳ ಚರಂಡಿಗಳಿಂದ, ಬಯಲು ಶೌಚ ವಿಸರ್ಜನೆಯ ಪ್ರದೇಶಗಳಿಂದ, ಕೆಲವೊಮ್ಮೆ ಗಾಳಿಯಲ್ಲಿ, ಕೆಲವೊಮ್ಮೆ ನೀರಿನಲ್ಲಿ ನನ್ನ ಸಾಮ್ರಾಜ್ಯ ಬೆಳೆಯುತ್ತಲೇ ಇದೆ. ಎಲ್ಲೆಲ್ಲಿ ಜನರು ಬಯಲು ಮಲ ವಿಸರ್ಜನೆ ಮಾಡುತ್ತಿದ್ದಾರೋ ಹಾಗೂ ಶೌಚಾಲಯಗಳು ನಿರ್ಮಾಣಗೊಂಡಿದ್ದರೂ ಅವುಗಳ ಉಪಯೋಗ ಮಾಡುತ್ತಿಲ್ಲ, ಹೀಗಾಗಿ ಅವು ಹಾಳಾಗುತ್ತಿವೆ. ನಾನು ವಾಸಿಸುವುದು ಎಂತಹ ಸ್ಥಳಗಳಲ್ಲೇ? ಯಾರು ಇದನ್ನು ನಾಳೆ ಸ್ವಚ್ಛ ಮಾಡುತ್ತೇನೆ ಎನ್ನುವರು? ಅವರನ್ನು ಅತಿ ಶೀಘ್ರದಲ್ಲೇ ರೋಗಿಗಳನ್ನಾಗಿ ಮಾಡುತ್ತೇನೆ. ಬಯಲು ವಿಸರ್ಜನೆಯೇ ನನ್ನ ಗೆಲುವು. ಒಡೆದ ಟ್ಯಾಂಕು ನನ್ನ ವಾಸಸ್ಥಳ, ಕೊಳಕು ಶೌಚಾಲಯಗಳೇ ನನ್ನ ಗುಹೆ. ನನ್ನ ಕೆಲಸ ಎಲ್ಲರನ್ನೂ ರೋಗಿಗಳನ್ನಾಗಿ ಮಾಡುವುದು.

ಮನೆಯಲ್ಲಿ ಶೌಚಾಲಯವೇನೋ ಇದೆ, ಆದ್ರೆ ನೀರಿಲ್ಲ, ಸ್ವಚ್ಛವಾಗಿಲ್ಲ, ಕೊಳಗಾಗ್ಬಿಟ್ಟಿದೆ. ವಿಮಲಾ, ನಮ್ಮ ಮಗನಿಗಂತೂ ತುರಿಕೆ ರೋಗ ಬಂದಿದೆ. ಇಂಥ ಕೆಟ್ಟ ಶೌಚಾಲಯದ ಬಳಕೆ ಮಾಡೋದ್ಗಿಂತ ಹೊಲಗಳಿಗೆ ಹೋಗೋದೇ ಸುಖ ಅನ್ಸ್ಬಿಟ್ಟಿದೆ. ಛೇ ಛೇ ಛೇ ಛೇ ಛೇ ಛೇ.

0: ಕಳೆದ ತಿಂಗಳು 4 ಮಕ್ಕಳು ಅಸ್ವಸ್ಥರಾದರು. ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಇದಕ್ಕೊಂದು ಉಪಾಯ ಹುಡುಕಿ. ಇನ್ನು ಕಾಡುಗಳತ್ತ ತೆರಳುವುದು ಈಗ ಅಷ್ಟು ಸುರಕ್ಷಿತವಾಗಿಲ್ಲ. ಅಲ್ಲಿ ಹಾವು ಮತ್ತು ಕೀಟಗಳ ಹಾವಳಿ.
1: ನನ್ನ ಮನೆಯಲ್ಲಿ ಶೌಚಾಲಯವೇನೋ ಇದೆ, ಆದ್ರೆ ದುರ್ವಾಸನೆ ಬರ್ತದೆ ಎಂದು ನನ್ನ ಮಗ ಅಲ್ಲಿ ಮಲವಿಸರ್ಜನೆ ಮಾಡೋದೇ ಇಲ್ಲ.
2: ಹೀಗೇ ಇರು. ನೀವೀಗ ತೋರಿತಿರುವಂತಹ ಅಲಕ್ಷತನ ನನಗೆ ತುಂಬಾ ಇಷ್ಟ. ನಿಮ್ಮ ಮಕ್ಕಳು ಜ್ವರ, ಹೊಟ್ಟೆ ನೋವು, ವಾಂತಿ ಇವೆಲ್ಲ ನನ್ನ ಉಡುಗೊರೆಗಳು. ನೀವೆಲ್ಲರೂ ನನ್ನ ಕರುಣೆಗಾಗಿ ಭಿಕ್ಷೆ ಬಿಡಬೇಕಾಗಿದೆ.

0: ಒಂದು ದಿನ ಊರಿನ ಹೊರಗೆ ಗಡಿಯಲ್ಲಿ ಓರ್ವ ಯುವಕನ ಆಗಮನವಾಗುತ್ತದೆ. ತುಂಬಿದ ಆತ್ಮವಿಶ್ವಾಸ, ಕೈಯಲ್ಲಿ ಒಂದು ಚೀಲ, ಒಂದು ಧ್ಯೇಯವಾಕ್ಯದೊಂದಿಗೆ ಬರುವವನೇ ಸುಜಲಕುಮಾರ್. ಅವನು ತನ್ನ ಊರಿನ ಶಾಲೆಗೆ ಪ್ರತಿದಿನ ಹೋಗುತ್ತಿದ್ದ ಹಾಗೂ ಅತ್ಯಂತ ಶ್ರದ್ಧೆಯಿಂದ ಅಧ್ಯಯನ ಮಾಡುತ್ತಿದ್ದ. ರಜೆಯ ದಿನದಂದು ತನ್ನ ಪಕ್ಕದ ಗ್ರಾಮಕ್ಕೆ ತೆರಳಿದ್ದ. ಬದಲಾವಣೆ ಆರಂಭವಾಗೋದು ನನ್ನ ಮನೆಯಿಂದಲೇ ಅನ್ನೋದನ್ನು ಆ ಗ್ರಾಮದಿಂದ ಕಲಿತುಕೊಂಡಿದ್ದ. ಜಯ ಶ್ರೀರಾಮಣ್ಣ, ಈ ಊರು ತುಂಬಾ ಸ್ತಬ್ಧವಾಗಿದೆಯಲ್ಲ, ಎಲ್ಲರೂ ಇಷ್ಟೇಕೆ ದುಃಖ ಭರಿತರಾಗಿದ್ದಾರೆ ಮತ್ತು ಊರು ಕೊಳಕಿನಿಂದ ಭರ್ತಿಯಾಗಿದೆ ಯಾಕೆ? ಏನ್ ಸಮಾಚಾರ ಅಣ್ಣ?
1: ಬಹುಶಃ ಇವನ್ಗೆ ಏನು ತಿಳಿದಿಲ್ಲ ಅಂತ ಕಾಣ್ತಾ ಇದೆ.
2: ಅಕ್ಕ, ನೀನ್ ಹೇಳ್ತಾ ಇರೋದು ಸರಿ, ಅವನಿಗೆ ಏನು ತಿಳಿದಿಲ್ಲ ಅನ್ನುವಂತೆ ವರ್ತಿಸುತ್ತಿದ್ದಾನೆ.
0: ನನಗೆ ಎಲ್ಲವೂ ಅರ್ಥವಾಗಿದೆ ದೊಡ್ಡಮ್ಮ, ನನಗೆ ಎಲ್ಲ ಅರ್ಥವಾಗ್ತಿದೆ. ನಮ್ಮೂರ್ನಲ್ಲಿ ಇಷ್ಟೆಲ್ಲ ದುಃಖ ಮೌನ ಆವರಿಸುವುದಕ್ಕೆ ಮೂಲ ಕಾರಣನೇ ಅಶುಚಿತ್ವ.
2: ನಾನೇ ಇದಕ್ಕೆಲ್ಲ ಕಾರಣ, ನಾನೇ. ಅದಕ್ಕೇನೀಗ ಏನ್ ಮಾಡ್ತೀಯ ಹೇಳು. ನಿನ್ನಿಂದ ಏನು ಮಾಡಕ್ಕಾಗೋದಿಲ್ಲ. ಮುಂದಿನ ಕೆಲವು ದಿನಗಳಲ್ಲಿ ನಿನ್ನನ್ನು ನಾನು ಬೆಲೆ ತೆಗೆದುಕೊಳ್ಳುತ್ತೇನೆ, ನೋಡ್ತಾ ಇರು. ತಿಳಿತಾ?
0: ಓಹೋ, ನೀನು ದೂಷಿಕಾನಾ? ಈಗ ನನಗೆ ಅರ್ಥವಾಯ್ತು, ಇದೆಲ್ಲ ನಿಂದೆ ಕಾರುಬಾರ ಅಂತಾಯ್ತು. ನೋಡ್ತಾ ಇರು, ಮುಂದಿನ ಕೆಲವು ದಿನಗಳಲ್ಲಿ ನಾನು ನಿನಗೆ ಏನು ಮಾಡ್ತೀನಿ ಎಂಬುದನ್ನು.
3: ಸುಜಲ್ ಊರಿನಲ್ಲಿ ನಾಟಕಗಳಲ್ಲಿ ಅಭಿನಯಿಸುತ್ತಾನೆ, ಮಕ್ಕಳೊಂದಿಗೆ ಆಟವಾಡ್ತಾ ಅವರಿಗೆ ಕಲಿಸ್ತಾನೆ ಹಾಗೂ ಹಿರಿಯರನ್ನು ಭೇಟಿಯಾಗಿ ಸ್ವಚ್ಛತೆ ಸುಜಲತೆಯ ಕುರಿತಾಗಿ ವಿವರಿಸುತ್ತಾನೆ. ಶೌಚಾಲಯ ಅಂದ್ರೆ ಕೇವಲ ಇಟ್ಟಿಗೆ ಗಾರೆಯಲ್ಲ, ರೋಗದ ವಿರುದ್ಧ ಹೋರಾಡುವಂತ ಅಸ್ತ್ರ. ಬಯಲು ಶೌಚದಿಂದಾಗಿ ಮಣ್ಣು, ನೀರು ಮತ್ತು ಗಾಳಿಯನ್ನು ವಿಷಪೂರಿತವನ್ನಾಗಿಸುತ್ತದೆ. ನೀವು ನಿಮ್ಮ ಮಕ್ಕಳನ್ನು ರೋಗಮುಕ್ತರನ್ನಾಗಿಸಲು ಮೊದಲು ಎಚ್ಚರಗೊಳ್ಳಿ. ಶೌಚಾಲಯವನ್ನು ಸರಿಯಾಗಿ ಬಳಸಿ, ಅದನ್ನು ಸಂಪೂರ್ಣ ಸ್ವಚ್ಛವಾಗಿಡಿ. ನೀವು ಸ್ವಚ್ಛವಾಗಿರಿ, ಬೇರೆಯವರು ಆರೋಗ್ಯಕರವಾಗಿರಲು ಸ್ವಚ್ಛತೆಯತ್ತ ಅವಶ್ಯಕವಾಗಿ ಗಮನಹರಿಸಿ. ಕ್ರಮೇಣವಾಗಿ ಗ್ರಾಮದ ಜನರು ಸ್ಫೂರ್ತಿ ಪಡೆಯುತ್ತಿದ್ದಾರೆ, ತಮ್ಮ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಲು ಆರಂಭಿಸಿದ್ದಾರೆ. ಇದರಿಂದ ದೂಷಿಕಾ ಚಡಪಡಿಸುತ್ತಿದ್ದಾಳೆ, ಹಳ್ಳಿಯ ಓಣಿಗಳನ್ನು ಮರೆಯಾಗಿ ನೋಡ್ತಾ ಇದ್ದಾಳೆ.
2: ಹೇ, ಏನು ನಡೆಯುತ್ತಿದೆ ಇಲ್ಲಿ? ಚರಂಡಿಗಳನ್ನು ಜನರು ಹೇಗೆ ಮುಚ್ಚಿದರು? ಏನು ಈ ಶೌಚಾಲಯಕ್ಕೆ ಬಾಗಿಲುಗಳನ್ನು ಯಾವಾಗ ಕೊಡಿಸಿದ್ರು? ದುರ್ಗಂಧ ಎಲ್ಲಿ ಹೋಯಿತು? ಸೊಳ್ಳೆಗಳು ಎಲ್ಲೂ ಹೋದವು? ಓಹೋ, ಈ ಊರಲ್ಲಿ ಏನೋ ನಡೀತಾ ಇದೆ.
3: ಈಗ ಊರಿಗೆ ಪ್ರಕಾಶಮಾನ ಬೆಳಕಿನೊಂದಿಗೆ ಬರುತ್ತಾಳೆ ಸ್ವಚ್ಛಿಕಾ.
1: ಗ್ರಾಮಸ್ಥರೇ, ನಿಮ್ಮಲ್ಲಿರುವ ಸ್ವಚ್ಛತೆಯ ಅರಿವು ನನ್ನನ್ನು ಇಲ್ಲಿಗೆ ಬರುವಂತೆ ಮಾಡಿತ್ತು. ನೋಡಿ, ಎಲ್ಲೆಲ್ಲಿ ಶೌಚಾಲಯಗಳನ್ನು ನಿರ್ಮಿತವಾಗಿ ಬಳಸುವ ಹಾಗೂ ಸ್ವಚ್ಛವಾಗಿರುವ ಸೋಪಿನಿಂದ ಕೈ ತೊಳೆಯುವ ಅಭ್ಯಾಸವಾಗಿರುವ ಸ್ಥಳಗಳಲ್ಲಿ ನಾನಿರುತ್ತೇನೆ. ನಾನೇ ಸ್ವಚ್ಛಿಕಾ.
3: ಈಗ ಹಳ್ಳಿಯ ಪ್ರತಿ ಮನೆ, ಗಲ್ಲಿ ಮತ್ತು ಬೀದಿಗಳಲ್ಲಿ ಅಭಿಯಾನ. ಗೋಡೆಗಳಲ್ಲಿ ಸ್ವಚ್ಛತೆ ಸಂಬಂಧಪಟ್ಟ ಚಿತ್ರಗಳು, ಸೋಪಿನಿಂದ ಮಕ್ಕಳು ನಳದಲ್ಲಿ ಕೈ ತೊಳೆಯುತ್ತಿದ್ದಾರೆ,

ಇದರಿಂದ ದೂಷಿಕಾ ಚಡಪಡಿಸುತ್ತಿದ್ದಾಳೆ. ಹಳ್ಳಿಯ ಈಗ ಊರಿಗೆ ಪ್ರಕಾಶಮಾನ ಬೆಳಕಿನೊಂದಿಗೆ ಬರುತ್ತಾಳೆ ಸ್ವಚ್ಛಿಕಾ. ಸೋಪಿನಿಂದ ಈಗ ಹಳ್ಳಿಯ ಪ್ರತಿ ಮನೆ, ಗಲ್ಲಿ ಮತ್ತು ಬೀದಿಗಳಲ್ಲಿ ಅಭಿಯಾನ. ಗೋಡೆಗಳಲ್ಲಿ ಸ್ವಚ್ಛತೆ ಸಂಬಂಧಪಟ್ಟ ಚಿತ್ರಗಳು. ಸೋಪಿನಿಂದ ಮಕ್ಕಳು ನಳದಲ್ಲಿ ಕೈ ತೊಳೆಯುತ್ತಿದ್ದಾರೆ.

ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.

ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣ.
1: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ

0: ಸಂಭವನಿ. ಮೆರಡ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ದಿನದ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಪಾಕಶಾಲೆಯ 4ನೆಯ ಸಂಚಿಕೆಯಲ್ಲಿ ಶ್ರೀಮತಿ ಸುಭಾಷಿಣಿ ಅವರು ರಾಯಚೂರು ಗ್ರಾಮಾಂತರದಿಂದ ಹಾಜರಿದ್ದಾರೆ. ಇವರು ನಮ್ಮ ಪ್ರೀತಿಯ ಕೇಳುವರಿಗೆಲ್ಲ ಬೇಸಿಗೆ ಸಂದರ್ಭದಲ್ಲಿ ರಾಗಿಯಿಂದ ತಯಾರಿಸುವ ಆರೋಗ್ಯಕರವಾದ ಅಡಿಗೆಯನ್ನ ಮನೆಯಲ್ಲೇ ಯಾವ ರೀತಿ ತಯಾರಿಸುವುದರ ಬಗ್ಗೆ ತಿಳಿಸಲು ಹಾಜರಿದ್ದಾರೆ. ಇವರಿಗೆ ಮೊದಲಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮೇಡಮ್.
0: ಮೇಡಮ್, ಇದು 4ನೇ ಬಾರಿ ನಮ್ಮ ರೇಡಿಯೋ ಕೇಂದ್ರಕ್ಕೆ ನೀವು ಹಾಜರಿದ್ದೀರಲ್ವಾ ಮೇಡಮ್? ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ಮೇಡಮ್.
1: ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್.
0: ಮೇಡಮ್, ಈ ಬೇಸಿಗೆ ಸಂದರ್ಭದಲ್ಲಿ ನೀವು ಹೇಳಿದಾಗೆ ರಾಗಿ ದೋಸೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದ್ದೀರಲ್ವಾ, ಅದನ್ನ ಯಾವ ರೀತಿ ತಯಾರಿಸೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್.
1: ಓಕೆ ಮೇಡಮ್. ಮೇಡಮ್, ಇವಾಗ ಏನಾಗಿದೆ ಅಂದ್ರೆ ರಾಗಿ ಅಂದ್ರೆ ರಾಮಧಾನ್ಯ ಅಂತಾರೆ. ಅಂದ್ರೆ ಧಾನ್ಯಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿದ್ದು ರಾಗಿ. ಅದು ಇವಾಗ ತುಂಬಾ ಜನಕ್ಕೆ ಅದು ಗೊತ್ತಾಗ್ತಾ ಇದೆ. ಮೊದ್ಲೆಲ್ಲ ನಮ್ಮ ಪೂರ್ವಜರು ಉಪಯೋಗ ಮಾಡ್ತಾ ಇದ್ರು, ಆದ್ರೆ ನಮ್ಗೆ ಅಷ್ಟೊಂದು ಅನಿಸ್ತಿರ್ಲಿಲ್ಲ. ಆದ್ರೆ ಇವಾಗ ಏನಾಗಿದೆ ಅಂದ್ರೆ ಗ್ಲೋಬಲೈಸೇಷನ್ ಆದ್ಮೇಲೆ ತುಂಬಾ ಜನ ರಾಗಿ ಬಗ್ಗೆ ಒಲವು ತೋರಿಸ್ತಾ ಇದ್ದಾರೆ. ರಾಗಿನಲ್ಲಿ ನೋಡಿ, ಈಗ ಎಲ್ಲಾ ತರದ್ರು ರಾಗಿನಲ್ಲೇ ಮಾಡ್ತಾರೆ. ಬಿಸ್ಕೆಟ್ ಮಾಡ್ತಾರೆ, ಚಕ್ಲಿ ಮಾಡ್ತಾರೆ, ಈವನ್ ಚಾಕ್ಲೇಟ್ ಮಾಡ್ತಿದ್ದಾರೆ. ಅಂದ್ರೆ ಮಕ್ಕಳಿಗೆ ಆರೋಗ್ಯನೂ ಇರಬೇಕು, ಚಾಕ್ಲೇಟು ತಿಂದಂಗೆ ಆಗಿರ್ಬೋದು ಅಂತ. ಆ ತರ ಎಲ್ಲ ಇಂಥದ್ ರಾಗಿನಲ್ಲಿ ಇಂಥದ್ ಮಾಡಲ್ಲ ಅನ್ನೋಂಗಿಲ್ಲ ಮೇಡಮ್, ಎಲ್ಲ ಮಾಡ್ತಿದ್ದಾರೆ. ಆದ್ರೆ ನಾವು ಅದನ್ನ ತರಕ್ ಹೋಗ್ಬೇಕು ಅಂದ್ರೆ ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಏನ್ ಮಾಡೋದು? ನಾನು ಯೋಚನೆ ಮಾಡಿದ್ದೇನು ಅಂದ್ರೆ, ಮಕ್ಕಳಿಗೆ ರುಚಿಯಾಗಿ, ಈಗ ಬೇಸಿಗೆ ಇದೆ, ಮಕ್ಳು ಮನೆಯಲ್ಲೇ ಇರ್ತಾರೆ, ಅವ್ರಿಗೆ ಆರೋಗ್ಯನೂ ಆಗ್ಬೇಕು ಮತ್ತೆ ಬಾಯಿಗೆ ರುಚಿನೂ ಸಿಗ್ಬೇಕು ಅನ್ನೋದೇ. ಆಮೇಲೆ ನಮ್ಮ ಹಳ್ಳಿ ಹೆಣ್ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ಹೊರಗಡೆ ಹೋಗಿ ತರಕ್ ಆಗಲ್ಲ ಅವ್ರಿಗೆ. ಮನೆಯಲ್ಲೇ ಬೆಳಿಗ್ಗೆ 6 ಗಂಟೆ 5 ಗಂಟೆ ಶುರು ಆದ್ರೆ ರಾತ್ರಿ 11 ಗಂಟೆ ಅವ್ರಿಗೆ ಕೆಲಸ ಇರುತ್ತೆ. ಅವ್ರು ಹೊರಗೆ ಹೋಗಕ್ ಸಾಧ್ಯನೇ ಇಲ್ಲ, ಆಗದೇ ಇಲ್ಲ. ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ,
0: ಮತ್ತೆ
1: ಕೆಲಸ ಇದ್ದೇ ಇರುತ್ತೆ. ಹೆಣ್ಮಕ್ಳು ಅಂದ್ರೆ ನಿಮ್ಗೆ 12 ಗಂಟೆ ಕೆಲಸ ಇದ್ದೇ ಇರುತ್ತೆ. ಹಾಗಾಗಿ ಏನ್ ಮಾಡ್ಬೋದು ಅಂದ್ರೆ, ನಾನು ಹೇಳ್ತಿರೋದು ಏನು ಅಂದ್ರೆ, ಈಗ ಮನೆಯಲ್ಲೇ ಎಲ್ಲೂ ಹೊರಗಡೆ ಹೋಗೋದ್ ಬೇಡ, ಮನೆಯಲ್ಲೇ ಮಾಡೋ ಅಂತ ಕೆಲವೊಂದು ಆಹಾರ ಪದಾರ್ಥಗಳನ್ನ ಮಾಡ್ಬೋದು. ಅದು ಆರೋಗ್ಯನೂ ಹೌದು ಮತ್ತೆ ಈಜಿನೂ ಸುಲಭವಾಗಿ ಮಾಡ್ಬೋದು. ಮೊದಲನೇದಾಗಿ ರಾಗಿ ದೋಸೆ. ದೋಸೆ ಅಂದ್ರೆ ಈಗ ಯಾರು ಇಷ್ಟ ಪಡೋದಂತ ಜನನೇ ಇಲ್ಲ.
0: ಹೌದು,
1: ವೆರೈಟಿ ವೆರೈಟಿ ರಾಗಿ ದೋಸೆಗಳು ಬಂದಿದೆ. ದೋಸೆ ಕ್ಯಾಂಪ್ ಅಂತ ಮಾಡ್ತಾರೆ. ನಿಮ್ಮ ಕೋಲಾರ ಜಿಲ್ಲೆನಲ್ಲೇ ಫೇಮಸ್ ಅಂದ್ರೆ ಮುಳಬಾಗಲ್ ದೋಸೆ.
0: ಹೌದು,
1: ತುಂಬಾ ಮುಳಬಾಗಲ್ ದೋಸೆ ಅಂತ ತುಂಬಾ ಇಷ್ಟ ಪಡ್ತಾರೆ ಜನ. ಅದೇ ರೀತಿ ನಾವೇನ್ ಮಾಡೋಣ ಅಂದ್ರೆ, ಇವತ್ತು ರಾಗಿ ದೋಸೆ ಮಾಡೋಣ ಅಂತ. ರಾಗಿ ಧಾನ್ಯ ಅಂದ್ರೆ ಎಲ್ಲಾ ರೈತರ ಮನೆಯಲ್ಲೂ ಮೂಟೆಗಟ್ಟಲೆ ರಾಗಿ ಇರುತ್ತೆ, ಯಾಕಂದ್ರೆ ಅವ್ರಿಗೆ ಅದು ಬೇಕಾದಂತ ಮೂಲ ಆಹಾರ ಧಾನ್ಯ ಅದು. ಹಾಗಾಗಿ ಅಂತ ರಾಗಿ ನಾವೇನ್ ಮಾಡ್ಬೇಕು ಅಂದ್ರೆ, ಅಕ್ಕಿ ದೋಸೆ ಮಾಡೋ ಬದಲು ರಾಗಿ ದೋಸೆ ಮಾಡೋಣ. ಗರಿಗರಿಯಾಗೂ ಇರುತ್ತೆ, ರುಚಿಯಾಗಿರುತ್ತೆ, ಆರೋಗ್ಯನೂ ಇರುತ್ತೆ. ಹಾಗಾಗಿ ಒಂದ್ ಕೆಲಸ ಮಾಡೋಣ, ರಾಗಿ ಇರುತ್ತಲ್ಲ, ನೀವು ಒಂದು 1/4 ಸೇರು ರಾಗಿ ತಗೊಂಡ್ರೆ, ಅದೇ ಆ ರಾಗಿ ತಗೊಂಡು 2-3 ಸ ಚೆನ್ನಾಗಿ ತೊಳೆದು ಅದನ್ನ ನೈಟ್ ನೆನಿಡ್ಬೇಕು. ರಾಗಿ ಕಾಳ ರಾಗಿನೇ ಹಿಟ್ಟಲ್ಲ, ರಾಗಿನೇ ನೆನಿಡ್ಬೇಕು. ಅದ್ರ ಜೊತೆಗೆ ಬೇರೆ ಇದ್ರಲ್ಲಿ ನೀವು ದೋಸೆಗೆ ಯಾವ
0: ತರಿಸ್ಬೇಕಾ ಮೇಡಮ್? ನೀರಲ್ಲಿ ಹಾಕಿ ನೆನೆಸ್ಬೇಕು,
1: ರಾಗಿ ನೆನೆಸ್ಕೋಬೇಕು, ನೆನಿಟ್ಬಿಡ್ಬೇಕು. ಬೆಳಗ್ಗೆನೆ ಬೆಳಗ್ಗೆ ನೆನಿಟ್ಬಿಡ್ಬೇಕು. ನಾಳೆ ದೋಸೆ ಮಾಡ್ತೀವಿ ಅಂದ್ರೆ ಇವತ್ತು ಬೆಳಗ್ಗೆ ರಾಗಿ ನೆನೆಸ್ಬೇಕು. ರಾಗಿ ನೆನೆಸಿಕೊಂಡ ಜೊತೆಗೆ ನಾವು ಈ ಕಡೆ ಉದ್ದಿನ ಬೇಳೆ ಅಂದ್ರೆ 1 ಕಪ್ ರಾಗಿಗೆ 1/4 ಕಪ್ ಉದ್ದಿನ ಬೇಳೆ. ಅಂದ್ರೆ ನೀವು 4 ಕಪ್ ರಾಗಿ ತಗೋತೀರಾ ಅಂದ್ರೆ 1 ಕಪ್ ಉದ್ದಿನ ಬೇಳೆ, ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ ತಗೋಬೇಕು. ಜೊತೆಗೆ ಸ್ವಲ್ಪ ಅವಲಕ್ಕಿ, ಸ್ವಲ್ಪ ಮೆಂತ್ಯ, ಇಷ್ಟನ್ನ ನೆನಿಡ್ಬೇಕು. ನೆನಿಟ್ ಏನ್ ಮಾಡ್ತೀರಾ ಅಂದ್ರೆ, ಬೆಳಗ್ಗೆ ನೆನಿಡ್ತೀರಾ, ನೈಟ್ ರುಬ್ಬಬೇಕು. ರುಬ್ಬಿದ್ರೆ ಏನಾಗುತ್ತೆ ಅಂದ್ರೆ, ತುಂಬಾ ರಾಗಿನೇ ರುಬ್ಬಬೇಕು, ಸ್ವಲ್ಪ ಲೇಟ್ ಆಗುತ್ತೆ ರುಬ್ಬಕ್ಕೆ. ರಾಗಿ ಸಪ್ರೇಟ್ ಆಗಿ ರುಬ್ಬಿ, ಆಮೇಲೆ ಮೆಂತ್ಯ ಕಾಳು ಅವೆಲ್ಲ, ಮೆಂತ್ಯ ಉದ್ದಿನ ಬೇಳೆ ಅವನ್ನೆಲ್ಲ ಒಂದ್ ಕಡೆ ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು. ಎರಡನ್ನು ಕಲಸಿ ಚೆನ್ನಾಗಿ ಕಲಸಿ ಮುಚ್ಚಿಟ್ರೆ ಬೆಳಗ್ಗೆ ಹುದುಗ್ ಬರುತ್ತೆ. ಹುದುಗು ಅಂತ ಹೇಳ್ತಾರೆ, ಆತರ ಹುದುಗ್ ಬರುತ್ತೆ. ಬೆಳಗ್ಗೆ ರಾಗಿ ದೋಸೆ ಮಾಡಿ ನೋಡಮ್, ನಿಜವಾಗ್ಲು ಹೆಂಗಿರುತ್ತೆ ಅಂದ್ರೆ, ದೋಸೆ ಅದಕ್ಕೆ ಹಂಚಿಗೂ ಅಂಟಲ್ಲ, ಒಳ್ಳೆ ರುಚಿಕರವಾಗಿರುತ್ತೆ. ನೀವು ಇನ್ನೂ ರುಚಿಕರವಾಗಿ ಮಾಡ್ಬೇಕು ಅಂದ್ರೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪನ, ಆಮೇಲೆ ಕಾಯಿ ತುರಿನ ಅದ್ರ ಮೇಲೆ ಹಾಕಿ ಇದನ್ನ ಈರುಳ್ಳಿ ದೋಸೆ ತರ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ, ಇದು ಮಾಡ್ಕೊಳ್ಳಿ ಮೇಡಮ್, ತುಂಬಾ ಚೆನ್ನಾಗಿ ಬರುತ್ತೆ.
0: ನಮ್ಮ ಪ್ರೀತಿಯ ಕೇಳುಗರಿಗೆ ತುಂಬಾ ರುಚಿಕರವಾದಂತ ರಾಗಿ ದೋಸೆ ಬಗ್ಗೆ ತಿಳಿಸ್ಕೊಟ್ಟಿದೀರ ಮೇಡಮ್. ಮತ್ತೆ ಹಾಗೆ ಈ ಮಕ್ಕಳಿಗೆ ಈ ಬೇಸಿಗೆ ಸಂದರ್ಭದಲ್ಲಿ ರಾಗಿ ಸರಿ ಅಂತ ತಿನ್ನಿಸ್ತಾ ಇರ್ತಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ.
1: ಓಕೆ ಮೇಡಮ್, ಅದನ್ನು ಏನು ಅಂತಂದ್ರೆ, ರಾಗಿನ ಸ್ವಲ್ಪ ನೆನಿಡ್ಬೇಕಾಗುತ್ತೆ, ಸೇಮ್ ನೆನಿಡ್ಬೇಕಾಗುತ್ತೆ. ಬೆಳಗ್ಗೆ ನೆನೆಯಿಟ್ಟು ಸಾಯಂಕಾಲ ಸ್ವಲ್ಪ ಕಾಟನ್ ಬಟ್ಟೆನಲ್ಲಿ ಕಟ್ಟಿಡ್ಬೇಕು, ರಾತ್ರಿ ಕಟ್ಟಿಡ್ಬೇಕು, ಬೆಳಗ್ಗೆ ತೆಗಿಬೇಕು. ಅದೇನಾಗುತ್ತೆ ಅಂದ್ರೆ, ಮೊಳಕೆ ಒಡೆಯದ್ ಮಾತ್ರ ಕಾಣುತ್ತೆ, ಮೊಳಕೆ ಒಡೆದಿರಲ್ಲ, ಸ್ವಲ್ಪ ಕಣ್ಣು ಮಾತ್ರ ಕಾಣ್ತಾ ಇರುತ್ತೆ ಮೊಳಕೆ ಒಡೆಯುತ್ತೆ ಅನ್ನಂಗಿರುತ್ತೆ. ಅದನ್ನ ತಗೊಂಡು ನೆರಳಲ್ಲಿ ಒಣಗಿಸ್ಕೋಬೇಕು. ಅಂದ್ರೆ ನೆರಳೆ ಬಿಸಿಲಿಗೆ ಯಾವ್ದೇ ರೀತಿ ಬಿಸಿಲಿಗೆ ಹೋಗ್ಬಾರ್ದು. ಆ ಮೊಳಕೆ ಏನಾಗುತ್ತೆ ಅಂದ್ರೆ ಸುಟ್ಟೋಗುತ್ತೆ. ಹಾಗಾಗಿ ನೆರಳಲ್ಲೇ ಒಣಗಿಸ್ಕೋಬೇಕು. ನೆರಳಲ್ಲೇ ಒಣಗಿಸ್ಕೊಂಡು ಅದನ್ನ ಪೂರ್ತಿ
0: ಇಲ್ದಿರಾ ಮಾಡ್ಕೋಬೇಕು.
1: ಹಾ, ತ್ಯಾವ ಇಲ್ದಾಗೆಲ್ಲ ಒಣಕೋಬೇಕು, ಒಣಗ್ಬೇಕು ಚೆನ್ನಾಗಿ.
0: ಹೌದಾ?
1: ಅದು ಒಣಸ್ಕೊಂಡು ಇಟ್ಕೊಂಡು ಸ್ವಲ್ಪ ಅದನ್ನ ಇದನ್ ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ಅಲ್ಲಿ ತೇವ ಅಂಶ ಇದ್ರೆ ತುಂಬಾ ದಿನ ನಾವು ಆ ಹಿಟ್ಟನ್ನ ಸ್ಟೋರ್ ಮಾಡಕ್ ಆಗಲ್ಲ. ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಉಗುರ್ಬೆಚ್ಚಿಗೆ ಅಂತ ಹೇಳ್ತೀವಲ್ಲ ಆತರ ಫ್ರೈ ಮಾಡ್ಕೊಂಡು ಎತ್ತಿಟ್ಕೋಬೇಕು. ಅದ್ರ ಜೊತೆಗೆ ನಮಗೆ ಮಕ್ಕಳಿಗೆ ಪೌಷ್ಟಿಕವಾದ ಆಹಾರ ಏನು ಅಂದ್ರೆ ಸ್ವಲ್ಪ ಜೀರಿಗೆ, ಅಂದ್ರೆ ಮಕ್ಕಳು ಡೈಜೆಷನ್ ಆಗಕ್ಕೆ ಜೀರಿಗೆ ಬರುತ್ತೆ. ಮತ್ತೆ ಕಡಲೆ ಬೀಜ ನೋಡಿ, ಕಡಲೆ ಬೀಜಕ್ಕೆ ಎಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ನಮ್ಮ ಇಂಡಿಯಾ ಭಾರತದಲ್ಲಿ ಅಂದ್ರೆ. ಉತ್ತರ ಪ್ರದೇಶದಲ್ಲಿ ಕೆಲವೊಂದು ಮಕ್ಕಳಿಗೆ ಅಂದ್ರೆ ಸ್ಕೂಲ್ ಮಕ್ಕಳಿಗೆ ದಿನ ಒಂದಿಡಿ ಹಸಿ ಕಡಲೆ ಬೀಜ ಕೊಡ್ತಾ ಇದಾರೆ ತಿನ್ನಕ್ಕೆ, ಅಂದ್ರೆ ಅಷ್ಟು ಆರೋಗ್ಯವಾಗಿರುತ್ತೆ ಅಂತ,
0: ಪುಷ್ಟಿ ಇರುತ್ತೆ.
1: ಹಾ, ಅದು ಬಾದಾಮಿ ಏನಿರುತ್ತೋ ನಾವು ಬಾದಾಮಿ ತಿಂತೀವಲ್ಲ ಸೇಮ್ ಅದರದ್ದು ಕ್ವಾಲಿಟಿ ಇರುತ್ತೆ ಅದರಲ್ಲಿ. ಹಾಗಾಗಿ ಅದನ್ನ ಒಂದು ಒಂದ್ ಹಿಡಿ ಇದನ್ನ ಬಾದಾಮಿ ಅಲ್ಲ ಗೋಡಂಬಿ, ಬಾದಾಮಿ, ಜೀರಿಗೆ, ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಗೋಧಿ ತಗೋಬೇಕು. ತುಂಬಾ ಜಾಸ್ತಿ ಆಗಲ್ಲ ಗೋಧಿ, ಸ್ವಲ್ಪ ಗೋಧಿ ತಗೋಬೇಕು. ತಗೊಂಡು ಅದನ್ನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅಕ್ಕಿನೂ ಹಾಕೋಬೇಕು, ಅಕ್ಕಿನೂ ಫ್ರೈ ಮಾಡ್ಕೋಬೇಕು. ಅಂದ್ರೆ ನೆನ್ಸೋದೇನು ಬೇಡ, ಗೋಧಿ ಅಕ್ಕಿ ನೆನ್ಸೋದೇನು ಬೇಡ, ಹಾಗೆ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ಏಲಕ್ಕಿ, ಏಲಕ್ಕಿನೂ ಫ್ರೈ ಮಾಡೋದು ಬೇಡ, ಹಾಕೋಬೇಕು. ಇವಿಷ್ಟನ್ನು ಸೇರಿಸ್ಕೊಂಡು ಜೊತೆಗೆ ಇನ್ನೂ ಚೆನ್ನಾಗಿ ನಮ್ಗೆ ಆರೋಗ್ಯ ಬೇಕು, ಇನ್ನೂ ಚೆನ್ನಾಗಿ ಟೇಸ್ಟ್ ಬರಬೇಕು ಅಂದ್ರೆ ಹೆಸರು ಬೇಳೆ ಅಥವಾ ಹೆಸರು ಕಾಳು, ಹೆಸರು ಕಾಳು ಇದ್ರೂ ತುಂಬಾ ಚೆನ್ನಾಗಿರುತ್ತೆ. ಹೆಸರು ಕಾಳನ್ನ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಹೆಸರು ಕಾಳನ್ನ ಗಮನಂಗ್ ಬರುತ್ತೆ ಸ್ಮೆಲ್, ಅದು ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನ ಫ್ರೈ ಮಾಡ್ಕೊಂಡು ಅದನ್ನ ಈ ಹಿಟ್ಟಿನ ಜೊತೆಗೆ ಹಾಕೊಂಡು ರಾಗಿ ಜೊತೆಗೆ ಹಾಕೊಂಡು ಒಂದ್ಸತೆ ನೀವು ಮಿಲ್ ಮಾಡ್ಕೊಂಡು ಇಟ್ಕೊಂಡ್ರೆ ಬೆಳಗ್ಗೆ ಏನಾಗುತ್ತೆ ಅಂದ್ರೆ ಮಕ್ಕಳು ಸ್ಕೂಲ್ಗೆ ಟೀ ಕಾಫಿ ಕುಡಿಯಕ್ ಆಗಲ್ಲ ಅಂದಾಗೆ ಸ್ವಲ್ಪ ನೀರ್ನ ಕಾಯಿಸ್ಬಿಟ್ಟು ಚೆನ್ನಾಗಿ ನೀರ್ ಕುದಿತಾ ಇರಬೇಕಾದ್ರೆ ಈ ಹಿಟ್ಟು ತಗೊಂಡು ಒಂದು ಲೋಟದಲ್ಲಿ ಹಾಕೊಂಡು ಸ್ವಲ್ಪ ನೀರ್ ಹಾಕೋಬೇಕು. ಡೈರೆಕ್ಟ್ ನಾವು ಹಿಟ್ಟು ಹಾಕಿದ್ರೆ ಗಟ್ಟಿಯಾಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡುದು, ಕಲಸ್ಕೊಂಡು ಒಂದನ್ನ ಅದನ್ನ ಅದಕ್ಕೆ ಹಾಕೋಬೇಕು ಹಿಟ್ಟಿಗೆ, ಸ್ವಲ್ಪ ಕುದಿಸ್ಕೋಬೇಕು. ಕುದಿಸ್ಕೊಂಡ್ರೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಅವಾಗ ಏನ್ ಮಾಡ್ತೀರ ನೀವು ಅಂದ್ರೆ ಸ್ವಲ್ಪ ಬೆಲ್ಲನ ಹಾಕೊಂಡು ಚೆನ್ನಾಗಿ ಅದನ್ನ ಸರಿ ತರ ಮಾಡ್ಕೊಂಡು ಪೇಸ್ಟ್ ತರ ಆಗುತ್ತೆ ಅದು.
0: ಹೌದು.
1: ಆಮೇಲೆ ತಗದ್ಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ಅದಕ್ಕೆ. ಮಕ್ಳಿಗೆ ಅಂದ್ರೆ ತುಪ್ಪ ಮೊದ್ಲಿಂದನ ತುಪ್ಪ ಕೊಡ್ತಾ, ಒಂದ್ ಸ್ಪೂನ್ ತುಪ್ಪ ಹಾಕಿ ಆಮೇಲೆ ಅದಕ್ಕೆ ಏನಕ್ಕೆ ತುಪ್ಪ ಹಾಕ್ತೀವಿ ಅಂದ್ರೆ ತುಪ್ಪ ಯೂಸ್ ಮಾಡೋದ್ರಿಂದ ಮಕ್ಳಿಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಜ್ಞಾಪಕ ಶಕ್ತಿ ಇರುತ್ತೆ, ಆಮೇಲೆ ಎನರ್ಜಿ ಆಗಿರ್ತಾರೆ ಮಕ್ಳು, ಬೇಗ ಹಸಿವಾಗಲ್ಲ, ಮಕ್ಳು ಆಟ ಆಡಿದ್ರು ಸುಸ್ತಾಗಲ್ಲ, ಆತರ ಇರುತ್ತೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಸರಿ ತರ ಮಾಡ್ಕೊಂಡು ಪೇಸ್ಟ್ ತರ ಮಾಡ್ಕೊಂಡು ಮಕ್ಳಿಗೆ ತಿನ್ನಿಸ್ಕೊಂಡ್ರೆ ನಿಜವಾಗ್ಲೂ ಮೇಡಮ್ ತಾಯಿ ಹಾಲ್ಗೆನೆ ಹೆಚ್ಚಾಗಿನ ಪೋಷಕಾಂಶ ಕೊಡುತ್ತೆ ಅಂತ ಒಂದು ಇದರಿಂದ ಪ್ರೂವ್ ಆಗಿದೆ.
0: ಹೌದು.
1: ಈಗ ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಲೇಡಿ ಹೆರಿಗೆ ಆಯ್ತು, ಅವ್ರಿಗೆ ಹಾಲೇ ಇರ್ಲಿಲ್ಲ, ಬರೀ ರಾಗಿ ಸರಿ ಹುಟ್ಟಿದ ಮಗುಗೆ ರಾಗಿ ಸರಿಯಿಂದ ಶುರು ಮಾಡಿದ್ದ ಅಮ್ಮ, ಬೇರೆ ಎಲ್ಲೋ ಹಾಲು ಹಾಕ್ಲಿಲ್ಲ, ಹಾಲು ಸಿಗ್ಲಿಲ್ಲ. ನಮ್ಮ ರಾಯಚೂರು ಕಡೆ ಸ್ವಲ್ಪ ಹಾಲಿಂದು ತುಂಬಾ ತೊಂದ್ರೆ, ಅವಾಗೇನಾಗುತ್ತೆ ತರಕ್ ಹೋಗ್ಬೇಕು ಎಲ್ಲ ಕಷ್ಟ ಅಂತ ಹೇಳ್ಬಿಟ್ಟು ಅಯ್ಯಮ್ಮ ಇದೇ ರಾಗಿನ ಹಿಟ್ಟನ ಮಾಡಿ ಸರಿ ಮಾಡಿ ತಿನ್ನಿಸ್ಕೊಂಬಂದ್ರೆ ಆ ಮಗು ಎಷ್ಟು ಚೆನ್ನಾಗಿದೆ ಗೊತ್ತಾ, ರ್ಯಾಂಕ್ ಸ್ಟೂಡೆಂಟ್ ಚೆನ್ನಾಗಿದ್ದಾಳೆ. ಆತರ ಪ್ರೂವ್ ಆಗಿದೆ ನಮ್ ಕಣ್ಣಲ್ಲೇ ಕಂಡಿದ್ದು. ಆತರ ನಿಮ್ ಮಕ್ಳಿಗು ನೀವು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮಕ್ಳು.
0: ದೊಡ್ಡ ಮಕ್ಳಿಗೂ ಪಾನೀಯ ತರ ಕೊಡ್ಬೋದು,
1: ಪಾನೀಯ ತರ ಕೊಡ್ಬೋದು. ಪಾನೀಯ ಅಂದ್ರೆ ನೀವ್ ಯಾರ ಗೆಸ್ಟ್ ಬಂದ್ರೆ ಅಂದ್ರೆ ಸಡನ್ ಆಗಿ ಏನ್ ಮಾಡ್ಬೇಕು ಅಂದ್ರೆ ಗೆಸ್ಟ್ ಬಂದಾಗ ಒಂದು ನೀರಿಗೆ ಬೆಲ್ಲ ಕಲಸ್ಬಿಟ್ಟು ಚೆನ್ನಾಗಿ ಕಲಸಿ ಬೆಲ್ಲ ಕರ್ಗ್ಬೇಕು ಫುಲ್. ಸಕ್ಕರೆ ಮಾತ್ರ ಯೂಸ್ ಮಾಡ್ಬೇಡಿ, ಸಕ್ಕರೆ ಈಗಿನ ಕಾಲದಲ್ಲಿ ಎಲ್ಲ ಕಡಿಮೆ ಯೂಸ್ ಮಾಡ್ತಾ ಇದಾರೆ. ಅವಾಗ ಚೆನ್ನಾಗಿ ಸೋಸಿ ಒಂದ್ ಕಡೆ, ಬೆಲ್ಲದಲ್ಲಿ ಇರ್ತಕ್ಕಂತ ಏನೇ ಕಸರ ಇದ್ರೆ ಅದು ಹೊರಟೋಗುತ್ತೆ. ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿ ಆಮೇಲೆ ಇದೊಂದು ಸ್ಪೂನ್ ಪೌಡರ್ ಹಾಕಿ ಚೆನ್ನಾಗಿ ಕಲಸಿ, ಎಲ್ಲ ಹುರಿದ್ರೋದ್ರಿಂದ ಹಸಿ ವಾಸನೆ ಏನು ಇರಲ್ಲ. ನಾವೆಲ್ಲ ಸ್ವಲ್ಪ ಹುರ್ಕೊಂಡಿರ್ತೀವಲ್ಲ, ಹಸಿ ವಾಸನೆ ಇರಲ್ಲ. ಆ ಕುಡಿದ್ರೆ ಮೇಡಮ್ ನಿಜವಾಗ್ಲೂ ಒಂದು ಒನ್ ಅವರ್ ನೀವು ಏನು ಬೇಡ, ಅಷ್ಟು ಶಾಂತವಾಗಿರುತ್ತೆ. ಗ್ಯಾಸ್ಟ್ರಿಕ್ ಇರೋರು ಪ್ರತಿಯೊಬ್ಬರಿಗೂ ಅದು ತುಂಬಾ ಒಳ್ಳೆ ಯೂಸ್ ಆಗುತ್ತೆ.
0: ನೀವ್ ಹೇಳ್ದಾಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ.
1: ಆರೋಗ್ಯ ನಮ್ಮ ಕೈಯಲ್ಲಿಲ್ಲ, ನಮ್ಮ ರಾಗಿ ಕೈಯಲ್ಲಿ.
0: ನಮ್ಮ ಆರೋಗ್ಯ ರಾಗಿ
1: ಕೈಯಲ್ಲಿ, ನಾವ್ ಅದನ್ನ ಎಷ್ಟು ಬಳಸ್ಕೋತೀವಿ ಅಷ್ಟು ನಮ್ಮ ಆರೋಗ್ಯ ಸುಧಾರಿಸುತ್ತೆ.
0: ಓಕೆ ಮೇಡಮ್, ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೆ ಇನ್ನೊಂದ್ ತಿಳಿಸಿದ್ರಲ್ಲ, ರಾಗಿಯಿಂದ ತಯಾರಿಸುವ ಉರಿ ಹಿಟ್ಟು ಅಂತ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
1: ಈಗ ಕೆಲವೊಂದು ಪಂಗಡಗಳು ಅಂದ್ರೆ ಕೆಲವೊಂದು ಮನೆಗಳಲ್ಲಿ ನೀವು ಹಳೆ ಕಾಲದಲ್ಲಿ ನೋಡಿರ್ಬೋದು, ಕೆಲವೊಂದು ಮನೆಗಳಲ್ಲಿ ಉಪವಾಸ ಮಾಡ್ತಾ ಇದ್ರು.
0: ಹೌದು,
1: ಉಪವಾಸ ಮಾಡ್ತಾರೆ ಎಲ್ಲ ಅಂದ್ರೆ ಎಸ್ಪೆಷಲಿ ಇದ್ದದ್ದು ಬ್ರಾಹ್ಮಿನ್ಸ್. ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ನಾನು ಯಾವ್ದೇ ಜಾತಿ ಬಗ್ಗೆ ಹೇಳ್ತಾ ಇಲ್ಲ, ಆ ಪಂಗಡದಲ್ಲಿ ಆ ಕೈದ್ರಲ್ಲಿ ಏನಾಗ್ತಿತ್ತು ಅಂದ್ರೆ ಜಾಸ್ತಿ ಉಪವಾಸ ಮಾಡ್ತಾ ಇದ್ರಲ್ಲ, ಆ ಉಪವಾಸ ಮಾಡಿದಾಗ ದೇಹ ಸುಸ್ತಾಗಬಾರದು ಅಂತೇಳಿ. ಆಮೇಲೆ ಉಪವಾಸ ಕೆಲವೊಬ್ರು ತಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಏನಾಗಿದೆ ಅಂದ್ರೆ ಉಪವಾಸ ಮಾಡಿದಾಗ ಯಾವುದೇ

0: ಬೇಯಿಸಿದ ಆಹಾರ ತಿನ್ನಲ್ಲ. ಇಲ್ಲ ಹಣ್ಣು ತಿನ್ಬೇಕು, ಇಲ್ಲ ಎಳ್ನೀರ್ ಕುಡಿಬೇಕು,
1: ಉಪ್ಪು ಖಾರ ಏನು ತಿನ್ಬೇಕು,
0: ಯಾವ್ದೇ ಬೇಯಿಸಿದ ಪದಾರ್ಥ ತಿನ್ನೋಂಗಿಲ್ಲ. ಅವಾಗ ಏನಾಗ್ತಿತ್ತು ಅಂದ್ರೆ ಈ ತರ ಮಾಡೋದ್ರಿಂದ ತುಂಬಾ ಸುಸ್ತಾಗುತ್ತೆ ಅನ್ನೋದಕ್ಕಾಯ್ತು. ಅವಾಗ ನಮ್ಮ ಹಿರಿಯರು ಏನ್ ಮಾಡ್ತಾ ಇದ್ರು ಅಂದ್ರೆ ರಾಗಿನ ತಗೊಂಡು ಬೆಳಗ್ಗೆ ನೆನಿಟ್ಬಿಡೋದು, ನೈಟ್ ಮತ್ತೆ ಕಾಟನ್ ಬಟ್ಟೆಯಲ್ಲಿ ಕಟ್ಟಿಡೋದು, ಕಟ್ಟಿಟ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಒಣಕದು. ಒಣಕಂದ್ರೆ ಫುಲ್ ಒಣಕ್ಬೇಕು, ಒಣಗಿಸ್ಬೇಕು, ನೆರಳಲ್ಲೇ ಒಣಗಿಸ್ಬೇಕು, ಬಿಸಿಲು ತಾಗಿಸ್ಬಾರ್ದು. ಅದಾದ್ಮೇಲೆ ಅದನ್ನ ತಗೊಂಡು ಏನ್ ಮಾಡ್ತಾ ಇದ್ರು ಅಂದ್ರೆ ಆಮೇಲೆ ಈ ಮಣ್ಣಿನ ಪಾತ್ರೆ ಯಾವತ್ತು ತಿಳ್ಕೊಳ್ಳಿ, ರಾಗಿ ಹುಟ್ಟು ಉಪಯೋಗಿಸೋ ಮುಂದೆ ಕಬ್ಬಿಣದ ಪಾತ್ರೆಗಳು ಉಪಯೋಗಿಸ್ಬೇಡಿ. ಕಬ್ಬಿಣ ಪಾತ್ರೆನಲ್ಲಿ ಅಷ್ಟು ನೀಟಾಗಿ ಬರಲ್ಲ, ಇದು ಬರುತ್ತೆ ಮಣ್ಣಿನ ಪಾತ್ರನೇ ಸಿಗುತ್ತೆ,
1: ಮಡಿಕೆ
0: ಬಾಂಡ್ಲಿ ಟೈಪ್ ಸಿಗುತ್ತೆ, ಬಾಂಡ್ಲಿನೇ ಸಿಗುತ್ತೆ, ನೋಡಕ್ ಬಾಂಡ್ಲಿ ಇದಂಗೆ ಇರುತ್ತೆ ಅಷ್ಟೇ. ಅದನ್ನ ಸ್ವಲ್ಪ ಒಲೆ ಮೇಲೆ ಬಿಸಿ ಮಾಡಿ ಸ್ವಲ್ಪ ಒಂದೊಂದು ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಬಟ್ಟೆ ತಗೊಂಡು ಒಂದು ಕಾಟನ್ ಬಟ್ಟೆ ತಗೊಂಡು ಸಡನ್ ಆಗಿ ಅದ್ರ ಮೇಲೆ ಇಡಬೇಕು. ಅಂದ್ರೆ ನಾವು ರಾಗಿ ಮೇಲೆ ಇಟ್ಟರೆ ಅದು ಕೆಳಗಡೆ ಅರಳುತ್ತೆ, ಪಾಪ್ಕಾರ್ನ್ ಬರುತ್ತಲ್ಲ
1: ಪುರಿ ತರ,
0: ಪುರಿ ತರ ಅರಳುತ್ತೆ. ಅವಾಗ ನಿಧಾನಕ್ಕೆ ಅದನ್ನ ಎಲ್ಲ ಅರಳಿದ್ಮೇಲೆ ತೆಗೆದು ಹೊರಗಿಟ್ಕೊಂಡು ಎಲ್ಲಾ ತರ ಆತರ ಹರಳ್ ಮಾಡ್ಕೊಂಡ್ಬಿಡ್ಬೇಕು, ಎಲ್ಲಾ ರಾಗಿನ ಹರಳ್ ಮಾಡ್ಕೊಂಡು ಮತ್ತೆ ಅದನ್ನ ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಅಥವಾ ನೀವು ಮಿಷಿನ್ ಕೊಡ್ತೀರ ಅದುವೇ ಬಿಟ್ಟಿದ್ದು, ಪೌಡರ್ ಮಾಡ್ಕೊಟ್ಟು ಪೌಡರ್ ಮಾಡ್ಕೊಳ್ಳಿ. ಪೌಡರ್ ಮಾಡ್ಕೊಂಡು ಅದು ಏನಾಗುತ್ತೆ ಅಂದ್ರೆ ನೀವು ರಾಗಿ ಹಿಟ್ಟು ಅಂತ ನೀವು ಗೆಸ್ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ಅರಳಲ್ಲಿ ಬಿಳಿ ಬಿಳಿ ಬಿಳಿಯಾಗ ಬಂದಿರುತ್ತಲ್ಲ, ಬೆಳ್ಳಗಿರುತ್ತೆ ಪೌಡರ್, ತುಂಬಾ ಬೆಳ್ಳಗಿರುತ್ತೆ ಪೌಡರ್. ಆ ಪೌಡರ್ ಏನ್ ಮಾಡ್ತಾರೆ, ಒಂದ್ ಕಡೆ ಸ್ಟಾಕ್ ಮಾಡಿ ಇಟ್ಕೊಂಡು ನಾವು ಉಂಡೆ ಮಾಡ್ಬೇಕು. ಅಂದ್ರೆ ಈಗ ಇದ್ರಲ್ಲಿ ಅಂಗನವಾಡಿನಲ್ಲಿ ಉಂಡೆ ಕಟ್ಕೊಡ್ತಾರೆ, ಅದೇ ರೀತಿ ನೀವು ಬೆಲ್ಲನ ಕರಗಿಸ್ಬಿಟ್ಟು ಚೆನ್ನಾಗಿ ನೀರಲ್ಲಿ ಬೆಲ್ಲ ಕರಗಿಸಿ ಸ್ವಲ್ಪ ಬಿಸಿ ಮಾಡಿ ಈ ಹಿಟ್ಟಿಗೆ ಹಾಕೊಂಡು ಅದಕ್ಕೆ ಉಂಡೆ ಮಾಡಿ ಕೊಟ್ರೆ ನಿಜವಾಗ್ಲೂ ಆರೋಗ್ಯಕ್ಕೆ, ಅದು ಏಜ್ ವಯಸ್ಸಾದವರಿಗಂತೂ
1: ತುಂಬಾ
0: ಒಳ್ಳೆ. ಬೆಲ್ಲದ ನೀರಲ್ಲೇ ಹಾಕಿ,
1: ಬೆಲ್ಲದ ನೀರಲ್ಲೇ
0: ಬೆಲ್ಲದ ಚೆನ್ನಾಗಿ ಕುದಿಸಿ ಅದನ್ನ ಹಿಟ್ಟೊಳಗೆ ಹಾಕಿ ಉಂಡೆ ಕಟ್ಬೇಕು.
1: ಗಂಜಿ ತರ ಮಾಡಿನು ಕುಡಿಬೋದಲ್ಲ ಮೇಡಮ್?
0: ಗಂಜಿನೂ ಕುಡಿಬಹುದು, ಆದ್ರೆ ಗಂಜಿ ಅಂದ್ರೆ ಯಾವಾಗ್ಲೂ ಮಾಡಕ್ ಆಗಲ್ವಲ್ಲ. ಈ ಉಂಡೆ ಮಾಡಿಟ್ರೆ ಒಂದೊಂದು ಉಂಡೆ ಕೊಟ್ರು ಮಕ್ಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಳು, ಯಾಕಂದ್ರೆ ವೈಟ್ ಇರುತ್ತೆ ಉಂಡೆ, ಬೆಲ್ಲ ಇರುತ್ತೆ, ಅದನ್ನ ಇಷ್ಟೇನೆ, ಅದ್ರಲ್ಲಿ ಏನು ಇಲ್ಲ. ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೇದು, ಯಾವ್ದೇ ನಿಶಕ್ತಿ ಬರಲ್ಲ ವಯಸ್ಸಾದವ್ರಿಗೆ. ಸ್ವಲ್ಪ ಸುಸ್ತು ಬೇಗ ಆಗುತ್ತೆ ಅಂತಾರಲ್ಲ, ನಡೆದಾಡ್ದಾಗಲ್ಲ, ಕುತ್ಕೊಳ್ಳಕ್ಕೆ ಆಗಲ್ಲ.
1: ಬೇಸಿಗೆ ಸಂದರ್ಭದಲ್ಲಂತೂ ನಿಜವಾಗ್ಲೂ ತುಂಬಾ ದಾಹ ಜಾಸ್ತಿ ಆಗ್ತಿದೆ ಮೇಡಮ್.
0: ಅದೇ ಪಾನೀಯ ಮಾಡ್ಕೋಬಹುದು,
1: ಅದೇ ಆ ತರ ಮಾಡ್ಕೊಂಡು.
0: ಇನ್ನೊಂದು ಮೇಡಮ್, ನೀವು ಪಾನೀಯ ಮಾಡ್ಕೋಬೇಕಾದ್ರೆ ಪಾನೀಯ ಮಾಡ್ತೀರಾ? ಒಪ್ಪತ್ತೀನಿ. ಪಾನೀಯ ಮಾಡೋ ಮುಂದೆ ಏಲಕ್ಕಿ ಹಾಕಿದ್ಕಿನ ಹೆಚ್ಚಾಗಿ ನಿಮಗೆ ಇದು ಬರುತ್ತೆ ನೋಡಿ, ಪುದೀನ ಸೊಪ್ಪು ಬರುತ್ತೆ.
1: ಹೌದು,
0: ಪುದೀನ ಸೊಪ್ಪನ ಸ್ವಲ್ಪ ತೊಳೆದು ಬಿಟ್ಟು ಚೆನ್ನಾಗಿ ತೊಳಿರಿ, ಅದ ಪಾನೀಯಕ್ಕೆ ಹಾಕಿ, ಒಂದ್ ಎರಡ್ ನಿಮಿಷ ಬಿಡಿ, ಅದ್ರಲ್ಲಿ ಹಾಕೊಳ್ಳಿ. ಇನ್ನೊಂದ್ ಬರುತ್ತೆ ನಿಮಗೆ ಗೊತ್ತಿದೆಯಲ್ಲ, ನಮ್ ಕಡೆ ನಾವು ರಾಯಚೂರು ಕಡೆ ಎಲ್ಲ ಕಾಮಕಸ್ತೂರಿ ಅಂತ ಹೇಳ್ತೀವಿ ಅದಕ್ಕೆ, ಅದು ಒಂಥರ ಸ್ಮೆಲ್ ಇರುತ್ತೆ. ಆರೋಗ್ಯಕ್ಕೆ ಮಾತ್ರ ತುಂಬಾ ಒಳ್ಳೇದು ಮೇಡಮ್, ಅದು ಅದು ಗ್ರೀನ್ ಆಗಿರುತ್ತೆ, ಮನೆ ಮುಂದೆ ಬೆಳೀತದೆ ಅದು. ಅದನ್ನ ಆ ಎಲೆನೂ ಹಾಕೊಂಡ್ರೆ ತುಂಬಾ ಒಂಥರ ಸುವಾಸನೆ ಇರುತ್ತೆ, ಮತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು.
1: ತಗೊಳ್ಳಕ್ಕೂ ತುಂಬಾ ಇಷ್ಟಪಡ್ತಾರೆ
0: ತುಂಬಾ. ಅಲ್ಲ ಅದೊಂಥರ ಸ್ಮೆಲ್, ಕುಡಿತಾ ಇದ್ರೆ ಒಂಥರ ಘಮ ಇರುತ್ತೆ ಬಾಯಿ ಒಳಗಡೆ, ಅಷ್ಟು ಚೆನ್ನಾಗಿ ಬರುತ್ತೆ. ಅದನ್ನು ಹಾಕೋಬಹುದು ಮೇಡಮ್, ತುಂಬಾ ಚೆನ್ನಾಗಿರುತ್ತೆ, ಮಾಡಿ ನೋಡಿ.
1: ಪ್ರೀತಿ ಕೇಳಿದ್ರೆ ಇದುವರೆಗೆ ಕೇಳಿದಾರಲ್ಲವೇ ರಾಗಿ ದೋಸೆ ಮಾಡುವುದು ಯಾವ ರೀತಿ ಅಂತ, ಮತ್ತೆ ಮಕ್ಕಳಿಗೆ ಬೇಸಿಗೆ ಸಂದರ್ಭದಲ್ಲಿ ರಾಗಿ ಸರಿ ಮಾಡುವುದರ ಬಗ್ಗೆ ಹಾಗೂ ರಾಗಿಯಿಂದ ತಯಾರಿಸುವ ಹುರಿ ಹಿಟ್ಟು ಬಗ್ಗೆ ತುಂಬಾ ಅರ್ಥಪೂರ್ಣವಾಗಿ ನಮ್ಮ ಪ್ರೀತಿಯ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಣವೇ. ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು ಮೇಡಮ್, ನನ್ನನ್ನು ಇಲ್ಲಿ ಕರೆಸಿ ಈ ತರ ಮಾತಾಡಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ನಿಮಗೂ ನಿಮ್ಮ ರೇಡಿಯೋ ಸ್ಟೇಷನ್ಗೂ ತುಂಬಾ ಧನ್ಯವಾದ.
1: ತುಂಬಾ ಸಂತೋಷ ಮೇಡಮ್, ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.

0: நம்ம பொலி.
1: ನಿಜ ಹೇಳ್ಬೇಕಾ?
2: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.

0: Hello friends, you are listening to Nama Duani Samudia Radio Station Budi Kota 90.4 MHz. For more information, contact 0815325699.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ.
3: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನೆಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.

0: சம்பத்மதி. ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ ಬೂದಿಕೋಟೆ ಬಂಗಾರಪೇಟೆ ತಾಲೂಕು ಕೋಲಾರ ಜಿಲ್ಲೆ. ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀರಿನ ಪರೀಕ್ಷೆ ಮಹತ್ವದ ಕುರಿತು ಸಂದರ್ಶನದ ಕಾರ್ಯಕ್ರಮಕ್ಕೆ ಇಂದಿನ ನಮ್ಮ ಒಂದು ರೇಡಿಯೋ ಕೇಂದ್ರದಲ್ಲಿ ಶ್ರೀಮತಿ ಅರ್ಚನಾ ಕೆಪಿ ಜಿಲ್ಲಾ ಫ್ಲೋರಸಿಸ್ಟ್ ಸಲಹೆಗಾರರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಮೇಡಮ್, ಮೊದಲಿಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ.
1: ಮೇಡಮ್ ನಮಸ್ತೆ. ಇವತ್ತಿನ ಒಂದು ನೀರಿನ ಪರೀಕ್ಷೆ ಮಹತ್ವದ ಕುರಿತು ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್
2: ಧನ್ಯವಾದಗಳು.
1: ಮೇಡಮ್, ಈಗಾಗಲೇ ಸಾಕಷ್ಟು ಬಾರಿ ಹಲವು ಬಾರಿ ನಮ್ಮ ಒಂದು ರೇಡಿಯೋ ಕೇಂದ್ರದಲ್ಲಿ ನೇರ ಫೋನ್ ಕಾರ್ಯಕ್ರಮ ಮುಖಾಂತರ ಸಂದರ್ಶನದ ಕಾರ್ಯಕ್ರಮ ಮುಖಾಂತರ ಸಾರ್ವಜನಿಕರಿಗೆ ಒಂದು ನೀರಿನ ಮಹತ್ವದ ಬಗ್ಗೆ ಅರಿವು ಮೂಡಿಸಿಕೊಂಡು ನಿರಂತರವಾಗಿ ಬರ್ತಾ ಇದ್ದೀರಾ. ಸೊ ಇವತ್ತಿನ ದಿನನ ಸಹ ಒಂದು ನೀರಿನ ಪರೀಕ್ಷೆಯ ಮಹತ್ವ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ತಮ್ಮ ಒಂದು ವೈಯಕ್ತಿಕ ಪರಿಚಯದ ಮುಖಾಂತರ ಪ್ರಾರಂಭ ಮಾಡೋಣ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಚನಾ ಕೆಪಿ. ನಾನು ಜಿಲ್ಲಾ ಫ್ಲೋರ್ಸ್ ಸಲಹೆಗಾರರಾಗಿ ಸತತ 10 ವರ್ಷಗಳಿಂದ ನಾನು ಜಿಲ್ಲಾ ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನನ್ನ ಪಾರ್ಟ್ ಆಫ್ ಕೆಲಸ ಏನು ಅಂತ ಹೇಳಿದ್ರೆ, ಇಲ್ಲಿ ಫ್ಲೋರೈಡ್ ನೀರಿನಲ್ಲಿರುವಂತಹ ಫ್ಲೋರೈಡ್ ಅನ್ನ ಪರೀಕ್ಷೆ ಮಾಡಿ ಅದರ ಮಾಹಿತಿಯನ್ನು ಎಲ್ಲಾ ತಾಲೂಕು ಮಟ್ಟ ಹಾಗೂ ಹಳ್ಳಿ ಮಟ್ಟದಲ್ಲಿ ನಾನು ಅದನ್ನ ವಿವರಣೆ ಕೊಡುವಂತಹ ಕೆಲಸ ನಂದು. ಸೊ ಇಲ್ಲಿ ನಮಗೆ ಲ್ಯಾಬ್ ಟೆಸ್ಟಿಂಗ್ ನಡೆಯುತ್ತೆ. ನಮ್ಮಲ್ಲಿ ಲ್ಯಾಬ್ ಮುಖಾಂತರ ನಾವು ಫ್ಲೋರೈಡ್ ಟೆಸ್ಟಿಂಗ್ ಮಾಡ್ತೀವಿ. ಹಾಗೆ ನೀರಲ್ಲದೆ ಕೇಸ್ಗಳಲ್ಲಿ ಅಂದ್ರೆ ತೊಂದರೆಯಿಂದ ಬಾಧಿತರಾಗಿರುವಂತಹ ಕೆಲವೊಂದು ವ್ಯಕ್ತಿಗಳ ಮೂತ್ರ ಪರೀಕ್ಷೆಯನ್ನ ಮಾಡಿ ಅವರಿಗೆ ಎಷ್ಟು ತೊಂದರೆ ಇದೆ, ಅವ್ರಿಗೆ ತೊಂದರೆ ಆಗಿದ್ದಲ್ಲಿ ಯಾವ ತರ ಮಾಹಿತಿಯನ್ನ ಕೊಡಬೇಕು, ಅವ್ರಿಗೆ ಯಾವ ತರ ಒಂದು ಆಹಾರ ಪದ್ಧತಿ ಆಗ್ಲಿ, ಒಂದು ಮಾತ್ರೆಗಳ ಗುಳಿಗೆಗಳ ಒಂದು ಪದ್ಧತಿ ಆಗ್ಲಿ, ಯಾವ ತರ ಇಟ್ಕೋಬೇಕು ಅನ್ನೋದೊಂದು ನಾವು ಇಲ್ಲಿ ವಿವರಣೆ ಕೊಡ್ತೀವಿ ನಾವು. ಸೊ ಈ ಕಾರ್ಯಕ್ರಮದ ಉದ್ದೇಶ ಫ್ಲೋರೈಡ್ ನ ಕಮ್ಮಿ ಮಾಡಬೇಕು, ದೇಹದಲ್ಲಾಗ್ಲಿ ನೀರಿನಲ್ಲಾಗ್ಲಿ. ಇದು ಒಂದು ಮಹತ್ವದ ಕಾರ್ಯ ಆಗಿರೋದ್ರಿಂದ ಸತತ ಎಲ್ಲ ಅನ್ನೋದಕ್ಕಿಂತ 19 ಜಿಲ್ಲೆಗಳಲ್ಲಿ ನಮ್ಮಲ್ಲಿ ವಿಸ್ತರಣೆ ಆಗಿದೆ ಈ ಒಂದು ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮ ಅಂತ ಹೇಳಬೇಕು ಅಂತ ಹೇಳಿದ್ರೆ ಜಿಲ್ಲಾ ಫ್ಲೋರೋಸಿಸ್ ಕಾರ್ಯಕ್ರಮ ಅಂತ ಹೇಳ್ಬೋದು, ಇಲ್ಲ ಅಂತ ಹೇಳಿದ್ರೆ ನಿಯಂತ್ರಣ ಹಾಗೂ ತಡೆಗಟ್ಟುವ ಕಾರ್ಯಕ್ರಮ, ಫ್ಲೋರೋಸಿಸ್ ನಿಯಂತ್ರಣ ಹಾಗೂ ತಡೆಗಟ್ಟುವ ಕಾರ್ಯಕ್ರಮ ಅಂತ ಹೇಳ್ಬೋದು. ಇದುವರೆಗೂ ನಮಗೆ ತಿಳಿದು ಬಂದಂತ ಇದರಲ್ಲಿ ರಿಸರ್ಚ್ ಪ್ರಕಾರ 19 ಜಿಲ್ಲೆಗಳು ಅಂದ್ರೆ ಕರ್ನಾಟಕದಲ್ಲಿ 19 ಜಿಲ್ಲೆಗಳಲ್ಲಿ ನಾವು ನೋಡಬಹುದು, ಅಂದ್ರೆ ಫ್ಲೋರೈಡ್ ಹೆಚ್ಚಾಗಿ ಕಾಣಿರುವಂತಹ ನೀರಿನಲ್ಲಿ ಹೆಚ್ಚಾಗಿ ಕಂಡು ಬಂದಿರುವಂತಹ ಜಾಗಗಳು ಅಂತ ಹೇಳ್ಬೋದು. ಹಾಗಾಗಿ 19 ಜಿಲ್ಲೆಯಲ್ಲಿ ಪ್ರಕಾರವಾಗಿ ನಾವು ಈ ಕಾರ್ಯಕ್ರಮಗಳನ್ನ ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಮುಂದೆ ಅದು ಜಾಸ್ತಿ ಆಗುವಂತ ಒಂದು ಮಾಹಿತಿ ಇದೆ. ಬಟ್ ಈ ಇದುವರೆಗೂ 19 ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಇದನ್ನ ಬಿಟ್ರೆ ಕರ್ನಾಟಕ ಅನ್ನೋದು ಬಿಟ್ರೆ ದೇಶಾದ್ಯಂತ ಏಷ್ಯಾ ಮಟ್ಟದಲ್ಲಿ ನಮ್ಮದು ಒಂದು ಉನ್ನತ ಸ್ಥಾನದಲ್ಲಿದೆ ಈ ಫ್ಲೋರೈಡ್ ಅಂಶ. ಉನ್ನತ ಸ್ಥಾನ ಅಂದ್ರೆ ಏಷ್ಯಾದಲ್ಲಿ ಚೈನಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಅಂತ ಏನಿದೆ ಅದರಲ್ಲಿ ಇಂಡಿಯಾ ಒಂದು ಒಳ್ಳೆಯ ಫ್ಲೋರೈಡ್ ರಿಚ್ ಆಗಿರುವಂತಹ ಜಾಗ. ಯಾಕಂದ್ರೆ ನಮ್ಮಲ್ಲಿ ಜಾಸ್ತಿ ಗ್ರೌಂಡ್ ಲೆವೆಲ್ ವಾಟರ್ ಅಂದ್ರೆ ಬೋರ್ ನೀರನ್ನ ಅಳವಡಿಕೆ ಮಾಡಿಕೊಂಡು ನೀರಿನ ಒಂದು ಉಪಯೋಗವನ್ನ ಮಾಡ್ತಾ ಇರೋದ್ರಿಂದ ಪ್ರತಿಯೊಬ್ಬರಿಗೂ ನೀರಿನ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ಈ ಸರ್ಫೇಸ್ ವಾಟರ್ ಅಂತ ಹೇಳ್ತೀವಿ ಅಂದ್ರೆ ಹೊರಗಡೆ ನೆಲದ ಒಂದು 10 ಅಡಿ ಮೇಲೆ ಬರುವಂತಹ ನೀರು ಅಂದ್ರೆ ಈ ಕೆರೆ, ಕಟ್ಟೆ, ನದಿ ಆ ತರದ್ದು ತುಂಬಾ ಕಮ್ಮಿ ಇದೆ ನಮ್ಮ ಜಾಗದಲ್ಲಿ. ಸೊ ಯಾವಾಗ ಕಮ್ಮಿ ಆಗ್ತಾ ಬರುತ್ತೋ ಆಗ ಭೂಮಿಯ ಒಂದು ತಳಮಟ್ಟದಲ್ಲಿ ನಮಗೆ ನೀರು ಸಿಗುವಂತಹ ಒಂದು ಇದಿರುತ್ತೆ. ನಮ್ಮ ಅವಶ್ಯಕತೆಗಿಂತ ಜಾಸ್ತಿ ಬಳಕೆ ಮಾಡೋದ್ರಿಂದ ಏನಾಗಿದೆ, ನೀರು ತಳಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂದ್ರೆ ಬೋರ್ ಲೆವೆಲ್ಗೆ ಹೋಗಿದೆ. ಆ ಬೋರ್ನಿಂದ ನಾವು ನೀರನ್ನ ಹೊರತೆಗೆದು ನಾವು ಉಪಯೋಗ ಮಾಡುವಂತದ್ದು ವಾಡಿಕೆ ಆಗಿದೆ. ಆ ವಾಡಿಕೆಯಿಂದ ಏನಾಗಿದೆ ಅಂತ ಹೇಳಿದ್ರೆ ಇವಾಗ ಇಲ್ದಿರುವಂತಹ ಒಂದು ನಿಧಿನ ಕಂಡಿಡದಷ್ಟು ಏನಾಗ್ತಾ ಇದೆ, ಆ ನಿಧಿಯಲ್ಲಿ ಕೆಲವೊಂದು ಕಲ್ಮಶಗಳು ಆಚೆ ಬರ್ತಾ ಇದೆ. ಅಂದ್ರೆ ನಿಧಿ ಅನ್ನೋದು ನಮ್ಮಲ್ಲಿ ಏನಾಗಿದೆ ಅಂದ್ರೆ ನಮಗೆ ಬೇಕಾಗಿರುವಂತ ನೀರು ನಿಧಿಯಾಗಿ ಸೇರ್ಕೊಂಡಿದೆ ನಮ್ಮ ಜೀವನದಲ್ಲಿ. ನೀರಿಲ್ಲ ಅಂತ ಹೇಳಿದ್ರೆ ದಿನ ಬಳಕೆ ವಸ್ತುಗಳಲ್ಲಿ ತೊಳೆಯೋದಕ್ಕಾಗ್ಲಿ, ಯಾವುದೇ ಸ್ನಾನಕ್ಕಾಗ್ಲಿ, ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಇಷ್ಟು ಲೀಟರ್ ನೀರು ಕುಡಿಬೇಕು ಅಂತ ಹೇಳ್ತಾರೆ, ಅದನ್ನ ಸೇವನೆ ಮಾಡಕ್ಕಾಗ್ಲಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ನೀರಿನ ಒಂದು ಅವಶ್ಯಕತೆ ಇಷ್ಟಾಗಿರೋದ್ರಿಂದ ಏನಾಗುತ್ತೆ, ಸರ್ಫೇಸ್ ವಾಟರ್ ಅಂದ್ರೆ ಹೊರಗಡೆ ಪ್ರಪಂಚಕ್ಕೆ ಕಾಣಿಸುವಂತ ಕೆರೆ, ಕಟ್ಟೆಗಳು, ಡ್ಯಾಮ್ಗಳು ಎಲ್ಲ ಖಾಲಿ ಹಾಕ್ತಾ ಇರೋದ್ರಿಂದ ಏನಾಗಿದೆ, ಒಳಗಡೆ ಇರುವಂತಹ ನೀರು ತುಂಬಾ ಒಳಗಡೆ ಹೋಗಿ ಅದು ಬತ್ತೋಗುವಂತ ಸ್ಥಿತಿಯಲ್ಲಿದೆ. ಆ ಬತ್ತೋಗಿರೋ ನೀರನ್ನ ತೆಗೆದು ನಾವ್ ಏನ್ ತಗೊಳ್ತೀವಿ ಅವಾಗ ನಮಗೆ ಸಿಗುವಂತಹ ಕಲ್ಮಶಗಳು ಅಂದ್ರೆ ಅದರ ಜೊತೆ ಬರುವಂತ ಆರ್ಸೆನಿಕ್ ಆಗಿರ್ಬೋದು, ಬೋರಾನ್ ಆಗಿರ್ಬೋದು, ಫ್ಲೋರಿನ್ ಆಗಿರ್ಬೋದು, ಈ ಎಲ್ಲ ಏನು ಅಂತ ಹೇಳಿದ್ರೆ ನಮ್ಮ ಒಂದು ಕೆಮಿಕಲ್ ಟರ್ಮ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಇವೆಲ್ಲ ಪಿ ಬ್ಲಾಕ್ಸ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಇದೆಲ್ಲ ಯಾವ ತರ ಇರುತ್ತೆ ಅಂದ್ರೆ ನೋಡೋದಿಕ್ಕೆ ಕಾಣೋದಿಕ್ಕೆ ಅದೆಲ್ಲ ಕಣ್ಣಿಗೆ ಕಾಣದಿರೋ ಹಾಗೆ ಯಾವ್ದ್ರಲ್ಲಾದ್ರೂ ಮಿಕ್ಸ್ ಆಗಿ ಬರುವಂತದ್ದು, ಅದು ಕುಡಿತಾ ಇದ್ರೆ ನಮ್ಗೆ ಇದ್ರಲ್ಲಿ ಏನು ಇಲ್ಲ ಅಂತ ಅನ್ಸೋದು ಆ ತರ ನಡೀತಾ ಇರುತ್ತೆ. ಬಟ್ ಒಳಗೆ ಹೋದ ಮೇಲೆ ಅದರ ಒಂದು ಪ್ರಭಾವದಿಂದ ನಮ್ಗೆ ತುಂಬಾ ಸಾಕಷ್ಟು ತೊಂದರೆಗಳಾಗುವಂತ
1: ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಸಾಮಾನ್ಯವಾದ.
2: ಹೌದು, ಯಾವುದೇ ಆಗ್ಲಿ, ಇವಾಗ ಬ್ರೋಮಿನ್ ಆಗ್ಲಿ ಕ್ಲೋರಿನ್ ಆಗ್ಲಿ ಎಲ್ಲ ಕೂಡ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಒಂದು ಕಾಂಪೌಂಡ್ ಅಲ್ಲಿ ಮಾಡಿದಾಗ ನಮ್ಗೆ ಸಿಗುವಂತದ್ದು ಪೌಡ್ರು. ಬಟ್ ನಮ್ಮ ಫ್ಲೋರಿನ್ ಅನ್ನೋ ಏನು ಒಂದು ನಾವು ಹೇಳ್ತೀವಿ ಅದು ಕಂಪ್ಲೀಟ್ ಆಗಿ ನಮ್ಗೆ ಕಣ್ಣಿಗೆ ಕಾಣಿಸ ಪಾರದರ್ಶಕವಾಗಿರುತ್ತೆ. ನೀರಿನಲ್ಲಿ ಯಥೇಚ್ಛವಾಗಿ ಮಿಕ್ಸ್ ಆಗುವಂತಹ ವಸ್ತು ಇದು. ನಮ್ಮ ಸೈನ್ಸ್ ಟರ್ಮ್ ಅಲ್ಲಿ H2 ಅಂತ ಹೇಳ್ತೀವಿ, ಆ H2ಗೆ ಈ ಫ್ಲೋರಿನ್ F2 ಬೇಗ ಮಿಕ್ಸ್ ಆಗುತ್ತೆ. ಕಾಂಬಿನೇಷನ್ ಆಫ್ H2 ಅಂಡ್ F2 ಅಂದ್ರೆ ತುಂಬಾ ಬೇಗ ಕಂಬೈನ್ ಆಗುತ್ತೆ. ಕಂಬೈನ್ ಆಗಿದ ತಕ್ಷಣ ಅದು H2O ಆಗಿ ಆಚೆ ಬರುತ್ತೆ, ಆಕ್ಸಿಜನ್ ಮಿಕ್ಸ್ ಆಗಿ. ಫ್ಲೋರಿನ್ ಏನಾಗುತ್ತೆ, ಹಾರ್ಡ್ ಸಬ್ಸ್ಟೆನ್ಸ್ ಅಲ್ಲಿ ಅಲ್ಲೇ ಬಚ್ಚಿಟ್ಕೊಂಡು ಹೊರಗೆ ಬಂದ ಮೇಲೆ ನಮಗೆ ಸಾಕಷ್ಟು ತೊಂದರೆಗಳನ್ನ ನಾವು ಫೇಸ್ ಮಾಡ್ತೀವಿ. ಆ ಸಾಕಷ್ಟು ತೊಂದರೆಗಳಲ್ಲಿ ಮೇನ್ ಇರುವಂತಹ ತೊಂದರೆ ಏನು ಅಂದ್ರೆ ಫ್ಲೋರೋಸಿಸ್, ಫ್ಲೋರೈಡ್ ಇಂದ ಬರುವಂತಹ ಒಂದು ತೊಂದರೆ. ಇದು ನಾವು ಕಾಯಿಲೆ ಅನ್ನೋದಕ್ಕಿಂತ ತೊಂದರೆ ಅಂತ ಹೇಳ್ಬೋದು. ಈ ತೊಂದರೆಯಲ್ಲಿ ಹೇಗಿರುತ್ತೆ ಅಂದ್ರೆ, ಸತತವಾಗಿ ದೀರ್ಘಕಾಲದವರೆಗೆ ನಾವು ಸೇವನೆ ಮಾಡ್ತಾ ಇರುವಂತಹ ನೀರಿಂದ ನಮಗೆ ದಂತ ಫ್ಲೋರೋಸಿಸ್ ಆಗ್ಲಿ, ಮೂಳೆಗಳ ಫ್ಲೋರೋಸಿಸ್ ಆಗ್ಲಿ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ. ಈ ದಂತ ಮತ್ತೆ ಮೂಳೆ ಒಂದು ಸಾರಿ ಬಂತು ಅಂತ ಹೇಳಿದ್ರೆ ಅದನ್ನ ರೀಸೈಕಲ್ ಮಾಡೋದಕ್ಕೆ ಆಗಲ್ಲ, ಅಂದ್ರೆ ಯಾವ್ದೇ ತರ ರಿಪೇರ್ ಮಾಡೋದಕ್ಕೆ ಆಗಲ್ಲ. ರಿಪೇರ್ ಮಾಡೋದಕ್ಕೆ ತಗೊಂಡ್ರು ಕೂಡ ಸಮ್ ರೆಡಿಕಲ್ಸ್, ಅಂದ್ರೆ ನಾವು ಡೆಂಟಲ್ ಫ್ಲೋರೋಸಿಸ್ ಅಲ್ಲಿ ದಂತದ ಮೇಲೆ ಇರುವಂತಹ ಕರೆಗಳನ್ನ ತೆಗೆಸಿ ಕ್ರೀಪಿಂಗ್ ಅಂತ ಹೇಳ್ತಾರೆ, ತೆಗೆಸಿ ವರ್ನರ್ ಅಂತ ಹೇಳ್ತಾರೆ, ಅಂದ್ರೆ ಅದನ್ನ ನೀಟಿಗೆ ನೀಟ್ ಕಲರ್ ನೆಲ್ಲ ಶೇವ್ ತರ ಮಾಡಿ ಕ್ಲೀನ್ ಮಾಡ್ತೀವಿ. ಬಟ್ ಅದ ರಿಪೀಟ್ ಏನಾಗುತ್ತೆ, 2-3 ತಿಂಗಳಿಗೆ ಮತ್ತೆ ಅದ ರಿಪೀಟ್ ಬಂದ್ಬಿಡುತ್ತೆ. ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಆ ಫ್ಲೋರೈಡ್ ಅನ್ನೋದು ಯಾವುದೇ ಒಂದು ವಸ್ತು ಮೇಲೆ ಕುತ್ಕೊಳ್ಳೋದಾಗ್ಲಿ ಆ ವಸ್ತುನ ಹಾಳು ಮಾಡೋದಾಗ್ಲಿ ಮಾಡಲ್ಲ, ಅದು ಕಂಪ್ಲೀಟ್ ಬಾಡಿಯಲ್ಲಿ ಅದು ಅಬ್ಸಾರ್ಬ್ ಆಗ್ಬಿಡುತ್ತೆ. ಯಾವಾಗ ಅದು ಅಬ್ಸಾರ್ಬ್ ಆಗುತ್ತೆ ಅವಾಗ ನೀವು ಎಷ್ಟೇ ಟ್ರೀಟ್ಮೆಂಟ್ ಕೊಡ್ತಾ ಇರಲಿ ರಿಪೀಟೆಡ್ ಅದು ಡ್ಯಾಮೇಜ್ ಮಾಡ್ತಾನೆ ಇರುತ್ತೆ. ಆ ಡ್ಯಾಮೇಜ್ ಜೊತೆಗೆ ಈ ನಾವೇನು ಪ್ರೊಸೆಸ್ ಹೇಳ್ತೀವಿ ಟ್ರೀಟ್ಮೆಂಟ್ ತಗೋಬೇಕು ಡೆಂಟಲ್ ಇದರಲ್ಲಿ ಅಂತೇಳಿ, ಆ ಪ್ರೋಸೆಸ್ ಆದ ಮೇಲೆ ಕಂಪ್ಲೀಟ್ ನಮ್ಮ ಏನು ಹಲ್ಲುಗಳ ಒಂದು ಜೋಡಣೆ ಏನಿದೆ ಅದು ಅಲಗಾಡಕ್ ಶುರುವಾಗುತ್ತೆ. ಯಾವುದೇ ತರ ಗಟ್ಟಿ ಪದಾರ್ಥ ನುಂಗಕ್ಕಾಗಲ್ಲ, ಬಿಸಿ ಪದಾರ್ಥ, ತಣ್ಣ ಪದಾರ್ಥ ಎಲ್ಲದಕ್ಕೂ ನಾವು ಸೆನ್ಸಿಟಿವ್ ಆಗ್ಬಿಡ್ತೀವಿ. ಸೊ ಇದಿದ್ದು ನಾವು ಅದನ್ನ ಕಮ್ಮಿ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, ನ್ಯೂಟ್ರಿಷನಲಿ ಕಮ್ಮಿ ಮಾಡ್ಕೋಬೇಕು, ಇಲ್ಲ ಸಪ್ಲಿಮೆಂಟಲಿ ಕಮ್ಮಿ ಮಾಡ್ಕೋಬೇಕು. ಅದಕ್ಕೆ ಯಾವ್ದೇ ತರ ರಿಪ್ಲೇಸ್ಮೆಂಟ್ಸ್ ಇಲ್ಲ. ಒಂದ್ಸರಿ ಆಪರೇಷನ್ ಮಾಡ್ಸ್ಕೊಂಡ್ಬಿಟ್ರೆ ಸರಿ ಹೋಗ್ಬಿಡುತ್ತೆ, ಇಲ್ಲ ಅದನ್ನ ಕ್ಲೀನ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ.
1: ಆಳವಾಗಿ ಒಂದು
2: ನಮ್ಮ ದೇಹದಲ್ಲಿ ಅನ್ನೋದಕ್ಕಿಂತ ನರಗಳಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಪ್ರತಿ ಸರಿ ನೀವು ಕ್ಲೀನ್ ಮಾಡಿಸಿದಾಗೂ ಆ ನರಗಳಿಂದ ಮತ್ತಷ್ಟು ಕರೆ ಜಾಸ್ತಿ ಆಗುತ್ತೆ. ಮತ್ತೆ ಕೆಲವೊಂದು ಕಡೆ ಏನಾಗಿದೆ ಅಂತ ಹೇಳಿದ್ರೆ, ಕಾಲುಗಳು ಅಂದ್ರೆ ಮೂಳೆಗಳಲ್ಲಿ ಏನಾದ್ರು ಡ್ಯಾಮೇಜ್ ಆಗಿದ್ದಲ್ಲಿ ಅದರ ಒಂದು ಆಪರೇಷನ್ಸ್ ಮಾಡುವಂತ ಪರಿಕರಣ ಇದೆ. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿನ ಒಂದು ಇದು ಆ ಟೈಮ್ಗೆ ಅದು ಟೈಟ್ ಅಂತ ಬರುತ್ತೆ. ಅಂದ್ರೆ ಒಂದು ಸ್ಕ್ರೂ ಹಾಕಿ ಮಾಡಿ ಅವರು ಸ್ವಲ್ಪ ಬಾಗಿರುವಂತ ಕಾಲುಗಳನ್ನ ಕೈಗಳನ್ನ ಸ್ಟ್ರೈಟ್ ಮಾಡಿ ಇಡ್ತಾರೆ. ಅದೇ ಸ್ವಲ್ಪ ದಿನ ಅದೇ ಫ್ಲೋರೈಡ್ ನೀರನ್ನ ಕುಡಿತಾ ಇದ್ದಲ್ಲಿ ಅದು ಮತ್ತಷ್ಟು ಬಾಗೋದಕ್ಕಿಂತ ಕಟ್ ಆಗ್ಬಿಡುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕರೆಕ್ಷನ್ಸ್ ಅನ್ನೋದಕ್ಕಿಂತ ಮಾಡಿಸ್ಕೊಳ್ಳೋದಕ್ಕಿಂತ ಸುಮ್ಮನೆ ಇರೋದು ಬೆಟರು. ನಾವು ತಡ್ಕೊಂಡಾದ್ರು ಇರ್ತೀವಿ, ಮಾಡಿಸ್ಕೊಂಡು ಕಂಪ್ಲೀಟ್ ಕಾಲ್ ಕೈ ಮುರಿದೋದ್ರೆ ನಮ್ಗಿನ್ನ ಕಷ್ಟ ಅನ್ನೋ ಸ್ಥಿತಿಯಲ್ಲಿದ್ದಾರೆ ಜನ. ಸೊ ನಮ್ಮ ಕೋಲಾರ ಜಿಲ್ಲೆಯಿಂದ ತಗೊಂಡ್ರೆ ದಂತ ಸ್ವಲ್ಪ ಜಾಸ್ತಿನೇ ಇದೆ ಮಕ್ಕಳಲ್ಲಿ. ಡೆಂಟಲ್ ಫ್ಲೋರೋಸಿಸ್, ಹಲ್ಲ ದಂತದ ಮೇಲೆ ಇರುವಂತ ಫ್ಲೋರೋಸಿಸ್ ತೊಂದರೆಗಳು ಜಾಸ್ತಿ ಇದೆ ಮಕ್ಕಳಲ್ಲಿ. ಅದು 6-10 ವರ್ಷದ ಮಕ್ಕಳಲ್ಲಿ ಇನ್ನ ಜಾಸ್ತಿ ಕಾಣಿಸ್ತಾ ಇದೆ. ಈ ಮೂಳೆಗಳ ಫ್ಲೋರೋಸಿಸ್ ಅಪರೂಪದಲ್ಲಿ ಅಪರೂಪವಾಗಿ ಅವರು ಸತತವಾಗಿ ಅದೇ ಬೋರ್ವೆಲ್ ನೀರನ್ನ ಕುಡಿತಾ, ಯಾವುದೇ ಕಾರಣಕ್ಕೂ ಅವರು ನಾವು ಫಿಲ್ಟರ್ ನೀರನ್ನ ಕುಡಿಯೋಲ್ಲ, ನಮ್ಗೆ ಫಿಲ್ಟರ್ ನೀರು ಆಗಲ್ಲ ಅನ್ನೋರ್ಗೆ ಕಂಪಲ್ಸರಿ ಇದು ಒಂದು ತೊಂದರೆ ಬಾಧಿಸುತ್ತೆ. ಇನ್ನು ಅದನ್ನ ಬಿಟ್ಟು ಎರಡೂ ಬಿಟ್ಟು ಇನ್ನೊಂದು ಅಂತ ಹೇಳಿದ್ರೆ, ಇತರೆ ಅಂಗಾಂಗಗಳ ಫ್ಲೋರೋಸಿಸ್ ಅಂದ್ರೆ ಬೇರೆ ಅಂಗಾಂಗಗಳ ಮೇಲೆ ಇದು ತೊಂದರೆ ಬಿಡುತ್ತೆ. ಅಂದ್ರೆ ಕೆಲವೊಬ್ಬರಿಗೆ ಕಿಡ್ನಿ ಮೇಲೆ ತೊಂದರೆ, ಕಿಡ್ನಿ ಸರಿಯಾಗಿ ಫಂಕ್ಷನ್ ಆಗ್ದಿರಾ ಡಯಾಲಿಸಿಸ್ ವರ್ಗೂ ಹೋಗ್ತಾರೆ. ಕೆಲವೊಬ್ಬರಿಗೆ ಹೊಟ್ಟೆಯಲ್ಲಿ ತುಂಬಾ ತೊಂದರೆಗಳು ಅನುಭವಿಸಿ ಅಲ್ಸರ್ಸ್ ಎಲ್ಲ ಆಗಿ ಹುಣ್ಣಾಗಿ ತುಂಬಾ ಒದ್ದಾಡ್ತಾರೆ. ತುಂಬಾ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ನಡುವೆ ಕಾಣಿಸ್ಕೊಳ್ತಾ ಇರುವಂತ ಬಂಜೆತನ. ಪ್ರತಿ ಹಳ್ಳಿಯಲ್ಲೂ ನಾವು ಪರೀಕ್ಷೆ
1: ಮಾಡಬೇಕು. ಪುರುಷರಲ್ಲೂ ಸಮೇತ ಇದೆ ಕೆಲವು.
2: ಹೌದು, ಬಟ್ ಜನ ಬ್ಲೇಮ್ ಮಾಡೋದು ಮಹಿಳೆಯರ ಮೇಲೆ. ಬಂಜೆ ಅಂದ ತಕ್ಷಣ ಫಸ್ಟ್ ಪಾಯಿಂಟ್ ಔಟ್ ಮಾಡೋದು ಹೆಣ್ಣಿಗೆ ಲಾಯಕ್ಕಿಲ್ಲ ಅಂತ ಹೇಳಿ. ಆದ್ರೆ ಇಲ್ಲಿ ಏನಾಗುತ್ತೆ, ಈ ಫ್ಲೋರೈಡ್ ಇರೋದ್ರಿಂದ ತೊಂದರೆ ಏನಾಗುತ್ತೆ ಅಂದ್ರೆ, ಆ ಫ್ಲೋರೈಡ್ ನಿಂದ ಕುಡಿದಾಗ ಆ ವೀರಾಣುಗಳಾಗ್ಲಿ ಅಂಡಾಶಯದ ಮೇಲಾಗ್ಲಿ ತುಂಬಾ ಪ್ರಭಾವ ಬೀಳುತ್ತೆ. ಅಂಡಾಶಯದ ಒಂದು ಶೆಲ್ ಅಂತ ಏನ್ ಹೇಳ್ತೀವಿ, ಔಟರ್ ಶೆಲ್ ಅಂತ ಹೇಳಿ, ಅದು ವೀಕ್ ಮಾಡ್ಬಿಡುತ್ತೆ. ವೀರಾಣುಗಳ ಒಂದು ಮೂಮೆಂಟ್ ಅಂತ ಏನಿರುತ್ತೆ ಅದನ್ನ ಡೌನ್ ಮಾಡುತ್ತೆ. ಸೊ ಹಾಗಾಗಿ ಅವ್ರಿಗೆ ಬಂಜೆತನ ಕಾಡುವಂತಹ ಚಾನ್ಸಸ್ ಜಾಸ್ತಿ ಇದೆ. ನಾವು ಹಳ್ಳಿಗಳಲ್ಲಿ ಹೋದಾಗ ಅವ್ರಿಗೆ ತುಂಬಾ ವಯಸ್ಸಾಗ್ಬಿಟ್ಟಿರುತ್ತೆ. ಆಲ್ಮೋಸ್ಟ್ ಒಂದು ಅವರ ಸಂಸಾರ ಜೀವನದಲ್ಲಿ 30 ವರ್ಷ ಕಂಪ್ಲೀಟ್ ಮಾಡಿರ್ತಾರೆ. ಅವ್ರಿಗೆ ಒಂದ್ 60 ವರ್ಷ, ಯಜಮಾನರಿಗೆ ಹೆಂಡತಿ ಒಂದ್ 50 ವರ್ಷ ಇರುತ್ತೆ. ಕೇಳಿದಾಗ ಇಲ್ಲಮ್ಮ ನಮ್ಗೆ ಮಕ್ಕಳಿಲ್ಲ ಅಂತಾರೆ. ಒಂಥರ ಬಾಧೆ ಏನು ಅಂತ ಹೇಳಿದ್ರೆ, ಅವ್ರಿಗೆ ಗೊತ್ತಿಲ್ದಿರಾನೆ ಅವ್ರ ಅವರನ್ನ ಈ ತರ ಒಂದು ಬಾಧೆಗೆ ತಂದಿರುವಂತಹ ಈ ಫ್ಲೋರೈಡ್ ಕೂಡ ಆಗಿರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದು ಕೂಡ ಒಂದು ಮೂಲ ಕಾರಣ. ಇದರ ಜೊತೆಗೆ ತುಂಬಾ ಜನ ಅವಾಗ ಏನಾಗಿದೆ ಅಂತ ಹೇಳಿದ್ರೆ, ಈ ತರ ನೀರನ್ನ ಕುಡಿದು ಕುಡಿದು ರಕ್ತಹೀನತೆಗೆ ತುಂಬಾ ತುತ್ತಾಗ್ತಿದ್ದಾರೆ. ಈ ರಕ್ತಹೀನತೆ ಹೇಗಿರುತ್ತೆ ಅಂದ್ರೆ, ಇಟ್ಸ್ ಅ ಸಡನ್ ಡೆತ್. ಸಡನ್ ಡೆತ್ ಅನ್ನೋದಕ್ಕಿಂತ ಲಿಟಲ್ ಬಿಟ್ ಸ್ಲೋ ಪಾಯ್ಸನಿಂಗ್ ಅಂತ. ಅಂದ್ರೆ ಕುಡಿತಾ ಕುಡಿತಾ ಇದ್ದಕ್ಕಿದ್ದ ಹಾಗೆ ಅದು 10 ಗ್ರಾಮ್ ಇದ್ದಿದ್ದು 7 ಗ್ರಾಮ್ಗೆ, 7 ಗ್ರಾಮ್ ಇದ್ದು 2 ಗ್ರಾಮ್ಗೆ, ಆತರ ಇಳಿದು ಸಡನ್ ಆಗಿ ಮನುಷ್ಯ ಸತ್ತೋಗುವಂತ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಅದನ್ನ ಪರೀಕ್ಷೆ ಮಾಡಿಸ್ಕೊತಾ ಇರ್ಬೇಕು. ಅದರಲ್ಲೂ ಜಾಸ್ತಿ ಈ ಗರ್ಭಿಣಿಯರಲ್ಲಿ ತುಂಬಾ ಕಾಣುವಂತಹದ್ದು ಇದು ರಕ್ತಹೀನತೆ. ಯಾಕಂದ್ರೆ ಒಂದು ಜೀವ ಅದಷ್ಟೇ ಪ್ರಾಣ ಹೋಗ್ತಾ ಇದೆ ಅಂದ್ರೆ ಅದೊಂದು ಅರ್ಥ ಇರುತ್ತೆ. ಅದ್ರೊಳಗೊಂದು ಜೀವ ಹೋಗಿದೆ ಯಾವ್ದೊಂದು ಚಿಕ್ಕ ಕಾರಣಕ್ಕೆ ಅಂತ ಹೇಳಿದಾಗ, ಅದರ ಸುರಕ್ಷತೆ ನಾವು ಕಾಪಾಡ್ಕೊಳ್ಳೋದ್ರಿಂದ ಏನ್ ಮಾಡ್ಬೇಕು, ಇಬ್ಬರ ಒಂದು ಯೂರಿನ್ ಟೆಸ್ಟ್ ಆಗ್ಲಿ, ಬ್ಲಡ್ ಟೆಸ್ಟ್ ಆಗ್ಲಿ ಕಂಪಲ್ಸರಿ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಒಂದು ಫ್ಲೋರೈಡ್ ಇಂದ ಆ ಹೆಣ್ಣು ಮಗುಗಾಗ್ಲಿ ಅದ್ರೊಳಗಿರುವಂತ ಒಂದು ಸಣ್ಣ ಜೀವಕ್ಕಾಗ್ಲಿ ತೊಂದರೆ ಆಗಬಾರದು ಅಂತ ಹೇಳಿ ನಾವೇನ್ ಮಾಡ್ತೀವಿ, ಪ್ರತಿ ತಿಂಗಳ ಒಂದು PMSME ಅಂತ ಮಾಡುವಾಗ ಆ ಮಕ್ಕಳಲ್ಲಿ ಏನ್ ತೊಂದರೆ ಇದೆ, ಫ್ಲೋರೈಡ್ ಇಂದ ಏನಾದ್ರು ತೊಂದರೆ ಆಗ್ತಿದೆ ಅಂತ ಹೇಳಿ ಪರೀಕ್ಷೆ ಮಾಡ್ತಿರ್ತೀವಿ, ಅದ್ರ ಒಂದು ಮಾಹಿತಿ ಕೊಡ್ತೀವಿ. ಸೊ ಎಲ್ಲದಕ್ಕೂ ಒಂದು ಕಾರಣ ಏನು ಅಂತ ಹೇಳಿದ್ರೆ, ಫ್ಲೋರೈಡ್ ಹೆಚ್ಚಾಗಿದ್ದಲ್ಲಿ ಈ ತರ ತೊಂದರೆ ಆಗತ್ತೆ ಅಂತ ಹೇಳಿ. ಆ ತೊಂದರೆ ಆಗಬಾರ್ದು ಅಂತ ಹೇಳಿದ್ರೆ ನಾವು ಪಾಟಿಸಬೇಕಾಗಿರುವಂತ ಒಂದು ಕ್ರಮಗಳೇನು ಅಂದ್ರೆ, ಹೆಚ್ಚು ಹೆಚ್ಚು ಕ್ಯಾಲ್ಸಿಯಂ ಇರುವಂತ ಪದಾರ್ಥಗಳನ್ನ ಸೇವನೆ ಮಾಡ್ಬೇಕು ಆಹಾರ ಪದ್ಧತಿಯಲ್ಲಿ. ಇಲ್ಲ ಕ್ಯಾಲ್ಸಿಯಂ ನನಗೆ ಆಗ್ತಿಲ್ಲ, ಒಬ್ಬೊಬ್ಬರಿಗೆ ಹೇಳುವಂತ ವಾಡಿಕೆ ಇರುತ್ತೆ, ನನಗೆ ಹಾಲು ಕುಡಿದ್ರೆ ಆಗಲ್ಲ, ಮಜ್ಜಿಗೆ ಕುಡಿದ್ರೆ ಶೀತ, ನಾನು ಅದು ತಿನ್ನಲ್ಲ ಇದು ತಿನ್ನಲ್ಲ. ಸೊ ಅವ್ರು ಏನ್ ಮಾಡ್ಬೇಕು, ಸಪ್ಲಿಮೆಂಟ್ಸ್, ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್, ಇಲ್ಲ ಮಲ್ಟಿ ವಿಟಮಿನ್ ಸಪ್ಲಿಮೆಂಟ್ಸ್, ವಿಟಮಿನ್ ಸಿ ರಿಚ್ ಸಪ್ಲಿಮೆಂಟ್ಸ್ ನ ತಗೊಳ್ಳೋದು ಒಳ್ಳೇದು. ನಮಗೆ ಹೊರಗಡೆಯಿಂದ ಸೇರ್ತಾ ಇಲ್ಲ ಅಂದಾಗ ಈ ತರ ಬೇರೆ ಸಪರೇಟ್ ಆಗಿ ತಗೋಬೇಕು. ಇಲ್ಲ ಅದರ ಬಿಟ್ಟು ಹಾಲು, ಹಾಲಿನ ಪದಾರ್ಥಗಳು, ನುಗ್ಗೆ ಸೊಪ್ಪು ಯಥೇಚ್ಛವಾಗಿ ಕ್ಯಾಲ್ಸಿಯಂ ಇರುತ್ತೆ. ಅದರ ಜೊತೆಗೆ ವಿಟಮಿನ್ ಸಿ ಹೆಚ್ಚಾಗಿರುವಂತಹ ಪದಾರ್ಥಗಳು ಅಂದ್ರೆ ಹುಳಿ ಪದಾರ್ಥಗಳು, ನಿಂಬೆ ಹುಳಿ ಆಗಿರ್ಬೋದು, ಹುಣಸೆ ಹುಳಿ ಆಗಿರ್ಬೋದು, ದಾಳಿಂಬೆ ಸರಿ ಆರೆಂಜ್ ಆಗಿರ್ಬೋದು, ದಾಳಿಂಬೆ ಇದಾಗಿರ್ಬೋದು, ಸೇಬೆಕಾಯಿ, ಪ್ರತಿಯೊಂದು ಒಳ್ಳೆ ವಿಟಮಿನ್ ಸಿ ರಿಚ್ ಫುಡ್ ಆಗಿರೋದ್ರಿಂದ ತುಂಬಾ ಒಳ್ಳೇದು. ಅದರ ಜೊತೆಗೆ ಆಂಟಿ ಆಕ್ಸಿಡೆಂಟ್ಸ್, ನಾವು ದಿನ ಬಳಕೆಯಲ್ಲಿ ಮಾಡುವಂತ ಈರುಳ್ಳಿ ಆಗ್ಲಿ, ಬೆಳ್ಳುಳ್ಳಿ ಆಗ್ಲಿ, ಶುಂಠಿ ಆಗ್ಲಿ, ಇವೆಲ್ಲ ಒಳ್ಳೆ ಆಂಟಿ ಆಕ್ಸಿಡೆಂಟ್ಸ್. ತುಂಬಾ ಜನ ಅದನ್ನ ಬಳಕೆಯನ್ನ ಮಾಡೋದೇ ಇಲ್ಲ ಜೀವನದಲ್ಲಿ, ನನಗೆ ಅದು ಇಷ್ಟ ಆಗಲ್ಲ, ಅದು ಸ್ಮೆಲ್ ಆಗಲ್ಲ ಅಂತ ಹೇಳಿ ಬಿಟ್ಬಿಡ್ತಾರೆ. ಸೊ ಅವೆಲ್ಲ ಮಾಡ್ತಾ ಮಾಡ್ತಾ ಈ ಫ್ಲೋರೈಡ್ ಅನ್ನೋದು ದೇಹದಲ್ಲಿ ಆದಷ್ಟಾಗದೆ ಕಮ್ಮಿ ಆಗುವಂತ ಒಂದು ಪ್ರಕ್ರಿಯೆ ಇದೆ. ಸೊ ಒಂದು ಕೊನೆಯದಾಗಿ ಹೇಳ್ಬೇಕೇನು ಅಂತ ಹೇಳಿದ್ರೆ, ಈ ಒಂದು ಕಾರ್ಯಕ್ರಮದಲ್ಲಿ ಮಿನಿಮಮ್ ಅಂತ ಹೇಳಿದ್ರು ನಮಗೆ ಕೊಡುವಂತ ಒಂದು ಮಾಹಿತಿ, ಶುದ್ಧ ನೀರನ್ನ ಕುಡಿಬೇಕು. ಶುದ್ಧತೆಯನ್ನ ಕಾಪಾಡಿರುವಂತಹ ನೀರನ್ನ ಸೇವನೆ ಮಾಡೋದ್ರಿಂದ ಈ ಫ್ಲೋರೈಡ್ ಅನ್ನ ಕಮ್ಮಿ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳ್ತಾರೆ.
1: ಮೇಡಮ್, ಇವಾಗ ನೀರಿನ ಪರೀಕ್ಷೆ ಅಂತ ಬಂದಾಗ, ಸಾಮಾನ್ಯವಾಗಿ ಈಗ ನಾವು ನಮ್ಮ ಪ್ರಸ್ತುತ ಕೋಲಾರ ಜಿಲ್ಲೆಯಲ್ಲಿ ನೋಡಿದಾಗ, ಒಂದು 2 ವರ್ಷದ ಹಿಂದೆ ನೋಡಿದಾಗ ಸುಮಾರು ಒಂದು 10-15 ವರ್ಷಗಳಿಂದ ಯಾವ ಒಳ್ಳೆ ಮಳೆನೇ ಇರ್ಲಿಲ್ಲ. ನಾವು ನೋಡ್ತಾ ಇದ್ದಂಗೆ ಬೋರ್ವೆಲ್ ಮುಖಾಂತರ ಅಂತಂದಾಗ ಸುಮಾರು ನಾವು 1500 2000ದಿಂದ ನೀರ್ ತಗೊಂಡಿರ್ತಾವೆ ಹೇಳ್ದಂಗೆ. ಅಂದ್ರೆ ಯಾಕಂದ್ರೆ ಒಂದು ಆಗ್ಲೇ ಇಲ್ಲ, ಅದೊಂದು ನಿಧಿ ತರ ಆಗಿದೆ. ಸೊ ಅಷ್ಟು ಆಳದಿಂದ ನೀರ್ ತಗೊಳ್ಳುವಾಗ, ಸೊ ಈಗ ಒಂದ್ 2 ವರ್ಷದಿಂದ ಏನಾಗಿದೆ, ಉತ್ತಮ ಮಳೆ ಆಗಿದೆ, ಮಳೆ ಆಗಿದೆ, ಆಲ್ಮೋಸ್ಟ್ ಕೆಲವು ಡೆಡ್ ಬೋರ್ ಅಲ್ಲೂ ನೀರ್ ಬರ್ತಾ ಇದೆ. ಸೊ ಈಗ ತಮ್ಗೇನಾದ್ರೂ ವರದಿ ಇದೆಯಾ ಅಂದ್ರೆ, ಈಗ ಪ್ರಸ್ತುತ ಕೆಲವೊಂದು ರೀಚಾರ್ಜ್ ಆಗಿದೆ, ಸೊ ಕೆಳಗಡೆಯಿಂದ ನೀರ್ ಮೇಲ್ ಬಂದಾಗ, ಸೊ ಆ ನೀರಿನ ಗುಣಮಟ್ಟತೆ ಯಾವ ರೀತಿ ಇದೆ, ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ?
2: ಸೊ ನೋಡಿ, ಇವಾಗ ಏನ್ ಹೇಳ್ತಿದ್ದೀರಾ ನೀವು, ನೀವ್ ಕೊಡೋ ಕ್ವಶನ್ ಹೇಗಿದೆ ಅಂದ್ರೆ, ಆ ಉತ್ತಮ ಜಾಸ್ತಿ ಅಂದ್ರೆ ಬೋರ್ ಅಭಿವೃದ್ಧಿ ಜಾಸ್ತಿ ಆದಷ್ಟು ಏನಾದ್ರು ಕೆಮಿಕಲ್ ಚೇಂಜಸ್ ಇದೆಯಾ ಇಲ್ವಾ ಅಂತೇಳಿ. ಬಟ್ ಯಾವಾಗ ನಾವು ವಾಟರ್ ಲೆವೆಲ್ ಜಾಸ್ತಿ ಆಗ್ತಿದೆ, ನನಗೆ 200 ಅಡಿಗೆ ಸಾರಿ 1000 ಅಡಿಗೆ ಸಿಗ್ತಾ ಇದ್ದಿದ್ದು, ಇವಾಗ 200 ಅಡಿಗೆ ಸಿಗ್ತಿದೆ ಅಂತಂದ್ರೆ ಅರ್ಥ ಆ ನಿಧಿ ನಮಗೆ ಯಥೇಚ್ಛವಾಗಿ ಸಿಗ್ತಿದೆ ಅಂತ ಅರ್ಥ. ನೀರು ನಿಧಿಯಾಗಿ ಸಿಗ್ತಾ ಇಲ್ಲ, ಇವಾಗ ನಮ್ಗೆ ಕೈಗೆ ಎಟಕೋ ಹಾಗೆ ಸಿಗ್ತಾ ಇದೆ. ಸೊ ಕೈಗೆ ಎಟಕೋ ಹಾಗೆ ಸಿಗ್ತಾ ಇರೋದು ಕಲುಷಿತ ಆಗಿರೋದಿಲ್ಲ, ಅದು ಒಳಗಡೆಯಿಂದ ಬರ್ತಾ ಇರೋದ್ರೆ ಮಿನರಲ್ ರೈಸ್ ಅಂದ್ರೆ ಕಂಪ್ಲೀಟ್ಲಿ ಒಳ್ಳೆ ಉತ್ತಮ ಮಿನರಲ್ಸ್ ಇಂದ ಕೂಡಿರುವಂತ ನೀರು ಆಗಿರುತ್ತೆ. ಆದರೆ ಅದು ಎಲ್ಲೂ ಕೂಡ ಯಾವುದೇ ಕೂಡ ಪೈಪ್ಸ್ ಏನಿರ್ತೀವಿ ಡ್ರೈನೇಜ್ ಪೈಪ್ಸ್ ಆ ಕಡೆಯಿಂದ ಬರ್ತಾ ಇರೋದು ಅದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಅದೊಂದು ಸರಿ ಲೀಕ್ ಆಯ್ತು ಅಂದ್ರೆ ಇಷ್ಟು ಉತ್ತಮವಾಗಿರುವಂತಹ ನೀರು ಕೂಡ ಕಲುಷಿತ ಆಗುವ ಚಾನ್ಸಸ್ ಇದೆ. ಬಟ್ ಗ್ರೌಂಡ್ ವಾಟರ್ ಇಂಪ್ರೂವ್ ಆದಷ್ಟು ಮಿನರಲೈಸ್ ಆಗಿರುತ್ತೆ. ಯಾವಾಗ ಗ್ರೌಂಡ್ ವಾಟರ್ ಒಳಗೆ ಹೋಗುತ್ತೆ ಅವಾಗ ಡಿ ಮಿನರಲೈಸ್ ಅಂತ ಹೇಳ್ತೀವಿ, ಯಾವಾಗ ಇಂಪ್ರೂವ್ ಆಗಿರುತ್ತೆ ಅದು ಮಿನರಲೈಸ್ ಅಂತ ಹೇಳ್ತೀವಿ. ಸೊ ಅದು ಒಳ್ಳೆಯ ಒಂದು ಸಂದೇಶ ಅಂದ್ರೆ ಒಳ್ಳೆ ಚೆನ್ನಾಗಿರೋ ಒಳ್ಳೆ ನೀರು ಕುಡಿಸುತ್ತೆ ಅಂತ ಅದೊಂದು ಖುಷಿ ಆಗುತ್ತೆ.
1: ಮೇಡಮ್, ಹಾಗೆ ಇವಾಗ ನಾವು ಶುದ್ಧ ಕುಡಿಯೋ ನೀರು ಅಂತ ಸಾಮಾನ್ಯವಾಗಿ ನಾವು ಹೇಳ್ತಾ ಇರ್ತೀವಿ. ಸೊ ಒಂದು ನೀರಿನಲ್ಲಿ ತಾವಾಗ್ಲೇ ಹೇಳ್ತಾ ಇದ್ರು, ಸೊ ಇವಾಗ ಸಾಮಾನ್ಯವಾಗಿ ನಮ್ಗೆ ಗ್ರಾಮೀಣ ಪ್ರದೇಶ ಅಂತಂದಾಗ ತಾವ್ ಹೇಳಿದಾಗ ಪೂರ್ವಜರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲ ನಾವು ಬಾವಿಯಲ್ಲೇ ಕುಡಿದ ಅಭ್ಯಾಸ, ಇವಾಗ ಬೋರ್ವೆಲ್ ಬರ್ತಾ ಇದೆ ಅಂತಂದ್ರೆ ನಮ್ಗೆ ಫಿಲ್ಟರ್ ನೀರ್ ಆಗಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಸೊ ಅವ್ರನ್ನ ಅರ್ಥ ಮಾಡ್ಬೇಕು ಅಂತಂದಾಗ, ಸೊ ನೀರಿಗೆ ಅದರದೇ ಆದಂತ ಇದಿರುತ್ತೆ, ಅಂದ್ರೆ ಗುಣಮಟ್ಟತೆ ಇರುತ್ತೆ. ಸೊ ಅದ್ರದ್ದು ಅದೊಂದು ಸ್ಟ್ಯಾಂಡರ್ಡ್ ರೇಟ್ ಇರುತ್ತೆ. ಸೊ ಇಷ್ಟಿದ್ರಾಗ ಮಾತ್ರ ನಮ್ಗೆ ಸೇವನೆ ಮಾಡ್ಲಿಕ್ಕೆ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದಾಗ, ಸೊ ಯಾವ ರೀತಿ ನೀವು ಅವ್ರನ್ನ ಕನ್ವಿನ್ಸ್ ಮಾಡ್ಬೋದಾಗಿತ್ತು, ಮನವೊಲಿಕೆ ಮಾಡಿ ಅವರನ್ನ ಮೋಟಿವೇಟ್?
2: ಈಗ ಏನಾಗಿದೆ ಅಂತ ಹೇಳಿದ್ರೆ, ಜನ ತುಂಬಾ ಬುದ್ಧಿವಂತರಾಗೋಗಿದ್ದಾರೆ. 2020 ಆಚೆಗೆ ಕೊರೋನಾ ಬಂದ್ಮೇಲೆ ತುಂಬಾ ಜಾಸ್ತಿ ಬುದ್ಧಿವಂತರಾಗೋಗಿದ್ದಾರೆ. ಹೇಗೆ ಅಂದ್ರೆ, ಪ್ರತಿಯೊಂದರಲ್ಲೂ ಒಂದು ಟೆಕ್ನಾಲಜಿ ಹುಡುಕ್ತಾರೆ, ಮತ್ತೆ ಅದರ ಒಂದು ಟೆಸ್ಟಿಂಗ್ ನ ಮಾಡ್ತಾರೆ. ಅವ್ರೆ ಇದನ್ನ ಮಾಡಿದ್ರೆ ಹೇಗಿರುತ್ತೆ, ಇದರಲ್ಲಿ ಏನೋ ಇದ್ದಂಗಿದೆ, ಇದನ್ನ ಪರೀಕ್ಷೆ ಮಾಡೋಣ ಅನ್ನೋದು. ಸೊ ಇವಾಗ ಇನ್ನೊಂದು ಉದ್ದೇಶ ಏನು ಅಂದ್ರೆ, ಪಂಚಾಯತ್ ರಾಜ್ ಅನ್ನೋದೊಂದು ಆಗಿದೆ. ಪ್ರತಿಯೊಂದು ಹಳ್ಳಿಗಳಲ್ಲೂ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಕಿಟ್ ಅನ್ನ ಕೊಟ್ಟಿರ್ತಾರೆ. ಆ ಕಿಟ್ ಪ್ರಕಾರ ಅಲ್ಲಿ ಕ್ಲೋರಿನ್ನ, ನೈಟ್ರೋಜನ್ನ, ಮತ್ತೆ ಫ್ಲೋರಿನ್ನ ಪ್ರತಿಯೊಂದನ್ನು ಪರೀಕ್ಷೆ ಮಾಡುವಂತ, ಅಂದ್ರೆ ಹಾರ್ಡ್ನೆಸ್ ಅಂತ ಹೇಳ್ತೇವಲ್ಲ, ಅದನ್ನು ಕೂಡ ಪರೀಕ್ಷೆ ಮಾಡ್ತಾರೆ. pH ಕೂಡ ಪರೀಕ್ಷೆ ಮಾಡ್ತಾರೆ. ಸ್ವಲ್ಪ ಅಸಿಡಿಕ್ ಆಗಿದೆಯಾ ನೀರು, ಕುಡಿತಾ ಇರುವಾಗ ಗಂಟ್ಲಿಗೆಲ್ಲ ಉರಿತಾ ಇದೆಯಾ, ಅದು ಕೂಡ ನೋಡ್ತಾರೆ. ಸೊ ಅದು ಒಂದು ಸಣ್ಣ ಡ್ರಾಪ್ ಹಾಕಿದ ತಕ್ಷಣ ಸರ್ಟನ್ ಕಲರ್ ಚೇಂಜ್ ಆಗ್ತಿದೆ ಅಂತ ಹೇಳಿದ್ರೆ, ಆ ಪಂಚಾಯತಿ ಲೆವೆಲ್ ಅಲ್ಲಿ ಅವ್ರಿಗೆ ಡೀಟೇಲ್ಸ್ ಸಿಕ್ಬಿಡುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ಸದಸ್ಯರೇ ಪಂಚಾಯತಿಗೆ. ಹಳ್ಳಿ ಮಟ್ಟದಲ್ಲಿ ಪ್ರತಿಯೊಬ್ಬ ದೊಡ್ಡ ಮನುಷ್ಯ ಕೂಡ ಹಳ್ಳಿಗೆ ಪಂಚಾಯತಿಗೆ ಸದಸ್ಯನಾಗಿರ್ತಾನೆ. ಅವ್ನ್ ಪ್ರತಿ ಒಂದು ವಸ್ತುವಲ್ಲೂ ಒಂದು ಕಲ್ಮಶ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡೋದಕ್ಕೆ ಹೋಗ್ತಾನೆ. ಒಂದು ಹಾಲಿನಲ್ಲಿ ಆಗಿರ್ಬೋದು, ಅವ್ನ್ ಪ್ರತಿ ಒಂದು ವಸ್ತುವಲ್ಲೂ ಒಂದು ಕಲ್ಮಶ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡೋದಕ್ಕೆ ಹೋಗ್ತಾನೆ. ಒಂದು ಹಾಲಿನಲ್ಲಿ ಆಗಿರ್ಬೋದು, ತನ್ನ ಜೀವನದಲ್ಲಿ ಬೇಕಾಗಿರುವಂತ ಒಂದು ಯೂರಿಯಾ ಚೀಲದಲ್ಲಿ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಅವನು ಪಕ್ಕ ಇರ್ತಾನೆ. ಅಂತದ್ದು ನೀರು ಅಂದಿದ ತಕ್ಷಣ ಅವನ ಒಂದು ಥಾಟ್ ಡಿಫ್ರೆಂಟ್. ನಾವು ಕುಡಿಯುವ ಪ್ರತಿಯೊಂದು ಹನಿ ನೀರು ಶುದ್ಧವಾಗಿದೆಯಾ, ಪಂಚಾಯತಿಯಲ್ಲಿ ಆ ಸವಲತ್ತು ಇದೆ ಅಂತ ಹೇಳಿದ್ರೆ ನಾವು ಹೋಗಿ ಮಾಡಿಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿ. ಮತ್ತೆ ಇನ್ನೊಂದೇನು ಅವಕಾಶ ಇದೆ ಅಂದ್ರೆ, ಹಳ್ಳಿಗಳಲ್ಲಿ ಬೋರ್ ಹಾಕಿದ ತಕ್ಷಣ ಪರೀಕ್ಷೆ ಮಾಡಿಸ್ಬೇಕು. ಅಂದ್ರೆ ಪ್ರೈವೇಟ್ ಬೋರ್, ಗವರ್ಮೆಂಟ್ ಒಂದು ಬೋರ್ ಹಾಕಿರುತ್ತೆ, ಅದಕ್ಕೆ ತಕ್ಕಂಗೆ ಆರೋ ಫಿಲ್ಟರ್ಸ್ ನ ಕೊಟ್ಟಿರುತ್ತೆ, ಅದು ಸತತವಾಗಿ ಆಗ್ತಾನೆ ಇರುತ್ತೆ ಪರೀಕ್ಷೆ. ಪ್ಲಸ್ ಯಾವ್ದಾದ್ರು ಒಂದು ಜಾಗದಲ್ಲಿ ನಾವಿರೋ ಜಾಗದಲ್ಲಿ ಬೋರ್ ಬೀಳುತ್ತೆ, ನೀರ್ ಬೀಳ್ತಿದೆ ಅಂದಾಗ ಆ ನೀರನ್ನ ಪರೀಕ್ಷೆ ಮಾಡಿಸೋದು, ಅದರ ಗುಣಮಟ್ಟವನ್ನ ಕಾಪಾಡ್ಕೊಳ್ಳೋದು, ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪಂಚಾಯತಿಗೆ ಅಧಿಕಾರ ಇದೆ. ನೋಡಪ್ಪ, ನೀನು ಬೋರ್ ಅಲ್ಲಿ ಪರೀಕ್ಷೆ ಮಾಡಿದೆ, ಬಂದು ಪರೀಕ್ಷೆ ಮಾಡಿಸು ನಮ್ಮಲ್ಲಿ
1: ಪ್ರೈವೇಟ್
2: ಬೋರ್ಗಳು. ಯಾಕಂದ್ರೆ ನೀನ್ ಪರೀಕ್ಷೆ ಮಾಡಿಸಿದಷ್ಟು ನಿನ್ನ ಒಂದು ಸಸ್ಯರಾಶಿಗಾಗ್ಲಿ, ನಿಮ್ಮ ಜೀವರಾಶಿಗಳಾಗ್ಲಿ, ಅದಕ್ಕೆ ತೊಂದರೆ ಆಗ್ಬಾರ್ದು. ಅದಕ್ಕೆ ನೀನ್ ಪರೀಕ್ಷೆ ಮಾಡಿಸು. ನಾಳೆ ದಿನ ಏನೋ ಒಂದ್ ಸಿಗುತ್ತೆ, ಅದು ನಮ್ಮ ಜಾನುವಾರುಗಳಿಗಾಗ್ಲಿ, ನಮ್ಮ ಸಸ್ಯಗಳಿಗಾಗ್ಲಿ ತುಂಬಾ ಹಾರ್ಮ್ಫುಲ್ ಅಂದಾಗ, ಅಂದ್ರೆ ಏನಾದ್ರು ನಿನ್ ಬಾಕಿರೋ ಬೆಳೆ ಅಂತ ಸುಟ್ಟೋಗುತ್ತೆ ಅಂತದಾದಾಗ, ನಾವು ಏನೋ ಟೆಸ್ಟ್ ಮಾಡಿಸ್ತಿದ್ದಾಗ ಏನಾಗುತ್ತೆ, ಸಡನ್ ಆಗಿ ನೀರ್ ಬಿಟ್ಟಿದ್ದೆ ಅದೆಲ್ಲ ಬುಡ ಸಮೇತ ಹೋಗ್ಬಿಟ್ಟಾಗ ಬೆಳೆ ನಷ್ಟ ಅಂತ ಹೇಳಿ ಒದ್ದಾಡ್ತೀವಿ. ಅದಕ್ಕಿಂತ ಮೊದಲು ನಿನ್ನ ನೀರು ಶುದ್ಧವಾಗಿದೆಯಾ, ಅದನ್ನ ನೀನು ಕುಡಿಬೇಕಾಗುತ್ತೆ ಮುಂದೆ, ಅದು ಹೇಗಿದೆ ಅಂತ ಪರೀಕ್ಷೆ ಮಾಡ್ಕೊಳ್ಳೋದ್ರಲ್ಲಿ ಉತ್ತಮ. ಅದು ಪಂಚಾಯತ್ ರಾಜಿಂದ ಒಳ್ಳೆ ಕೆಲಸ ನಡೀತಾ ಇದೆ. ಸೊ ಅಲ್ಲಿ ಕಂಪ್ಲೀಟ್ ಕೆಮಿಕಲ್ ಟೆಸ್ಟ್ ಆಗುತ್ತೆ. ಮತ್ತೆ ಪ್ರತಿ ಹಳ್ಳಿಯಲ್ಲೂ ಒಂದು ಬೋರ್ ಆಗ್ಲಿ ಇನ್ನೊಂದಾಗ್ಲಿ ಅವರೇ ಬಂದು ಸ್ವಯಂಚ್ಛೆಯಿಂದ ಬಂದು ನಮ್ಮ ಫ್ಲೋರೈಡ್ ಟೆಸ್ಟ್ ಕೂಡ ಮಾಡಿಸ್ತಾರೆ. ಮೇಡಮ್, ಇದ್ರಲ್ಲಿ ಫ್ಲೋರೈಡ್ ಇದೆಯಾ, ಯಾಕಂದ್ರೆ ನಾವಲ್ಲಿ ವಾಸ್ತವ್ಯ ಹೂಡ್ತಾ ಇದೀವಿ, ಒಂದು 4 ಜನ ಹೆಣ್ಮಕ್ಳು ಇದಾರೆ, ಚಿಕ್ಕ ಚಿಕ್ಕ ಮಕ್ಕಳಿದಾರೆ, ನಾನು ನನ್ನ ಹೆಂಡತಿ ಇರ್ತೀವಿ, ಸೊ ಹಾಗಾಗಿ ನಮ್ಗೆ ಒಂದು ಪರೀಕ್ಷೆ ಬೇಕು ಮೇಡಮ್ ಅಂತ ಬಂದು ಮಾಡಿಸ್ಕೊಳ್ಳೋರು ಪ್ರೈವೇಟೈಸ್ ಆಗಿ ಬಂದು ಮಾಡಿಸ್ಕೋತಾರೆ. ಅದು ಕೂಡ ಫ್ರೀ ಆಗಿ ಮಾಡಿ ಕೊಡ್ತೀವಿ. ಯಾಕಂದ್ರೆ ಪ್ರತಿಯೊಬ್ಬರು ಹಕ್ಕದು ತಮ್ಮ ಕುಡಿತಾ ಇರುವಂತ ನೀರಲ್ಲಿ ಏನಿದೆ ಏನಿಲ್ಲ ಅಂತ ತಿಳ್ಕೊಳ್ಳೋದು. ಸೊ ಅದು ಕೂಡ ನಾನು ಆರೋಗ್ಯ ಇಲಾಖೆಯಿಂದ ಮಾಡಿ ಕೊಡ್ತಿದ್ವಿ. ಸ್ವಯಂ ಪ್ರೇರಿತರಾಗಿ ಬರ್ಬೇಕು ಅವ್ರು ತಿಳ್ಕೊಂಡು.
1: ನಮಗೆ ಅನಿಸ್ಬೇಕು ನಮ್ಗೆ, ಯಾಕಂದ್ರೆ ನಮ್ಮೊಂದು ದೈನಂದಿನ ಜೀವನದಲ್ಲಿ ನೀರು ತುಂಬಾನೇ ಪ್ರತ್ಯೇಕವಾದಂತ ಒಂದು ಭಾಗ ಆಗಿರುತ್ತೆ. ಯಾಕಂದ್ರೆ ನೀರಿಲ್ಲ ಅಂದ್ರೆ ನಮ್ಗೆ ತಗೊಳ್ಳೋದಕ್ಕೆ ಜೀವನ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ನಮ್ಮ ದೇಹಕ್ಕೂ ಸಮೇತ ಪ್ರತಿದಿನ ಇಷ್ಟು ಲೀಟರ್ ನೀರ್ ಅಂತ ಬೇಕೇ ಬೇಕಾಗುತ್ತೆ.
2: ಮಿನಿಮಮ್ ಒಂದು 3 ಲೀಟರ್ಸ್ ನೀರ್ ಬೇಕು ನಮ್ಗೆ. ಈ ಚಳಿಗಾಲದಲ್ಲಿ ತುಂಬಾ ಜನ 1 ಲೀಟರ್ ಇಳಿಸ್ಬಿಟ್ಟಿದ್ದಾರೆ, ಯಾಕಂದ್ರೆ ಆಗ್ತಿಲ್ಲ ಈ ಚಳಿಗೆ,
1: ತುಂಬಾ ಚಳಿ,
2: ಬಾತ್ರೂಮ್ಗೆ ಹೋಗ್ಬೇಕು ಈ ಕಡೆ ನೀರು ಕುಡಿಬೇಕು ಅನ್ನೋ ಸ್ಥಿತಿಯಲ್ಲಿ ಇರ್ತಾರೆ. ಹಾಗಾಗಿ ಬಿಸಿ ನೀರಿಂದ 1 ಲೀಟರ್ ಅಂದ್ರೆ ನಾವು ತಿಂದಿರೋಂತ ಏನೇ ಇಲ್ಲ ಜೀರ್ಣ ಆಗ್ಲಿ ಅಂತ ಬಿಸಿ ನೀರು ಕುಡಿಯೋ ಅಭ್ಯಾಸ ಇದೆ. ಸೊ ನಾನು ಹೇಳಿದಂಗೆ ಪಂಚಾಯತ್ ರಾಜ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅವ್ರಿಗೆ ಪರೀಕ್ಷೆ ಮಾಡಿಸ್ಕೋಬೇಕು. ಅವರಲ್ಲಿ ಆಗಿದ್ದು ನಿನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ, ನಮ್ಮಲ್ಲಿ ಇನ್ನೊಂದು ಪ್ರಯತ್ನ ಏನು ಅಂತ ಹೇಳಿದ್ರೆ, ನಮ್ಮ ಸರ್ವೆಲೆನ್ಸ್ ಇದೆ. ನೀವು ಹಾಕಿರುವಂತಹ ನೀರು ನಲ್ಲಿ ಮುಖಾಂತರ ಏನಾದ್ರೂ ಹಳ್ಳಿಗಳ ಕಡೆ ಹೋಗ್ತಾ ಇದೆ ಅಂದ್ರೆ, ಅದ್ರದ್ದು ಒಂದು ಸರ್ವೆಲೆನ್ಸ್ ಮುಖಾಂತರ ಮೈಕ್ರೋಬಯಾಲಜಿಕಲ್ ಟೆಸ್ಟ್ ಅಂತ ಹೇಳ್ತೀವಿ. ಅದ್ರಲ್ಲಿ ಏನಾದ್ರು ಮೈಕ್ರೋಬ್ಸ್ ಇದ್ರೆ, ಅದರಿಂದ ಏನಾದ್ರು ಹೊರಗಡೆ ಏನಾದ್ರು ತೊಂದರೆ ಆಗುವಂಗಿದ್ರೆ, ಅದ್ರ ಕೂಡ ಪರೀಕ್ಷೆ ಮಾಡೋದಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ಅದು ಕೂಡ ಆರೋಗ್ಯ ಇಲಾಖೆಗೆ ಒಂದು ಸಂಬಂಧಪಟ್ಟದ್ದಾಗಿರೋದ್ರಿಂದ ಅಲ್ಲೂ ಕೂಡ ಮಾಡ್ತಾರೆ. ಸೊ ಅದರ ನೆಕ್ಸ್ಟ್ ಫ್ಲೋರೈಡ್ ಟೆಸ್ಟ್ ಅಂತ ಹೇಳಿದ್ರೆ ನಾವು ಇಲ್ಲೂ ಕೂಡ ಮಾಡ್ತೀವಿ.
1: ಉಚಿತವಾಗಿ
2: ಎಲ್ಲ ಉಚಿತವಾಗಿ ಎಲ್ಲ ಉಚಿತವಾಗಿ ಮಾಡಿ ಕೊಡ್ತೀವಿ. ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಆ ನೀರನ್ನ ಯಾವ್ದ್ರಲ್ಲಿ ತಗೊಂಡ್ಬರ್ಬೇಕು. ಸರ್ವೆಲೆನ್ಸ್ ಆದ್ರೆ ಗ್ಲಾಸ್ ಬಾಟಲ್ ತಗೊಂಡು ಹೋಗ್ಬೇಕು. ಅವ್ರು ಪ್ಲಾಸ್ಟಿಕ್ ಬಾಟಲ್ ತಗೊಂಡು ಹೋದ್ರೆ ಅವ್ರಿಗೆ ಅಲ್ಲಿ ವರ್ಕ್ ಆಗಲ್ಲ. ಸಿಲಿಕಾನ್ ಬಾಟಲ್ ಇದ್ರೇನೆ ಮೈಕ್ರೋಬಿಯಲ್ ಟೆಸ್ಟ್ ಆಗುತ್ತೆ, ಯಾಕಂದ್ರೆ ಅದು ಜೀವಂತವಾಗಿರುತ್ತೆ. ಸಿಲಿಕಾನ್ ಬಾಟಲ್ ಅಲ್ಲಾದ್ರೆ ಪ್ಲಾಸ್ಟಿಕ್ ಬಾಟಲ್ ಅಲ್ಲಾದ್ರೆ ಸತ್ತೋಗುತ್ತೆ. ಅದರ ಮಾಹಿತಿ ಗೊತ್ತಾಗಲ್ಲ ಅವ್ರಿಗೆ. ಹಾಗಾಗಿ ನಾವು ಫ್ಲೋರೈಡ್ ಟೆಸ್ಟ್ ಮಾಡೋರು ಅದು ಎಲಿಮೆಂಟ್ ಆಗಿರೋದ್ರಿಂದ ನಮ್ಗೆ ಪ್ಲಾಸ್ಟಿಕ್ ಬಾಟ್ಲ್ ಅಲ್ಲಾದ್ರೂ ಪರವಾಗಿಲ್ಲ ತಂದುಕೊಡಿ ಅಂತ ಹೇಳ್ತೀವಿ, ನಾವು ಮಾಡಿಕೊಡ್ತೀವಿ. ಒಬ್ಬೊಬ್ರದ್ದು ಒಂಥರ ರೂಲ್ಸ್ ಇರುತ್ತೆ, ಅದೊಂದು ಪಾಲಿಸಿದ್ರೆ ಸಾಕು. ನಾವು ಸಿಲಿಕಾನ್ ಹಾಕಿದ್ರೆ ನಮ್ಮ ಫ್ಲೋರೈಡ್ ಟೆಸ್ಟ್ ಆಗಲ್ಲ. ಸೊ ಹಾಗಾಗಿ ಅವ್ರಿಗೆ ಯಾವ್ದು ಬೇಕೋ ಆ ತರ ತಗೊಂಡು ಹೋಗ್ಕೊಡ್ಬೇಕು, ನಮಗೆ ಏನ್ ಬೇಕೋ ಆ ತರ ತಂದು ಕೊಟ್ರೆ ನಾವು ಫ್ರೀ ಆಫ್ ಕಾಸ್ಟ್ ಟೆಸ್ಟ್ ಮಾಡಿ ಕೊಡ್ತೀವಿ ನಾವು.
1: ಮೇಡಮ್, ಇವಾಗ ಸಾಮಾನ್ಯವಾಗಿ ಫ್ಲೋರೈಡ್ ಎಷ್ಟು ಇರ್ಬೇಕಾಗುತ್ತೆ ನಮ್ಗೆ ಒಂದು ಸ್ಟ್ಯಾಂಡರ್ಡ್ ಆಗಿ ನಮ್ಮ ಒಂದು ಕುಡಿಯೋ ನೀರಿನಲ್ಲಿ ಆಗಿರ್ಬೋದು ಅಥವಾ ಬಳಸಿ?
2: ನಮ್ಮಲ್ಲಿ ಒಂದು ಬ್ಯೂರೋ ಆಫ್ ಸ್ಟ್ಯಾಂಡರ್ಡ್ ಅಂತ ಅಂದ್ರೆ BSI ಮಾರ್ಕ್ ಅಂತ ಬರುತ್ತೆ. ಇವಾಗ ನಾವೆಲ್ಲೇ ಒಂದು ಬಿಸ್ಲರಿ ಬಾಟಲ್ ನೋಡ್ಲಿ, ಯಾವ್ದೇ ಕೆನ್ಲೆ ಬಾಟಲ್ ನೋಡ್ಲಿ, ಅದ್ರಲ್ಲಿ ಒಂದು BSI ಮಾರ್ಕ್ ಅಂತ ಇರುತ್ತೆ. ಯಾಕೆ ಆ BSI ಮಾರ್ಕ್ ಹೇಳ್ತೀವಿ, ಪರ್ಟಿಕ್ಯುಲರ್ ಒಂದು ಫುಡ್ ಐಟಮ್ ಆಗ್ಲಿ, ಒಂದು ನಮ್ಮ ದೇಹ ಒಳಗೆ ಹೋಗ್ತಾ ಇರುವಂತ ಆಹಾರ ಪದಾರ್ಥ, ಆಹಾರಕ್ಕೆ ಬೇಕಾಗಿರುವಂತಹ ರೀತಿ ಏನಿದೆ, ಅದು BSI ಮಾರ್ಕಿಂಗ್ ಇಂದ ಅದು ಸರ್ಟಿಫೈ ಆಗಿರ್ಬೇಕು. ಸೊ ಸರ್ಟಿಫಿಕೇಟ್ ಪ್ರಕಾರ, ಆ BSI ಮಾರ್ಕಿಂಗ್ ಪ್ರಕಾರ ಆಕ್ಚುಯಲ್ ಆಗಿ ಇರ್ಬೇಕಾಗಿರೋದು ಫ್ಲೋ

0: ಸ್ಟೆರಾಯ್ಡ್ ಪಾಯಿಂಟ್ ಫೈವ್
1: ಪಾಯಿಂಟ್ ಫೈವ್
0: ಅದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಪಾಯಿಂಟ್ ಒನ್ ಮಾಡ್ತಿದೀವಿ. ಈ ಪಾಯಿಂಟ್ ಫೈವ್ ಅಲ್ಲಿ ಏನಾಗುತ್ತೆ ಅಂದ್ರೆ ಗ್ಯಾಸ್ಟ್ರೈಟಿಸ್ ಬರೋ ಚಾನ್ಸಸ್ ಇದೆ, ಫ್ಲೋರೈಡ್ ಜಾಸ್ತಿ ಇದ್ದಷ್ಟು. ಪಾಯಿಂಟ್ ಫೈವ್ ಇಂದ ಒನ್ ಒಳಗೆ, ಮತ್ತೆ ನಾನು ಹೇಳಿದ್ನಲ್ಲ ಇವಾಗ ಇತರೆ ಭಾಗದ ಫ್ಲೋರೋಸಸ್ ಅಂತ, ಇದೆಲ್ಲ ಪಾಯಿಂಟ್ ಫೈವ್ ಇಂದ ಒಂದು ಪಿ ಪಿ ಎಂ ಒಳಗಿರೋರಿಗೆ ಬೇಗ ಬಾಧಿಸುತ್ತೆ. ಲಿಟಲ್ ಬಿಟ್ ಅಂದ್ರೆ ಇವಾಗ ಸಡನ್ ಆಗಿ ಬೇದಿ ವಾಂತಿ ಆಯ್ತು, ಯಾಕಾಗತ್ತೆ ಅಂತ ಗೊತ್ತಾಗಲ್ಲ, ಇದಕ್ಕಿದ ಹಾಗೆ ಆಗುತ್ತೆ. ಮತ್ತೆ ಮನೆ ಮದ್ದಿನ ಪ್ರಕಾರ ನಾವು ಮಜ್ಜಿಗೆ ಕ್ಯಾಲ್ಸಿಯಂ
1: ಕ್ಯಾಲ್ಸಿಯಂ
0: ಸ್ವಲ್ಪ ಕುಡಿದಿದ ತಕ್ಷಣ ತಣ್ಣಗಾಗತ್ತೆ, ಸೊ ಅವತ್ತೆಲ್ಲ ಸುಧಾರಿಸ್ಕೋತೀವಿ. ಮಾನೆ ದಿನ ಒಂದು ವಾರ ಬಿಟ್ಟು ಮತ್ತೆ ಅದೇ ನೀರು ಕುಡಿದಾಗ ಮತ್ತೆ ರಿಪೀಟ್ ಆಗುತ್ತೆ. ಸೊ ಹಾಗಾಗಿ ಪಾಯಿಂಟ್ ಫೈವ್ ಇಂದ ಒಂದು ಪಿ ಪಿ ಎಂ ಇರುವಂತಹ ನೀರಿನ ಒಂದು ಮಾದರಿ ಏನಿದೆ ಫ್ಲೋರೈಡ್, ಅಲ್ಲಿ ನಮ್ಗೆ ಈ ತರ ನೋವು ಕಾಣಿಸ್ಕೊಳುತ್ತೆ. ಅದನ್ನ ಬಿಟ್ಟು ಒನ್ ಪಾಯಿಂಟ್ ಮೇಲೆ ಹೋದಾಗ ಕಾಣಿಸ್ಕೊಳ್ಳುವಂತದ್ದು ದಂತ ಫ್ಲೋರೋಸಿಸ್. ಅದನ್ನ ಬಿಟ್ಟು ಟೂ ಪಿ ಪಿ ಎಂ ಹೋದ್ರೆ ಕಾಣಿಸ್ಕೊಳ್ಳುವಂತದ್ದು ಮೂಳೆ ಫ್ಲೋರೋಸಿಸ್. ಸೊ ನಮ್ಗೆ ಈ ರೇಂಜ್ ಅಲ್ಲೇ ಇರಬೇಕು. ಪಾಯಿಂಟ್ ಫೈವ್ ಗಿಂತ ಕಮ್ಮಿ ಇತ್ತು ಅಂದ್ರೆ ಮನುಷ್ಯ ಅದನ್ನ ಯೂಸ್ ಮಾಡಬಹುದು. ಇನ್ನೊಂದೇನು ಅಂತ ಹೇಳಿದ್ರೆ ಫ್ಲೋರೈಡ್ ಆಗ್ಲಿ, ಬ್ರೋಮಿನ್ ಆಗ್ಲಿ, ಅಯೋಡಿನ್ ಆಗ್ಲಿ, ಇವಾಗ ನೀವು ಅಯೋಡಿನ್ ಅಂತ ತಗೊಂಡ್ರೆ ಅಯೋಡಿನ್ ಏನಕ್ಕೆ ಉಪಯೋಗ ಅಂತ ಹೇಳಿ ನೀವೇ? ಬುದ್ಧಿಶಕ್ತಿಗೆ. ನಾವು ಸಾಲ್ಟ್ ಉಪ್ಪಿನಲ್ಲಿ ಅಯೋಡಿನ್ ಇರ್ಲೇಬೇಕು, ಅದಿಲ್ಲ ಅಂತ ಹೇಳಿದ್ರೆ ಮಕ್ಕಳ ಒಂದು ಬುದ್ಧಿಮಾನ್ಯತೆ ಬರುತ್ತೆ ಅಂತ ಹೇಳಿ ಒಂದು ಮಾಹಿತಿ ಇದೆ. ಸೊ ಈ ಬ್ರೋಮಿನ್, ಅಯೋಡಿನ್, ಫ್ಲೋರಿನ್ ಒಂದೇ ಎಲಿಮೆಂಟ್ಸ್, ಒಂದೇ ಒಂದು ರೋ ಎಲಿಮೆಂಟ್ಸ್ ಅಂತ ಹೇಳ್ತೀವಲ್ಲ ಆ ತರ. ಸೊ ಅಂತ ಇದು ಏನು ಅಂತ ಹೇಳಿದ್ರೆ ಈ ಫ್ಲೋರೈಡ್ ಆಗ್ಲಿ ಅಯೋಡಿನ್ ಆಗ್ಲಿ ದೇಹಕ್ಕೆ ಒಂದು ಮಿತವಾಗಿ ಬೇಕು. ಅರ್ಥ ಆಯ್ತಾ?
1: ಅಂದ್ರೆ ಜಾಸ್ತಿ ಆದ್ರೆ
0: ಪಾಯಿಂಟ್ ಫೈವ್ ಗಿಂತ ಕಮ್ಮಿ ಇದ್ರೆ ಅದು
1: ಫ್ಲೋರೈಡ್ ಬೇಕಾಗುತ್ತೆ, ಅಯೋಡಿನ್ ಬೇಕಾಗುತ್ತೆ.
0: ಫ್ಲೋರೈಡ್ ಏನಕ್ಕೆ ಬೇಕಾಗುತ್ತೆ ಅಂದ್ರೆ ನಮ್ಮ ಒಂದು ಚರ್ಮದ ಒಂದು ಸೆಲ್ಸ್ ನ ಇಂಪ್ರೂವ್ ಮಾಡೋದಕ್ಕೆ, ನಮ್ಮ ಹಲ್ಲಿನ ಗಟ್ಟಿ ಮಾಡೋದಕ್ಕೆ ಫ್ಲೋರೈಡ್ ಬೇಕು, ಮತ್ತೆ ಮೂಳೆ ಗಟ್ಟಿ ಆಗೋದಕ್ಕೆ ಫ್ಲೋರೈಡ್ ಬೇಕು. ಆದ್ರೆ ಪಾಯಿಂಟ್ ಫೈವ್ ಇಲ್ಲ ಟೂ ಪಿ ಪಿ ಎಂ ಆಗುತ್ತದೆ ಮೂಳೆ ಸತ್ತ ಆಗುತ್ತೆ. ಒಂದಕ್ಕಿಂತ ಪಿ ಪಿ ಜಾಸ್ತಿ ಆದ್ರೆ ಹಲ್ಲ ಮೇಲೆ ಕರೆ ಬರುತ್ತೆ, ಪಾಯಿಂಟ್ ಫೈವ್ ಗಿಂತ ಜಾಸ್ತಿ ಆದ್ರೆ ಹೊಟ್ಟೆಯಲ್ಲಿ ಅಸಿಡಿಟಿ ಗ್ಯಾಸ್ಟ್ರಿಕ್ ಶುರು ಆಗುತ್ತೆ. ಅದೇ ಪಾಯಿಂಟ್ ಫೋರ್ ಇದ್ರೆ ಆರಾಮಾಗಿ ವರ್ಕೌಟ್ ಆಗ್ತದೆ. ಯಾಕಂದ್ರೆ ನೀವು ಪಾಯಿಂಟ್ ಫೋರ್ ಒಳಗೆ ಹಾಕೋತಾ ಇದೆ ಅಂದ್ರೆ ಯೂರಿನ್ ಮುಖಾಂತರ ಹೋಗೋದು ಪಾಯಿಂಟ್ ಟೂ ಆಗಿರುತ್ತೆ. ಸೊ ಡೆಪೋಸಿಷನ್ ಆಫ್ ಜೀರೋ ಪಾಯಿಂಟ್ ಟೂ ಇನ್ ಯುವರ್ ಬಾಡಿ ಇಸ್ ಗುಡ್. ಅದೇ ನೀನು ಹಾಕೊಳ್ತಾ ಇರೋದೇ ಒನ್ ಪಿ ಪಿ ಎಂ ಟೂ ಪಿ ಪಿ ಎಂ ಅಂದ್ರೆ ಅಪೋಸಿಟ್ ಬರೋದು ಒನ್ ಪಾಯಿಂಟ್ ಫೋರ್ ಆದಾಗ ಏನಾಗುತ್ತೆ, ಎಷ್ಟು ಡೆಪಾಸಿಟ್ ಆಗುತ್ತೆ ನೀವೇ ಯೋಚನೆ ಮಾಡಬೇಕು.
1: ಅದು
0: ಡೆಪಾಸಿಟ್ ಆಗೋದ್ರಿಂದ ಏನಾಗುತ್ತೆ, ತೊಂದರೆ ಇನ್ನ ಜಾಸ್ತಿ ಆಗುತ್ತೆ. ಸೊ ಅದನ್ನೊಂದು ನೋಡ್ಕೋಬೇಕು. ಅದರ ಜೊತೆಗೆ ಅಯೋಡಿನ್ ಬ್ರೋಮಿನ್ ಹೇಗೆ ಅಂದ್ರೆ ಯಥೇಚ್ಛವಾಗಿ ತಗೋಬಾರದು, ಮಿತವಾಗಿ ತಗೋಬೇಕು. ಅಯೋಡಿನ್ ಅಷ್ಟೇ, ಸಾಲ್ಟ್ ಅಲ್ಲಿ ಎಷ್ಟು ತಗೋಬೇಕು ಅಷ್ಟೇ ತಗೋಬೇಕು, ಆದ್ರೆ ಎಕ್ಸ್ಟ್ರಾ ಯಾವ್ದು ತಗೋಬಾರ್ದು. ಎಕ್ಸ್ಟ್ರಾ ತಗೊಂಡಾಗ ಆಗೋದು ಥೈರಾಯ್ಡ್. ಎಕ್ಸ್ಟ್ರಾ ಅಯೋಡಿನ್ ಹೋದಾಗ ನಮಗೆ ಗಂಟ್ಲಲ್ಲಿ ಪ್ರಾಬ್ಲಮ್ ಆಗುತ್ತೆ, ಹೈಪೋಥೈರಾಯ್ಡಿಸಮ್ ಹೈಪೋಥೈರಾಯ್ಡಿಸಮ್ ಎಲ್ಲ ಜಾಸ್ತಿ ಆಗುತ್ತೆ. ಅದೇ ಮಿತವಾಗಿ ತಗೊಂಡ್ರೆ ನಡೆಯುತ್ತೆ, ಬುದ್ಧಿಶಕ್ತಿಯಿಂದ ಐ ಕ್ಯೂ ಲೆವೆಲ್ ಚೆನ್ನಾಗಿರುತ್ತೆ ಮಕ್ಕಳಿಗಾಗ್ಲಿ ಜನಗಳಿಗಾಗ್ಲಿ. ಅದೇ ಇನ್ನ ಲೋ ತಗೊಂಡ್ರೆ ಏನಾಗುತ್ತೆ, ಸ್ಟಾರ್ಟ್ ಆಗೋದೇ ಬುದ್ಧಿಮಾನ್ಯತೆ. ಮಕ್ಕಳು ಹುಟ್ಟದ ಅಂಗವೈಕಲತೆ ಬುದ್ಧಿಮಾನ್ಯತೆ ಎಲ್ಲ ಶುರು ಆಗುತ್ತೆ. ಅದೇ ತರ ಇದು ಕೂಡ ಹಾಗೆ.
1: ಅದಕ್ಕೆ ನಾವೊಂದು ಗರ್ಭಿಣಿ ಮಹಿಳೆಯರಿಗೆ ಆ ಒಂದು ಆ ಸಮಯದಲ್ಲೇ ನಾವು ಹೆಚ್ಚಾಗಿ ಕಾಳಜಿ ವಹಿಸಿ ಹುಟ್ಟುವ ಮಗು ಸಮೇತ ಆರೋಗ್ಯಕರವಾಗಿರುತ್ತೆ.
0: ಸೊ ಹಾಗಾಗಿ ನಾವು ಫ್ಲೋರೈಡ್ ನೀರ್ನ ಕುಡಿಬಹುದು ಅಂತ ಹೇಳ್ತೀವಿ, ಬಟ್ ಅಬ್ಸಾರ್ಪ್ಷನ್ ಎಷ್ಟಿದೆ ಅನ್ನೋದು ಕೂಡ ನೋಡ್ಕೋಬೇಕು. ಮತ್ತೆ ಇವರಲ್ಲೂ ಹೇಳ್ತಿರ್ತೀವಿ, ಫೋಲಿಕ್ ಆಸಿಡ್ ಯೂಸ್ ಮಾಡಿ ಮಗು ಬೆಳವಣಿಗೆಗೆ, ಐರನ್ ಯೂಸ್ ಮಾಡಿ, ಕ್ಯಾಲ್ಸಿಯಂ ಯೂಸ್ ಮಾಡಿ, ಕಾರಣ ಏನಂದ್ರೆ ಮಗು ಬೋನ್ಸ್ ಗಟ್ಟಿಯಾಗಬೇಕು, ರಕ್ತಹೀನತೆಯಿಂದ ಬಳಲಬಾರದು ಮಗು. ಮತ್ತೆ ಫೋಲಿಕ್ ಆಸಿಡ್ ಅಂದ್ರೆ ಇಂಪ್ರೂವ್ಮೆಂಟ್, ಸೆಲ್ ಇಂಪ್ರೂವ್ಮೆಂಟ್ ಗೆ ಒಳ್ಳೇದು ಅಂತೇಳಿ. ಸೊ ಇವೆಲ್ಲ ಕೊಟ್ಕೊಂಡ್ ಬರ್ತೀವಿ. ಇದು ಕೂಡ ಒಂಥರ ಇದು ಅವ್ರಿಗೆ ಒಳಗಡೆಯಿಂದ ಸಿಗ್ತಿರೋ ಹೊರಗಡೆ ಕೊಟ್ಟು ನಾವು ಅದನ್ನ ಇಂಪ್ರೂವ್ ಮಾಡ್ತೀವಿ. ಸೊ ಇದೊಂದು ಇದಾಗುತ್ತೆ.
1: ಸ್ವಯಂ ಪ್ರೇರಿತವ ಗೃಹ ಮಟ್ಟದಲ್ಲಿ ಏನಾದ್ರು ನಾವು ಇವಾಗ ಕೆಲವೊಮ್ಮೆ ಹೇಳ್ತಾರೆ, ಕೆಲವೊಂದು ಹೇಳ್ತಾರೆ ಇದು ಸುಣ್ಣ ಹಾಕ್ಬಿಟ್ಟು ನೀರನ್ನ ನಾವ್ ಇದ್ ಮಾಡ್ಬೇಕು,
0: ಅದು ಒಂದು ಡೊಮೆಸ್ಟಿಕ್ ಡಿಫ್ಲೋರೇಷನ್ ಅಂತ ಹೇಳ್ತೀವಿ, ಅಂದ್ರೆ ಫ್ಲೋರೈಡ್ ಅನ್ನು ತೆಗೆದು ಹಾಕುವಂತಹ ಒಂದು ಕಾರ್ಯಕ್ರಮ. ಆಕ್ಚುಲಿ ಎಲ್ಲರ ಹತ್ರ ದುಡ್ಡು ಇರೋದಿಲ್ಲ. ಇವಾಗ ಪ್ರತಿ ಹಳ್ಳಿಯಲ್ಲಿ ಏನಾಗಿದೆ ಅಂದ್ರೆ 100 ಮನೆಗಳ ಮೇಲೆ ಇದ್ರೆ ಆರೋ ಫಿಲ್ಟರ್ ಅಂತ ಹೇಳಿದಾರೆ. ಆದ್ರೆ ಖರ್ಚು ಬೀಳೋದು 5-10 ಲಕ್ಷದ ಒಳಗೆ, ಯಾಕಂದ್ರೆ ಜಾಗ ಬೇಕು, ಒಂದು 10x10 ಜಾಗ, ಅದ್ರ ಜೊತೆಗೆ ಮಿಷಿನ್ ಹಾಕೋದಕ್ಕೆ ಒಂದು 5 ಲ್ಯಾಕ್ಸ್. ಸೊ ಇಷ್ಟಕ್ಕೂ ಒಂದು 10 ಲಕ್ಷದ ಒಂದು ಮೊತ್ತ ಬೇಕು. ಆ ಮೊತ್ತ ಗಳಿಸಕ್ ಆಗ್ಲಿಲ್ಲ, ಆ ಜಾಗದಲ್ಲಿ ಇರೋದು ಬರೀ 40 ಮನೆ ಅಂತ ಹೇಳಿದ್ರೆ ಅಲ್ಲಿ ಅವರು ಪ್ರೊವಿಷನ್ ಕೊಡೋದಿಲ್ಲ ಸರ್ಕಾರ. ಅದನ್ನ ಮೋರ್ ದೆನ್ 70-100 ಮನೆಗಳಿಗೆ ಕ್ರಾಸ್ ಆದ್ರೆ ಮಾತ್ರನೇ ಆರೋ ಫಿಲ್ಟರ್ ಕೊಡೋದು. ಸೊ ಯಾವಾಗ ಅಲ್ಲಿರೋದಿಲ್ವೋ, ಒಂದು ಹಳ್ಳಿಗೂ ಇನ್ನೊಂದು ಹಳ್ಳಿಗೂ ಒಂದು 4-5 ಕಿಲೋಮೀಟರ್ ದೂರ ಇರುತ್ತೆ. ಆ ಹಳ್ಳಿಲಿ ಇದೆ, ನಾವು ಹೇಳ್ತೀವಿ ಆ ಹಳ್ಳಿಲಿ ಇದೆಲ್ಲ ತಗೊಂಡ್ಬಂದು ಅಂತ. ಅವಾಗ ಅವ್ರೇನ್ ಮಾಡ್ತಾರೆ, ಬರೀ ಕುಡಿಯೋದಕ್ಕೆ ಮಾತ್ರ ತರ್ತಾರೆ. ಯಾಕಂದ್ರೆ ಅದೇ ಪಾಪ ಭಾರ, ಬೆಳಗ್ಗೆ ಎದ್ದೋಗಿ ಮಿಷಿನ್ ಅಲ್ಲಿ ಒಂದು 5 ರೂಪಾಯಿ ಹಾಕಿ ಇಲ್ಲ 2 ರೂಪಾಯಿ ಹಾಕಿ ಒಂದು 20 ಲೀಟರ್ ಮನೆಗೆ ತಗೊಂಡ್ರೆ ಅದೊಂದು 3 ದಿನ ಇರುತ್ತೆ. ಅದೇ ನಾವ್ ಏನ್ ಮಾಡ್ತೀವಿ, ಅಡಿಗೆಗೆ ಬಳಸಿ ಅಂದ್ರೆ ಮೇಡಮ್ 5 ರೂಪಾಯಿ ಹಾಕಿದೀವಿ ಅದ್ ಹೇಗೆ ನೀವು ಅಡಿಗೆ ಬಳಸಿ ಅಂತ ಹೇಳ್ತೀರಾ ಅಂತ ಒಂದು ನ್ಯೂಸ್ ಬರುತ್ತೆ. ಬಟ್ ನಾನೇನ್ ಹೇಳ್ತೀನಿ, ಇದನ್ನ ಹಾಗೆ ಕುಡಿಯೋದಕ್ಕೆ ಬಳಸ್ಕೊಳ್ಳಿ. ಅಡಿಗೆ ಮಾಡುವಾಗ ಏನೇ ಮಾಡ್ಬೇಕು ಅಂದ್ರೆ ಡೊಮೆಸ್ಟಿಕ್ ಡಿಫ್ಲೋರೈಡೇಷನ್ ಅಂದ್ರೆ ನೀವು ಹೇಗೆ ಆರೋ ಫಿಲ್ಟರ್ ಅಲ್ಲಿ ಡಿಫ್ಲೋರೈಡ್ ಮಾಡ್ತೀರಾ, ಫ್ಲೋರೈಡ್ ನ ತೆಗೆದ ಹಾಕ್ತೀರಾ, ಅದೇ ತರ ಮನೆ ಮಟ್ಟದಲ್ಲಿ ನೀವು ಸುಣ್ಣವನ್ನ ಬಳಸಿ ಒಂದು ನಿಂಬೆ ಗಾತ್ರದ ಒಂದು ಸುಣ್ಣ, ತಿನ್ನೋ ಸುಣ್ಣನ ಒಂದು ಬಕೀಟ್ ನೀರಲ್ಲಾಗ್ಲಿಲ್ಲ ಬಿಂದಿಗೆ ನೀರಲ್ಲಾಗ್ಲಿ ಚೆನ್ನಾಗಿ ಕೆದಡಿ ಒಂದು ಗಂಟೆ ಕಾಲ ನಿಲ್ಲಿಸಿ ಅದನ್ನ, ಅದರ ಗಸಿ ಎಲ್ಲ ಕೆಳ ಕುತ್ಕೊಂಡ ಮೇಲೆ ಬುಕ್ಸ್ಕೊಂಡ್ರೆ ಅದೇ ಡಿಫ್ಲೋರೈಡ್ ಮೆಥಡ್. ಅದೇ ಆರೋಫಿಲ್ಟರ್ ಲೆಕ್ಕ ಮನೆಯಲ್ಲೇ ಮಾಡ್ಕೋಬಹುದು. ಅದರಲ್ಲಿ ಸ್ಫಟಿಕ ಹಾಕಿರ್ತಾರೆ. ಇನ್ನೊಂದು ಮನೆ ಮಟ್ಟಿಗೆ ಎಷ್ಟು ವೆರೈಟೀಸ್ ನೋಡ್ತೀನಿ, ಒಂದು ಸ್ಪಾಂಜ್ ಇರುತ್ತೆ, ಸ್ಫಟಿಕಗಳಿರುತ್ತೆ, ಅದೆಲ್ಲ ಒಂದು ಕ್ಯಾಲ್ಸಿಯಂ ಲೆವೆಲ್ ಅಲ್ಲಿ ಇಂಪ್ರೂವ್ ಮಾಡ್ಕೋಬಹುದು. ಹಳೆ ಕಾಲದಲ್ಲಿ ಅಜ್ಜಿ ಅಂದ್ರೆ ಮಾಡೋರು ಮಡಿಕೆ ತಗೊಂಡ್ಬಂದು ಒಳಗೆಲ್ಲ ಸುಣ್ಣ ಮೆತ್ತವರು. ನಾವು ಏನಕ್ ಮೆತ್ತಾರೆ ಅಜ್ಜಿ ಅಂದ್ರು ಅಂತ ಹೇಳಿ, ಒಂದಿನ ಎಲ್ಲ ಮಡಿಕೆಯಿಂದ ನೀರಲ್ಲಿ ನೆನೆಸೋರು, ಆ ನೀರು ಆ ಅದ್ರೊಳಗಿರುವಂತ ರಂಧ್ರಗಳೆಲ್ಲ ಮುಚ್ಚಾಕ್ಬೇಕು, ನೀರಿಂದ ಕ್ಲೋಸ್ ಆಗ್ಬೇಕು. ಕ್ಲೋಸ್ ಆಗಿ ತಗೊಂಡ್ಬಂದ್ಮೇಲೆ ಹಾಕಿರುವಂತ ನೀರು ಹೊರಗ್ ಬರಬಾರದು ಅಂತ ಹೇಳಿದ್ರೆ ಸುಣ್ಣ ಹಚ್ಚೋದು. ಆ ಸುಣ್ಣದಿಂದ ಅದು ಒಳಗಡೆನೆ ಶೇಖರಣೆ ಆಗ್ತಾ ಇರತ್ತೆ, ಒಳ್ಳೆ ತಂಪಿರುತ್ತೆ, ರುಚಿ ಇರುತ್ತೆ ಅಂತ ಹೇಳಿ. ಅರೆ ಆವಾಗಿನ ಒಂದು ಉದ್ದೇಶ ರುಚಿಗೆ ತಂಪಿಗೆ ಕೊಡೋದು, ಮತ್ತೆ ಅದ್ರಲ್ಲಿರುವಂತ ಗಸಿನ ಕೆಳಗಡೆ ಹಾಕೋದಿಕ್ಕೆ, ಏನ ಕಲ್ಮಶಗಳಿದ್ರೆ ಅದನ್ನ ಗಸಿನ ಕೆಳಗೆ ಹಾಕೋದಕ್ಕೆ ಮಾಡೋದು ಅಂತ ಒಂದು. ಅಂದ್ರೆ ಇವಾಗ ಡೊಮೆಸ್ಟಿಕ್ ಡಿಫ್ಲೋರೈಸೇಷನ್ ಮೆಥಡ್ ಯಾಕೆ ಯೂಸ್ ಮಾಡ್ತೀವಿ ಆ ಮೆಥಡ್ ಅಂತ ಹೇಳಿದ್ರೆ, ಅವ್ರು ಮಾಡ್ತಾ ಇದ್ದಿದ್ದು ಡಿಫ್ಲೋರೈಡ್ ಮೆಥಡ್. ಅವರ ಮಾಹಿತಿಗೆ ಆಪೋಸಿಟ್ ಆಗಿ ವರ್ಕ್ ಮಾಡೋರು, ಬಟ್ ಏನಕ್ಕೆ ಅಂತ ಸೈಂಟಿಫಿಕಲಿ ನಾವು ಹೋದಾಗ ಅದು ಡೊಮೆಸ್ಟಿಕ್ ಡಿಫ್ಲೋರೈಸೇಷನ್ ಅಂತ ಹೇಳ್ಬಹುದು. ಸೊ ಅದು ಒಳ್ಳೆ ಮೆಥಡ್, ಕೊಡು ಬಡವರು ಏನೂ ಇರಲ್ಲ ಅವರಲ್ಲಿ. ಸೊ ಇದೊಂದು ಯೂಸ್ ಮಾಡ್ಕೊಂಡ್ರೆ ಅವ್ರಿಗೆ ಫ್ಲೋರೈಡ್ ಮುಕ್ತ ಜೀವನವನ್ನು
1: ಪಡಿಬಹುದು. ಕೊನೆಯದಾಗಿ ತಮ್ಮ ಇಲಾಖೆಯಿಂದ ಹಮ್ಮಿಕೊಂಡಂತ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಸಮುದಾಯದ ಪಾತ್ರ ಬಹಳ ಮುಖ್ಯ ಆಗುತ್ತೆ ಈ ಒಂದು ಕಾರ್ಯಕ್ರಮ. ಯಾವುದೇ ಸರ್ಕಾರದ ಕಾರ್ಯಕ್ರಮಗಳಾಗ್ಲಿ ಅದು ಸಮುದಾಯಕ್ಕೆ ಇರುತ್ತೆ, ಸಮುದಾಯದವರ ಸಹಭಾಗಿತ್ವ ಬಹಳ ಮುಖ್ಯ ಆಗುತ್ತೆ. ಸೊ ಇವನ್ ನಿಟ್ಟಿನಲ್ಲಿ ಒಂದು ಅರಿವು ಜಾಗೃತಿ ಕಾರ್ಯಕ್ರಮಗಳಲ್ಲಿ ಅವರ ಒಂದು ಪಾತ್ರ ಎಷ್ಟು ಮುಖ್ಯ ಆಗಿರುತ್ತೆ
0: ಸಮುದಾಯದಲ್ಲಿ? ಸೊ ಅರಿವು ಮೂಡಿಸೋ ಕಾರ್ಯಕ್ರಮ ಅಂದಾಗ ಸಮುದಾಯ ಅಂದಿದ ತಕ್ಷಣ ಬರೀ ಒಂದು ಗಂಡು ಒಂದು ಹೆಣ್ಣು ಒಂದು ಮಗು ಅಂತ ಹೇಳಕ್ ಬರೋದಿಲ್ಲ. ನಾನು ಅವಾಗ ಹೇಳ್ದಾಗ ಒಂದು ಪಂಚಾಯತಿ ಇರುತ್ತೆ, ಹೆಡ್ ಆಫ್ ದ ವಿಲೇಜ್ ಅಂತ ಹೇಳಿದಾಗ ಪಂಚಾಯತಿ ಇರುತ್ತೆ. ಪಂಚಾಯತಿ ಮುಖಾಂತರ ನಾವು ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಒಂದು ಕ್ಯಾಂಪ್ ನ ಹಮ್ಮಿಕೊಳ್ಳುವಂತ ಒಂದು ಕಾರ್ಯಕ್ರಮ ಇದೆ. ಪಂಚಾಯತಿಗೆ ತಿಳಿಸಿರ್ತೀವಿ, ನೋಡಿ ಇಂತ ಹಳ್ಳಿಯಲ್ಲಿ ಈ ತರ ಫ್ಲೋರೈಡ್ ಇದೆ, ನಾಳೆ ದಿನ ಅಲ್ಲಿ ಕ್ಯಾಂಪ್ ನಡೆಸ್ತಾ ಇರ್ತೀವಿ ಜನಗಳಿಗೆ. ನಿಮ್ಮ ಪಂಚಾಯತಿ ಮುಖಾಂತರ ಯಾರ್ಯಾರಿಗೆ ಆ ತರ ತೊಂದರೆಗಳಿದೆಯೋ ಅಲ್ಲಿ ಬಂದು ರೀಚ್ ಆಗಿ ಅಲ್ಲಿ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ನ ತಗೊಳಕ್ ಹೇಳಿ, ಪರೀಕ್ಷೆ ಮಾಡಿಸ್ಕೊಳಕ್ ಹೇಳಿ. ಅಲ್ಲಿ ದಂತ ಪರೀಕ್ಷಕರು ಬರ್ತಾರೆ ಮತ್ತೆ ಮೂಳೆ ಪರೀಕ್ಷಕರು ಬರ್ತಾರೆ. ಅವರಲ್ಲಿ ಏನೇ ಒಂದು ತೊಂದರೆಗಳಿರಲಿ ಅವ್ರು ಮಾಡಿಸಿ, ಅವರಲ್ಲಿ ಏನಾದ್ರೂ ತೊಂದರೆ ಇದೆ ಅದನ್ನ ಅವರು ಜನರಲ್ ಹಾಸ್ಪಿಟಲ್ ಆಗ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಆಗ್ಲಿ ರೆಫರ್ ಮಾಡ್ಕೊಂಡು ಅವರಲ್ಲಿ ಪರೀಕ್ಷೆ ಮಾಡುವಂತ ಪ್ರಯೋಜನ ಇದೆ. ಅದರ ಜೊತೆಗೆ ನಮ್ಮಲ್ಲಿರುವಂತ ಮಾಹಿತಿ ಏನು ಅಂತ ಹೇಳಿದ್ರೆ, ಸಪ್ಲಿಮೆಂಟ್ಸ್ ಅಲ್ದಿರಾನೆ ಅವ್ರಿಗೆ ಮೊಬಿಲಿಟಿ ಏಡ್ಸ್ ಅಂತ ಹೇಳಿ ಪರಿಕರಣಗಳು ಅಂತ ಹೇಳ್ತೀವಿ, ಅಂದ್ರೆ ಈ ವಾಕಿಂಗ್ ಸ್ಟಿಕ್ ಆಗ್ಲಿ, ವಾಕರ್ಸ್ ಆಗ್ಲಿ, ಮತ್ತೆ ವೀಲ್ ಚೇರ್ ಆಗ್ಲಿ, ನಮ್ಮಲ್ಲಿ ಒಂದು ಟ್ರೈಸೈಕಲ್ಸ್ ಅಂತ ಹೇಳ್ತಾರೆ ಅದನ್ನ ಕೂಡ ಕೊಡುವಂತ ಪ್ರಾವಿಷನ್ ನಮ್ಮಲ್ಲಿದೆ. ಸೊ ಅದನ್ನು ಕೂಡ ಅಂದ್ರೆ ನಾವು ಇನ್ ಟೈಮ್ ಅವ್ರಿಗೆ ತೊಂದರೆ ಇದೆ ಅಂತ ಹೇಳಿ ಅವ್ರು ಹೇಳಿದ ತಕ್ಷಣ ನಾವು ಅಲ್ಲಿ ಅವ್ರ ಹತ್ರ ಇರುವಂತ ಮಾಹಿತಿ, ಅಂದ್ರೆ ಇವಾಗ ಎಲ್ಲರ ಹತ್ರನು ಒಂದು ಮಾಹಿತಿ ಏನ್ ಕಲೆಕ್ಟ್ ಮಾಡ್ತೀವಿ ಅವರ ಲೈಫ್, ಇದರಲ್ಲಿ ಆಧಾರ್ ಕಾರ್ಡ್ ನ ಮೇನ್, ಅವ್ರ ಆಧಾರ್ ಕಾರ್ಡ್ ಬೇಸ್ ಮೇಲೆ ನಾವು ಇನ್ನ ಪ್ರತಿಯೊಂದು ಮಾಡುವಂತದ್ದು. ಆಧಾರ್ ಕಾರ್ಡ್ ನ ಕಲೆಕ್ಟ್ ಮಾಡ್ಕೋತೀವಿ, ಫೋಟೋಗಳನ್ನ ಕಲೆಕ್ಟ್ ಮಾಡ್ಕೋತೀವಿ, ಅವರು ಯಾವ ಸ್ಥಿತಿಯಲ್ಲಿ ಇದ್ದಾರೆ, ಅವರ ಕಾಲು ಯಾವ ತರ ಸೊಟ್ಟಾಗಿದೆ ಅನ್ನೋ ಒಂದು ಫೋಟೋನ ತಗೋತೀವಿ. ಅದ್ರ ಜೊತೆಗೆ ಪಂಚಾಯತಿ ವತಿಯಿಂದ ಅವ್ರ ಕೈಯಲ್ಲೇ ಅವ್ರಿಗೆ ಪರಿಕರಣಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಬರ್ತೀವಿ ನಾವು. ಇದೊಂದು ಸಹಕಾರ ಇದೆ, ಪಂಚಾಯತಿಯವರು ಒಳ್ಳೆ ಸಹಕಾರ ಕೊಡ್ತಾರೆ ನಮ್ಗೆ ತೊಂದಾಗಿಲ್ಲ. ಅದರ ಜೊತೆಗೆ ಆರೋಗ್ಯ ಇಲಾಖೆ ಕೂಡ, ಇವಾಗ ಒಂದು ಸಾರಿ ಮಾತ್ರೆ ಕೊಟ್ಟು ಬಂದ್ವಿ ಅದೊಂದು ಮಾಹಿತಿ ಇರುತ್ತೆ, ನೀವು ಬಂದಿದ್ದಾಗ ನಮ್ಗೆ ಮಾತ್ರೆ ಕೊಟ್ಟವ್ರಿ ಆಮೇಲೆ ನಮ್ಗೆ ಮಾತ್ರೆ ಕೊಡೋರು ಇಲ್ಲ ಅಂತೇಳಿ ಅದನ್ನ PSCಗಳಿಗೆ ಕಳಿಸಿರ್ತೀವಿ. ನೋಡಿ ಇಂಥ ಕೇಸಸ್ ಬರುತ್ತೆ ನಿಮ್ಗೆ ಇಂಥ ಹಳ್ಳಿಯಿಂದ. ಸೊ ಆ ಹಳ್ಳಿಯ ಒಂದು ಜನ ಬಂದಾಗ ಇವ್ರಿಗೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಆಗ್ಲಿ, ವಿಟಮಿನ್ ಸಿ ಸಪ್ಲಿಮೆಂಟ್ಸ್ ಆಗ್ಲಿ ನಿಮ್ ಕಡೆಯಿಂದ ಅವ್ರಿಗೆ ಕೊಡ್ಬೇಕಾಗುತ್ತೆ. ಮಾಡ್ತಾರೆ, ಆಶಾ ವರ್ಕರ್ಸ್ ಒಳ್ಳೆ ಸಹಾಯ ಮಾಡ್ತಾರೆ. ಅವರು ಕೂಡ ಕೇಳ್ತಾರೆ, ಮೇಡಮ್ ನಿಮ್ಮ ಒಂದು ಮಾತ್ರೆಗಳು ಒಳ್ಳೆ ಕ್ವಾಲಿಟಿ ಕೊಟ್ಟಿರ್ತೀರಂತೆ, ನೀವು ನಿಮ್ಮ ಮಾತ್ರೆಗಳೇ ಕೊಡಿ ನಮ್ಮ ಹಳ್ಳಿ ಜನಕ್ಕೆ ಬೇಕಾಗತ್ತಂತೆ ಅಂತೇಳಿ. ಅವರು ವಿತ್ ಲಿಸ್ಟ್ ಬಂದಾಗ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಡಿಸ್ಟ್ರಿಬ್ಯೂಟ್, ತಿಂಗಳ ಮಟ್ಟಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಕಳಿಸ್ಕೊಡ್ತೀವಿ. ಸೊ ಆಶಾ ಕಡೆಯಿಂದ ನಮ್ಗೆ ಒಳ್ಳೆ ಹೆಲ್ಪ್ಫುಲ್ ಆಗಿದೆ. ಸೊ ಪಂಚಾಯತಿ, ಆಶಾ, ಆರೋಗ್ಯ ಇಲಾಖೆ, ಅಲ್ಲಿನ ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಂದ್ರೆ ಕಾಲೇಜ್ ಆಗ್ಲಿ ಶಾಲೆ ಆಗ್ಲಿ ಏನೇ ಇರ್ಲಿ, ಅವೆಲ್ಲಾನು ಒಟ್ಟುಗೂಡಿ ನಾವು ಕೆಲಸ ಮಾಡ್ತಾ ಇದೀವಿ. ಸೊ ಹಾಗಾಗಿ ಒಂದು ಕೂಡು ಕುಟುಂಬದ ತರ ಇರ್ತೀವಿ ಒಂದು ಹಳ್ಳಿಗೆ ಹೋದ್ರೆ. ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಪ್ರತಿಯೊಂದನ್ನು.
1: ಸೊ ಒಟ್ಟಾರೆಯಾಗಿ ಒಂದು ನೀರು ಅಂತ ಬಂದಾಗ, ಒಂದು ಶುದ್ಧ ನೀರು ಅಂತ ಅಂದಾಗ ಸಾಕಷ್ಟು, ಯಾಕಂದ್ರೆ ನಾವು ಒಂದು ಪದ್ರದಲ್ಲಿ ನೋಡಿದಾಗ ಅದು ಮಾಮೂಲಿ ಆಗಿರುತ್ತೆ, ಸ್ವಲ್ಪ ಹಾಳು ಆಗೋದಾಗ ಸೊ ಅಲ್ಲಿ ಗೊತ್ತಾಗುತ್ತೆ ನಮ್ಗೆ ನೀರಿನಲ್ಲಿ ಯಾವ ಕ್ವಾಲಿಟೀಸ್ ಇರುತ್ತೆ, ಯಾವ್ದು
0: ಹೌದು
1: ಬೇಕು ಯಾವ್ದು ಬೇಡ ಅನ್ನೋದನ್ನ ನಾವು ಅದನ್ನ ತಿಳ್ಕೊಂಡ್ಬಿಟ್ಟು ನಮ್ಮೊಂದು ಆರೋಗ್ಯದ ಸೇವನೆ ಮಾಡಿದಾಗ ಉತ್ತಮವಾಗಿರುತ್ತೆ.
0: ಉತ್ತಮವಾಗಿರುತ್ತೆ.
1: ಸೊ ಮೇಡಮ್, ಇದುವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ನೀರಿನ ಪರೀಕ್ಷೆ ಮಹತ್ವದ ಕುರಿತು ಒಂದು ಸಂದರ್ಶಕರ ಉತ್ತಮವಾದಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರ.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ

ನಿಮ್ಮ ಮಗುವನ್ನು ಕುಪೋಷಣೆಯಿಂದ ಪಾರು ಮಾಡಿ. ಗರ್ಭಿಣಿ ಎಂದು ತಿಳಿದಾಕ್ಷಣ ಅಂಗನವಾಡಿ ಮತ್ತು ಆಶಾ ಅಕ್ಕ ಅವರ ಸಂಪರ್ಕದಲ್ಲಿರಿ. ಮಹಿಳಾ ಮತ್ತು ಶಿಶು ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ब्रह्मध्वनि। ಮೈರಾಡ ನೆರವಿನ ನಮ್ಮ ಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.4 ತರಂಗಾಂತರ, ಬೂದಿಕೋಟೆ, ಬಂಗಾರಪೇಟೆ ತಾಲೂಕು, ಕೋಲಾರ ಜಿಲ್ಲೆ. ಕೇಳುಗರೆ, ಇವತ್ತಿನ ದಿನ ಕೋಲಾರ ಜಿಲ್ಲೆ ಪಕ್ಷಿಯ ನೋಟದ ಭಾಗ 2 ಸಂಚಿಕೆಯ ಸಂದರ್ಶನದ ಕಾರ್ಯಕ್ರಮ ಮುಂದುವರಿಯಲಿದೆ. ಶ್ರೀಮತಿ ಮಂಜುಳಾ ಭೀಮರಾಮ್, ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಕೋಲಾರ, ರವರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಮೇಡಮ್, ಮೊದಲಿಗೆ ತಮಗೆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದ. ಅದರಲ್ಲಿ ಒಂದು ಎಕ್ಸ್ಟ್ರಾ ವರ್ಡ್ ನಿಮಗೆ ಹೇಳ್ಬಿಡ್ತೀನಿ, ಇವತ್ತು ನಮ್ ಕೋಲಾರಕ್ಕೆ ಸಂಬಂಧಿಸಿದ್ದಲ್ಲ, ಆದ್ರೂ ಒಂದು ಹೇಳ್ತೀನಿ.
0: ಹೌದು,
1: ಅಲ್ಬಟ್ರಾಸ್ ಅಂತ ಅದರ ಹೆಸರು, ಗಲ್ ಅಂತ ಹೇಳ್ತಾರೆ. ಅದು ಸುಮಾರು 7,000 kilometers ದೂರದಿಂದ ಬರುತ್ತೆ ನಮ್ಮ
0: ಭಾರತ
1: ಕಡಲ ತೀರ. ಅದು ಬಂದ ಮೇಲೆ ಇಲ್ಲಿ ಕಡಲ ತೀರದಲ್ಲಿ ಅದರದ್ದು ವಾಸ, ಮೀನು, ಏಡಿ ಆ ತರದ್ದೆಲ್ಲ ತಿಂದು ಬದುಕುವಂತಹದ್ದು. ತನ್ನ ಮರಿಗಳನ್ನ ದಡದಲ್ಲಿ ಅಂದ್ರೆ ಕಲ್ಲು ಬಂಡೆಗಳ ಮಧ್ಯೆ ಮರಿಗಳನ್ನ ಮಾಡುತ್ತೆ. ಮಾಡಿ ಆ ಮರಿಗಳು ಓಡಾಡಲಿಕ್ಕಿರುವಾಗಿ ತನ್ನ ಆಹಾರವನ್ನು ತಾನು ನೋಡ್ಕೊಳ್ಳುತ್ತೆ ಅಂತ ಆದ ತಕ್ಷಣ ತಂದೆ ತಾಯಿ ಇಬ್ರು ಹೊರಟೋಗ್ಬಿಡ್ತವೆ. ಅಂದ್ರೆ ಕಾಡಿನ ಮುಖಾಂತರ ಹೋಗಲ್ಲ, ಅವು ಸಾಗರದ ಮೇಲೇನೆ ಹೋಗೋದು
0: ಆ ಪಕ್ಷಿ.
1: ಆ ಪಕ್ಷಿ ಒಂದ್ಸರಿ ಅದು ಸ್ಟಾರ್ಟ್ ಮಾಡಿದ್ರೆ ಹಾರ್ಲಿಕ್ಕೆ 600-700 kilometers ವರೆಗೆ ರೆಕ್ಕೆ ಬಡಿಯೋದಿಲ್ಲ, ಅದು
0: ಮುಕ್ತನೇ ಇರುತ್ತೆ.
1: ಹೌದು, ಅದರ ದೇಹದ 10 times ದೊಡ್ಡದು ರೆಕ್ಕೆ ಅದರದ್ದು. 600-700 kilometers ರೆಕ್ಕೆ ಬಡಿದ ಹಾಗೆ ಹಾರುತ್ತೆ. ಇನ್ನೊಂದು, ತಾನು ಹೊರಟ ಪ್ರದೇಶದಿಂದ ತಾನು ತಲುಪುವ ಪ್ರದೇಶದವರೆಗೂ ಎಲ್ಲಿಯೂ ಆಹಾರ ತಗೊಳ್ಳಲ್ಲ, ಅದ್ರದ್ದು ವಿಶೇಷತೆ. ಅಲ್ಲಿ ಹೋಗಿ ತಲುಪುತ್ತೆ ಅದು, ಆಮೇಲೆ ಈ ಮರಿಗಳು ಹಾರ್ಕೊಂಡು ಹೋಗ್ತವೆ. ಹೇಗೆ ಅವು ತನ್ನ ತಂದೆ ತಾಯಿಯನ್ನೇ ಹುಡ್ಕೊಂಡು ಹೋಗ್ತವೆ?
0: ಹೌದು, ಇದು ಒಂದು ವಿಸ್ಮಯ. ಹೌದು ಮೇಡಮ್,
1: ಅಲ್ವಾ, ಅದೇ ದಾರಿನಲ್ಲೇ ಹೋಗ್ತವೆ ಇವು. ಅಂದ್ರೆ ಅದ್ರದೊಂದು ಕೆಮಿಕಲ್ ರಿಲೀಸ್ ಆಗಿರುತ್ತೆ ವಾತಾವರಣದಲ್ಲಿ ಹಾರುವಾಗ, ಅದನ್ನ ಅನುಸರಿಸಿಕೊಂಡು ಇವು ಹೋಗಿ ತನ್ನ ತಂದೆ ತಾಯಿಯನ್ನ ಮುಟ್ತವೆ.
0: ಇದು ವಿಶೇಷತೆ ಆಗಿರುತ್ತೆ,
1: ವಿಶೇಷ. ಹೌದು, ಮತ್ತೆ ವಾಪಸ್ ಮುಂದಿನ ವರ್ಷ ಬರ್ತವೆ. ಅಂದ್ರೆ ಅವು ತಂದೆ ತಾಯಿ ಏಕಪತ್ನಿ ಏಕಪತಿ ಇರುವಂತ ಸ್ಥಳವು ಆತರ. ಕೆಲವು ಪಕ್ಷಿಗಳಲ್ಲಿ ಹಾಗೆ ಇದ್ದಾವೆ. ಸೊ ಹಾಗಾಗಿ ಆತರ ವಿಶೇಷವಾದಂತ ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಅಲ್ಲ.
0: ಹೌದು, ಯಾಕಂದ್ರೆ ಅವುಗಳ ವಿಸ್ಮಯ ತಿಳ್ಕೊಳ್ತಾ ಹೋದಾಗ ನಮ್ಮ ಒಂದು ಜ್ಞಾನನು ಸಹ ಹೆಚ್ಚಾಗುತ್ತೆ, ಆಮೇಲೆ ನಮ್ಮ ಒಂದು ಜೀವನದ ಶೈಲಿ ಸಹ ಬದಲಾಗ್ತಾ ಹೋಗುತ್ತೆ.
1: ಹೌದು ಹೌದು, ಹಾಗೆ ತುಂಬಾ ಪಕ್ಷಿಗಳಲ್ಲಿ ಆತರ ವಲಸೆ ಬಂದ ಪಕ್ಷಿಗಳೆಲ್ಲ ಇರುವಂತಹ ಕಡೆ ನಾವ್ ಒಂದ್ ರೀತಿ ಪ್ರಾಕೃತಿಕ ಸಮತೋಲನ ಇದೆ ಅಂತಲೇ ನಾವು ತಿಳ್ಕೊಳ್ಬಹುದು ಅವುಗಳನ್ನ. ಹಾಗೆ ಮಿಂಚುಳ್ಳಿ ನಮ್ಮ ಕೋಲಾರ ಜಿಲ್ಲೆಯವರಿಗೆ ಬಹಳ ಚಿರಪರಿಚಿತವಾದಂತಹ ಪಕ್ಷಿ ಇದು. ಇದರಲ್ಲಿ 7-8

0: ಪ್ರಭೇದ ಬಣ್ಣದ ಸುಂದರವಾದ ಪಕ್ಷಿ ಅಂದ್ರೆ ಮಿಂಚುಳ್ಳಿನೇ.
1: ಮಿಂಚುಳ್ಳಿ ಹೌದು.
0: ತುಂಬಾ ಕಲರ್ಫುಲ್ ಆಗಿರುತ್ತೆ, ಮತ್ತೆ ಇದು ಒಂದೇ ಇರೋದು, ಜಂಟಿಯಾಗಿ ಯಾವತ್ತೂ ಇರೋದಿಲ್ಲ, ಒಂದೊಂದೇ.
1: ಹೌದು ಮೇಡಮ್, ಹೌದು. ತಾವ್ ಹೇಳಿದಾಗ ನನ್ಗೆ ಈಗ ನೆನಪಾಗ್ತದೆ, ನಾನು ಸಹ ನಮ್ಮ ಒಂದು ಸುತ್ತಮುತ್ತ ವಾತಾವರಣದಲ್ಲಿ ನೋಡಿದೀನಿ, ತುಂಬಾ ಕಲರ್ಫುಲ್ ಆಗಿರುತ್ತೆ, ಬಟ್ ಒಂದೇ ಒಂದ್ ಪಕ್ಷಿ ಇರುತ್ತೆ. ನೀವ್ ಹೇಳಿದಾಗ ನನಗೂ ನೆನಪಾಯ್ತು.
0: ಇದು ಒಂದ್ 20 ಅಡಿ ಮೇಲೆ ಹಾರುತ್ತೆ ತನ್ನ ಆಹಾರ ಹುಡ್ಕೊಳಕ್ಕೆ, ಮೀನೇ ಅದು ತಿನ್ನೋದು. ಅದು ಇದ್ದ ಕಡೆ ನೀರು ಶುದ್ಧವಾಗಿದೆ ಅಂತಲೇ ಅರ್ಥ, ಅದು ಕೆಸರು ಪಸರು ಇರೋ ಕಡೆ ಎಲ್ಲ ಹೋಗೋದಿಲ್ಲ ಮಿಂಚುಳ್ಳಿ. 20 ಅಡಿ ಮೇಲೆ ಹಾರಿ ಅದು ಬೇಟೆ ಆಡಿ ಹಿಡ್ಕೊಂಡ್ಬಿಟ್ಟು ಮೀನನ್ನ ಮೇಲೆ ಹಾರುವಾಗ ಮೇಲೆ ಎಸೆಯುತ್ತದೆ ಅದು, ಆಮೇಲೆ ಕ್ಯಾಚ್ ಹಿಡಿಯುತ್ತೆ ಬಾಯಿನಲ್ಲಿ, ಹಿಡಿದು ಒಂದು ಮರದ ಹತ್ರನೋ ತಂತಿ ಮೇಲೆ ಕುತ್ಕೊಳ್ಳುತ್ತೆ. ಕುತ್ಕೊಂಡ್ಬಿಟ್ಟು ಇಡೀ ನುಂಗಿ ಇಡೀ ಕತ್ತನ್ನ ತಿರುಗಿಸುತ್ತ ಅದು ತನ್ನ ದೇಹ, ಒಂದ್ ರೌಂಡ್ ಸರ್ಕಲ್ ತರ ಸುತ್ತಬಿಟ್ಟು ಆಮೇಲೆ ನೀರೆಲ್ಲ ಕೊಡುಕೊಂಡ್ಬಿಟ್ಟು ಹೊರಟೋಗ್ಬಿಡ್ತದೆ. ಇದು ಇದರ ವಿಶೇಷತೆ, ಮಿಂಚುಳ್ಳಿ ಎಲ್ಲಿದೆಯೋ ಅಲ್ಲಿ ನೀರು ಶುದ್ಧವಾಗಿದೆ. ಇನ್ನೊಂದೇನು ಅಂದ್ರೆ, ನಮ್ಮ ಕೋಲಾರದವ್ರು ನಂಬಿರೋದು, ಮಿಂಚುಳ್ಳಿ ನಮ್ ಹೊಲಕ್ಕೆ ಈ ವರ್ಷ ಬಂದಿದೆ ಅಂದ್ರೆ ನಮ್ಮ ಬೆಳೆ ಚೆನ್ನಾಗುತ್ತೆ ಅಂತ ನಂಬಿಕೆ ಇದೆ ಇವರು. ಅದಕ್ಕೇನ್ ಮಾಡ್ತಾರೆ, ಆ ಮಿಂಚುಳ್ಳಿ ಬರ್ಲಿಕ್ಕೋಸ್ಕರ ಅದಕ್ಕೆ ಬೇಕಾದಂತ ವಾತಾವರಣವನ್ನ ಅವ್ರು ಸೃಷ್ಟಿ ಮಾಡ್ತಾರೆ ಇಲ್ಲಿ ಜನಗಳು. ಅದಕ್ಕೇನ್ ಬೇಕು ಅಂತ, ಮೀನನ್ನು ಇಡಬಹುದು ಅಥವಾ ನೀರನ್ನು ಇಡಬಹುದು, ಆತರ ಎಲ್ಲ ಮಾಡ್ತಾರೆ. ಅದು ಒಂದು ಇದು ಅಂದ್ರೆ ಆಯಾ ಊರಿನ ಪದ್ಧತಿಯ ಪ್ರಕಾರ ಅಂತ ನಡೀತದೆ. ಅದು ಕೂಡ ಸಂರಕ್ಷಣೆ ಮಾಡ್ಲಿಕ್ಕೆ ಇರುವಂತಹ ಒಂದು ರೀತಿ ಅಂತ ಹೇಳ್ತಾರೆ. ಹಿಂದೆಲ್ಲ ಏನ್ ಮಾಡ್ತಿದ್ರು, ದೇವರ ವನ ಅಂತ ಮಾಡ್ತಿದ್ರು, ಪವಿತ್ರ ವನ ಅಂತ ಮಾಡ್ತಿದ್ರು, ನಾಗವನ ಅಂತ ಬೆಳೆಸ್ತಿದ್ರು. ಇವೆಲ್ಲವೂ ಕೂಡ ಈ ಪ್ರಾಣಿ ಪಶು ಪಕ್ಷಿಗಳನ್ನ ಉಳಿಸ್ಲಿಕ್ಕೋಸ್ಕರವಾಗಿಯೇ ಅವುಗಳನ್ನ ಮಾಡಿದ್ದು.
1: ಹೌದು, ಪ್ರತಿ ಊರಿನ ಸುತ್ತಮುತ್ತ ಇದ್ದೇ ಇರ್ತಾ ಇತ್ತು.
0: ಹೌದು, ಒಂದು ಪವಿತ್ರ ವನ ಅಂದ್ರೆ ಅಲ್ಲಿ ಯಾರು ಮನುಷ್ಯರು ಹೋಗ್ತಾ ಇರ್ಲಿಲ್ಲ, ಬರೀ ಅಲ್ಲಿ ಪ್ರಾಣಿ ಪಕ್ಷಿ ಹಾವು ಇವು ಎಲ್ಲ ಚೆನ್ನಾಗಿ ಬೆಳ್ಕೊಳ್ತಿತ್ತು ಅಂತ. ಒಂದು
1: ಹೌದು
0: ಅಂದ್ರೆ ಪ್ರಾಕೃತಿಕವಾಗಿ ಸಮತೋಲವನ್ನ ಕಾಪಾಡ್ಲಿಕ್ಕೋಸ್ಕರ ಈ ನಾಗಬನಗಳು, ಪವಿತ್ರ ಬನಗಳು, ಕಾಡು ಅಂದ್ರೆ ದೇವರ ಕಾಡು ಈ ತರ ಎಲ್ಲ ಬಂತು.
1: ಹೌದು,
0: ಈಗ ಅವೆಲ್ಲ ಹೋಗಿ ಬಿಟ್ಟಿದಾವೆ, ಎಲ್ಲೂ ಕಾಣೋದೇ ಇಲ್ಲ.
1: ಎಲ್ಲಿ ಸ್ವಲ್ಪ ಜಾಗ ಸಿಕ್ಕುತ್ತೆ ಅದನ್ನ ಬೆಳೆಸ್ಕೊಳ್ತಾರೆ. ಹೌದು
0: ಹೌದು, ಆ ತರದ್ದು. ಇನ್ನೊಂದು ಜೌಗು ಪಕ್ಷಿ ಅಂತ ಇದೆ ನಮ್ಮಲ್ಲೂ, ಇದೆ ಕೋಲಾರದಲ್ಲೂ ಇದೆ. ಎಲ್ಲಿ ನೀರು ತುಂಬಾ ಕೆಸರು ಕೆಸರು ತರ ಇರುತ್ತೆ ನೋಡ್ರಿ, ಲ್ಯಾಟ್ರೈಟ್ ಸಾಯಿಲ್ ಅಂತೀವಿ ಅದನ್ನ, ಅಲ್ಲಿ ಆ ಪಕ್ಷಿ ನೀರನ್ನೆಲ್ಲ ಕುಡಿತದೆ, ಆ ಮಣ್ಣನ್ನ ಮತ್ತೆ ಫಲವತ್ತಾಗಿ ಮಾಡುತ್ತದೆ. ಇದು ಜೌಗು ಪಕ್ಷಿ ಅಂತ ಅದು.
1: ಹೌದು, ಎಲ್ಲಿ ಜೌಗು ಪ್ರದೇಶ ಅಂತ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ.
0: ಹೌದು, ಅಲ್ಲಿ ಇರ್ತದೆ ನೋಡಿ ಕೆಲವು ಪಕ್ಷಿಗಳ ಕೆಸರಲ್ಲಿ. ಹಾಗೆ ನೀವು ಇನ್ನೊಂದು ನೋಡಿರ್ತೀರ, ಕೆಸರಿನಲ್ಲಿ ಬಿಳಿ ಕೊಕ್ಕರೆ ತರ ಇರ್ತದೆ, ಕೊಕ್ಕರೆ ಅಲ್ಲ ಅದು, ಬಟ್ ಕೊಕ್ಕರೆ ತರ ಇರುತ್ತೆ ಬಿಳಿದು ಕಪ್ಪುದು, ಅದರಲ್ಲಿ ವಿವಿಧ ಬಣ್ಣಗಳೆಲ್ಲ ಇರ್ತದೆ. ಅವೆಲ್ಲವೂ ಸಹ ಆ ನೀರನ್ನ ಸ್ವಚ್ಛ ಮಾಡುವಂತ ಕೆಲಸವನ್ನ ಮಾಡ್ತವೆ ಅವೆಲ್ಲ. ಸೊ ಹಾಗಾಗಿ ಜಲಚರಗಳು ಬೇಕು ನಮಗೆ, ಹಾರಾಡುವ ಪಕ್ಷಿಗಳು ಬೇಕು, ಓಡುವ ಪಕ್ಷಿಗಳು ಕೂಡ ಬೇಕು, ಇರಬೇಕು ನಮ್ಮ ಜೊತೆಯಲ್ಲಿ.
1: ಪ್ರತಿಯೊಂದು ಪಕ್ಷಿಯ ಕೊಡುಗೆ ತುಂಬಾ ಅಪಾರವಾದದ್ದು ನಮಗೆ.
0: ಹೌದು, ಎಲ್ಲಾ ರೀತಿನಲ್ಲಿ ಎಲ್ಲಾ ಪ್ರದೇಶಗಳಲ್ಲಿ ಅವುಗಳು ಏನ್ ವಾಸ ಮಾಡ್ತೀವೋ ಅಲ್ಲೆಲ್ಲವು ತನ್ನಷ್ಟಕ್ಕಾನೇ ಪ್ರಕೃತಿಯಲ್ಲಿ ಸಮತೋಲನ ಆಗುವ ರೀತಿಯಲ್ಲೇ ನಡ್ಕೊಳ್ತಾವ.
1: ಹೌದು,
0: ಹಾಗಾಗಿ ಅವುಗಳ ಪಕ್ಷಿ ಧ್ವನಿ ಇರಬಹುದು, ಬಣ್ಣಗಳಿರಬಹುದು, ಇವೆಲ್ಲವೂ ಕೂಡ ಮನುಷ್ಯನಿಗೆ ಅತ್ಯಾಕರ್ಷಣೆ ಆಗಿನೇ ಅವುಗಳ ಅಳಿವಿನ ಅಂಚಿಗೆ ಬಂದ್ವೇನೋ ಅಂತ ಅನ್ಸುತ್ತೆ ಇವತ್ತು ನೋಡಿದೆ.
1: ಹೌದು, ಕೆಲವೊಮ್ಮೆ ಅದು ಸಹ ಕಾರಣವಾಗಿರುತ್ತೆ. ಹೌದು,
0: ಕಾರಣ ಆಗಿದೆ
1: ಮನುಷ್ಯ
0: ದುರಾಸೆಗೆ. ಇವೆಲ್ಲ ತನಗೇನೋ ಬೇಕು ಅಂತ ಅವುಗಳ ಪುಕ್ಕಗಳನ್ನು ತಕ್ಕೊಳ್ಳೋದು ಮಾಂಸಕ್ಕೋಸ್ಕರ, ಇವೆಲ್ಲವೂ ಇದ್ದೇ ಇದೆ. ಆದ್ರೆ ಅದ್ರ ಜೊತೆಯಲ್ಲಿ ನಾವು ಅದ್ರದ್ದು ವಂಶ ಬೆಳಿಲಿಕ್ಕೂ ಕೂಡ ನಾವು ಸಹಾಯ
1: ಅವಕಾಶ ಮಾಡ್ಕೊಡ್ಬೇಕು.
0: ಅವಕಾಶ ಮಾಡಿಕೊಡ್ಬೇಕು. ಅದ್ರದ್ದು ಯಾವುದೇ ಆವಾಸ ಸ್ಥಾನ ಇರ್ಲಿ, ಯಾವುದೇ ಬದಲಾವಣೆ ಆಗ್ಲಿ ಅಲ್ವಾ, ಅವೆಲ್ಲವೂ ಕೂಡ ಪಕ್ಷಿಗಳಿಗಾಗ್ಲಿ ಕೀಟಗಳಿಗಾಗ್ಲಿ ಅಲ್ಲಿ ಯಾವ್ದೇ ಇರ್ಲಿ, ಯಾವ್ದೇ ಅದೊಂದು ಜೀವಿ ಅಂತ ಹೇಳಿದ್ರೆ ಅವುಗಳನ್ನೆಲ್ಲ ಸಂರಕ್ಷಣೆ ಮಾಡುವಂತ ಕೆಲಸ ನಮ್ಮಿಂದ ಆಗ್ಬೇಕು.
1: ಹೌದು,
0: ವಲಸೆ ಹಕ್ಷಿಗಳು ಪಕ್ಷಿಗಳು ಬರ್ತವೆ, ಅವು ಇಲ್ಲಿ ಸುಮ್ನೆ ಬಂದು ಹೋಗೋದಿಲ್ಲ, ನಮಗೆ ತುಂಬಾ ಲಾಭ ಮಾಡಿಕೊಡ್ತವೆ
1: ಹೌದು
0: ಅವು ಕೂಡ. ಹಾಗಾಗಿ ವಲಸೆ ಪಕ್ಷಿಗಳು ಬಂದಾಗ್ಲೂ ನಾವು ಅವುಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಮತ್ತೆ ಇಲ್ಲಿರುವಂತ ಪಕ್ಷಿಗಳನ್ನು ಕೂಡ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು. ನಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ನಮ್ ಕಡೆ ಇದ್ದಾಗಿ ಅವುಗಳನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅನ್ನೋದು ಒಂದು ಏನ್ ಹೇಳ್ಬೋದಪ್ಪ, ಪ್ರಾಕೃತಿಕ ಸಮತೋಲನಕ್ಕಾಗಿ ಅವು ಕೇಳ್ಕೊಂಡ ಹಾಗೆ ನಿಮಗಾಗಿ ನಮ್ಮನ್ನು ಉಳಿಸಿ ಅಂತ ಹೇಳ್ತಾ ಇದ್ದಾವೆ ಅಂತ ಹೇಳಿದ್ರೆ ನಮಗೆ ಅವುಗಳ ಅವಶ್ಯಕತೆ ಇದೆಯೋ ಅವುಗಳಿಂದ ನಮಗೆ ಅವಶ್ಯಕತೆ ಇದೆಯಾ ಅಂತ ನೋಡ್ಬೇಕು.
1: ಸರಿ, ಅಂದ್ರೆ ಬಹುಶಃ ಏನಾಗಿದೆ ಅಂದ್ರೆ ಮೇಡಮ್, ಈಗಿನ ಪ್ರಸ್ತುತ ಒಂದು ದಿನಗಳಲ್ಲಿ ಅಂದ್ರೆ ಸಾರ್ವಜನಿಕರು ಮರ್ತೋಗಿದ್ದಾರೆ ಅನ್ಸುತ್ತೆ ಸರ್. ಇವಾಗ ಎಂತ ಹೇಳಿದ್ರೆ ನಿಮಗಾಗಿ ನಮ್ಮನ್ನು ಉಳಿಸಿ ಅಂದ್ರೆ ಆ ಪಕ್ಷಿಗಳಿಗಾಗಿ ನಾವು ಪಕ್ಷಿಗಳಿಗಾಗಿ ನಾವು ಬದುಕಬೇಕು ಆಕ್ಚುಲಿ. ಅದು ಇಲ್ಲಿ ಉಲ್ಟಾ ಪಕ್ಷಿ ಇದ್ರೇನು ಹೋದ್ರೆ ಅನ್ನೋ ಅಂತ ಭಾವನೆ ಬಂದ್ಬಿಟ್ಟಿದೆ ಈಗಾಗ್ಲೇ ಕೆಲವರಲ್ಲಿ.
0: ಹೌದು, ಈಗ ಇತ್ತೀಚೆಗೆ ಸ್ವಲ್ಪ ಜನ ಪಕ್ಷಿ ವೀಕ್ಷಣೆ ಮಾಡೋದು, ಕೆಲವರು ಫೋಟೋಗ್ರಫಿ ಮಾಡ್ಲಿಕ್ಕೋಸ್ಕರ ಹೋಗ್ತಾರೆ. ಇನ್ನೊಂದು ಆ ವೀಕ್ಷಣೆ ಮಾಡುವ ರೀತಿನಲ್ಲಿ ಯಾರ್ಯಾರು ಹೋಗ್ತಾರಲ್ವಾ ಅವರೆಲ್ಲರೂ ಸಹ ತುಂಬಾ ತಾಳ್ಮೆಯಿಂದ
1: ಇರ್ಬೇಕಾಗುತ್ತೆ. ಹೌದು, ಕೆಲವೊಂದು ಪಕ್ಷಿಯ ಫೋಟೋ ತಗೊಳ್ಳೋದಕ್ಕೆ ಸಾಕಷ್ಟು ಕೆಲವರು ವರ್ಷಗಳ ಗಟ್ಟಲೆ ಕಾದಿರ್ತಾರೆ.
0: ಹೌದು, ಇನ್ನೊಂದು ಪೂರ್ಣಚಂದ್ರ ತೇಜಸ್ವಿ ಒಂದ್ ಕಡೆ ಬರೀತಾರೆ ಅವರ ಪುಸ್ತಕದಲ್ಲಿ, ಅವರು ಮೂಡಿಗೆರೆನಲ್ಲಿ ಇದ್ದಿದ್ದಲ್ವಾ,
1: ಆಮೇಲೆ
0: ಹತ್ರ ತುಂಬಾ ಮರಗಳೆಲ್ಲ ಇತ್ತು, ಮತ್ತೆ ಅವ್ರ ಮಗು ಹೆಣ್ಮಗಳು ಅವರು ಒಂದ್ ಮರದ ಮೇಲೆ ಪಕ್ಷಿ ದಿನ ಬಂದು ಬಂದು ಇರ್ತಾ ಇತ್ತು, ಹಾಗೆ ಮೊಟ್ಟೆನೂ ಇಟ್ಬಿಟ್ಟಿದೆ. ಆಮೇಲೆ ಎರಡ್ ಮೂರು ದಿವಸ ಆಯ್ತು, ಬರ್ಲೇ ಇಲ್ಲ ತಾಯಿ ಆಹಾರ ತರಕ್ ಹೋದ್ ವಾಪಸ್ ಬರ್ಲೇ ಇಲ್ಲ. ಇವು ಪಕ್ಷಿಗಳು ಕೊಯ್ ಕೊಯ್ ಮಾಡ್ತಾವಲ್ಲ, ಚೀರ್ತವೆ ಎಲ್ಲ. ಅವ್ರು ಅದು ಮಗು ಹೇಳ್ತಾರೆ, ಅಪ್ಪ ಅಪ್ಪ ಅದನ್ನ ಒಳಗ್ ತಗೊಂಬಾರಪ್ಪ, ಅಮ್ಮ ಬರ್ಲಿಲ್ಲ ಆದ್ರೆ ಅಮ್ಮ ಬರ್ಲಿಲ್ಲ ಅಂತ ಹೇಳ್ತಾಳೆ. ಇವ್ರು ತಗೊಂಡ್ ಬಂದು ನೋಡೋಣ ಏನಾದ್ರು ತಿನ್ಸ್ಲಿಕ್ ಆಗುತ್ತಾ ಅಂತ ತಿನ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆಗಲ್ಲ. ಒಂದ್ಚೂರು ಬಾಳೆಹಣ್ಣು ಸ್ಮ್ಯಾಶ್ ಮಾಡಿ ಕೊಡ್ತಾರೆ, ಅದು ಮೂಗ್ನಲ್ಲಿಂದ ಹೊರಗ್ ಬಂದ್ಬಿಡ್ತದೆ. ಆಮೇಲೆ ಅನ್ನದ ಅಗಳನ್ನೆಲ್ಲ ಸಣ್ಣದೆ ಪಾಯಸ ತರ ಮಾಡಿ ಕೊಡ್ತಾರೆ, ಅಂದ್ರೆ ತಿನ್ಲಿಕ್ ಬರಲ್ಲ
1: ಅವ್ರು,
0: ಹಾಗಾಗಿ ಸತ್ತೋಗ್ಬಿಡ್ತಾವ ಮೂರು ಮರಿಗಳನ್ನ. ಅದು ಅವಾಗ ಬರ್ದಿದಾರ, ಅವ್ರ ತಾಯಿ ಕೊಟ್ಟಂತಹ ಗುಟುಕೇನಿದೆ ಅವುಗಳಿಗೆ ಮಾತ್ರ ಅದು ಆಹಾರ.
1: ಹೌದು,
0: ನಾವು ಏನೋ ಬಹಳ ಪ್ರೀತಿಯಿಂದ ಅವುಗಳಿಗೇನೋ ಮಾಡ್ಲಿಕ್ಕೆ ಹೋದ್ರೆ ನಾವು ಅವನ್ನ ಉಳಿಸಕ್ ಸಾಧ್ಯ ಇಲ್ಲ. ಹಾಗಾಗಿ ತಾಯಿ ಪಕ್ಷಿ ಬರುವ ಹಾಗೆ ನಾವು
1: ನೋಡ್ಕೊಳ್ಬೇಕು. ಹೌದು, ತನ್ನ ತಾಯಿಗೆ ತಿಳಿದಿರುತ್ತದೆ ತನ್ನ ಮಗುವಿಗೆ ನಾನು ಯಾವ ರೀತಿ ಆಹಾರ ಕೊಡಬೇಕು, ಯಾಕಂದ್ರೆ ಪಕ್ಷಿಗಳಿಗೆ ಅದು ಆ ಒಂದು ಜ್ಞಾನ ಇರುತ್ತೆ, ಯಾಕಂದ್ರೆ ನಮ್ಗೆ ಗೊತ್ತಿರಲ್ಲ ಅದು ಯಾವ ಪ್ರಭೇದಕ್ಕೆ ನಾವ್ ಏನು ಕೊಡ್ಬೇಕಾಗುತ್ತೆ.
0: ಅದು ತನ್ನ ದೇಹದ 10 ಪಟ್ಟು ಆಹಾರ ತಗೊಳುತ್ತೆ ದಿನಕ್ಕೆ. ಹಾಗಾಗಿ ತಂದೆ ತಾಯಿ ಇಬ್ರು ಅವು ಪಕ್ಷಿಗಳದ ಇದಾವಲ್ಲ, ಅವು ಒಂದಾದ್ಮೇಲೆ ಒಂದಾದ್ಮೇಲೆ, ಈ ಅಮ್ಮ ಬಂತು ಅಂದ್ರೆ ಅಮ್ಮ ತನ್ ಗುಟ್ಟು ಕೊಡೋಷ್ಟೊಳಗೆ ಅಪ್ಪ ಒಂದ್ ಬರುತ್ತೆ ತಗೊಂಡು, ಹೀಗೆ ಕಂಟಿನ್ಯೂಸ್ ತಿನ್ನಿಸ್ತಾ ಇರ್ಬೇಕು ಅವಕ್ಕೆ ಹಾರಾಡೋ ತನಕನು. ಸೊ ಹಾಗಾಗಿ ಆ ತಂದೆ ತಾಯಿ ಪಕ್ಷಿಗಳಿಗೆ ತುಂಬಾ ಜವಾಬ್ದಾರಿ ಅದು. ಹಾಗಾಗಿ ಆ ಪಕ್ಷಿಗಳನ್ನ ಉಳಿಸುವಂತ ಕೆಲಸವನ್ನ ನಾವು ಮಾಡ್ಲೇಬೇಕಾಗತ್ತೆ. ಮತ್ತೆ ಗೂಡುಗಳನ್ನ ಯಾವತ್ತೂ ನಾವು ಅದ್ರ ಹತ್ರ ಹೋಗ್ಬಾರ್ದು ನಿಜವಾಗ ಅಂತ ಹೇಳಿದ್ರೆ. ಆ ಕಟ್ಟಿರುವಂತ ಗೂಡಿದೆ, ಮತ್ತೆ ಹಾವುಗಳು ತಿಂತವೆ, ಹದ್ದುಗಳು ತಿಂತವೆ, ಅವುಗಳನ್ನೆಲ್ಲ ಸ್ವಲ್ಪ ಅವಾಯ್ಡ್, ಅಂದ್ರೆ ಪಕ್ಷಿಗಳು ಅದ್ರದ್ದು ಒಂದ್ ಸಂತಾನ
1: ಬೆಳಿಬೇಕಾಗುತ್ತೆ. ಹೌದು,
0: ಅದನ್ನೆಲ್ಲ ಸ್ವಲ್ಪ ನಾವು ಜಾಗರೂಕತೆಯಿಂದ ನೋಡ್ಕಪ್ಪ. ಕಾಡಿನಲ್ಲಿ ಅವುಗಳ ಪಾಡಿಗೆ ಅವು ಇದ್ದೇ ಇರ್ತವೆ, ಆದ್ರೆ ನಮ್ಮ ಸುತ್ತಮುತ್ತ ಇರುವಂತಹದ್ದು ಇದ್ದರೆ ಅವುಗಳನ್ನ ಸ್ವಲ್ಪ ಜಾಗರೂಕತೆಯನ್ನ ನೋಡ್ಕೊಳ್ಬೇಕಾಗುತ್ತೆ.
1: ಹೌದು, ಅವುಗಳಿಗೂ ಸ್ವತಂತ್ರವಾಗಿ ಬದುಕಲಿಕ್ಕೆ ನಾವು ಅವಕಾಶ ಮಾಡ್ಕೊಡ್ಲೇಬೇಕು,
0: ಅವಕಾಶ ಮಾಡ್ಕೊಡ್ಬೇಕಾಗತ್ತೆ. ಹೀಗೆ ನಮ್ಮ ದಿನಚರಿಯಲ್ಲಿ ಇದೊಂದು ಅವಿಭಾಜ್ಯ ಅಂಗ ಅಂತ ತಿಳ್ಕೊಂಡು ನಾವು ಮಾಡೋದು ಒಳ್ಳೇದು.
1: ಹೌದು ಹೌದು ಮೇಡಮ್, ಯಾಕಂತ ಬೆಳೆದಂಗೆ ಮನೆ ಮೇಲೆ ಆಗಿ ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು, ಒಂದು ಕಾಳುಗಳ ವ್ಯವಸ್ಥೆ, ಅವುಗಳಿಗೆ ಒಂದು ನಮ್ಗೆ ಈಗಾಗಲೇ ರೊಟೀನ್ ಬಾಕ್ಸ್ ಎಲ್ಲ ಇರುತ್ತೆ, ಒಂದಿಷ್ಟು ವಿಶ್ರಾಂತಿ ತಗೊಳ್ಳೋದಕ್ಕಾಗಿರ್ಬೋದು, ತಗೊಳ್ದಂಗೆ ಮೊಟ್ಟೆ ಇಟ್ಟು ಸಂತಾನ ಅಭಿವೃದ್ಧಿಗಾಗಿರ್ಬೋದು. ಸೊ ನಮ್ಮ ಒಂದು ಸಣ್ಣ ಅಳಿಲಿ ಸೇವೆನ ಪ್ರತಿಯೊಬ್ರು ಮಾಡಿದಾಗ ಸೊ ಬಹುಶಃ ನಮ್ಮ ತಗೊಳ್ದಾಗೆ ನಮ್ಮ ಒಂದು ಪ್ರದೇಶದಲ್ಲಿರುವಂತ ಇರುವಂತ ಪ್ರಭೇದಗಳನ್ನಾದ್ರೂ ನಾವು ಉಳಿಸ್ಕೊಂಡು ಮುಂದಿನ ದಿನಕ್ಕೆ ಹೋಗ್ಬೇಕಾಗುತ್ತೆ.
0: ಈಗ ನಿಮ್ಗೆ ಒಬ್ರು ಪಕ್ಷಿ ಪ್ರೇಮಿ ಇದಾರೆ, ಅವರು ಸೈನ್ಯದಲ್ಲಿದ್ದವರು, ಅವರು ದಾವಣಗೆರೆ ಅವ್ರ ಊರು, ಆ ದಾವಣಗೆರೆ ಹತ್ರ ಒಂದು ಹಳ್ಳಿ, ಅವರ ಪಾಲಿಗೆ ಬಂದಂತ 4 ಎಕರೆ ಜಮೀನಲ್ಲಿ ಅವರು ಜೋಳ ಹಾಕ್ತಾರೆ. ಜೋಳ ಹಾಕ್ಬಿಟ್ಟು ಅದನ್ನ ಕಟಾವು ಮಾಡೋದಿಲ್ಲ, ಪೂರ್ತಿ ಬೇಲಿ ಹಾಕಿಬಿಡ್ತಾರೆ 4 ಎಕರೆಗೆ, ಬರೀ ಪಕ್ಷಿಗಳು ಬಂದು ತಿಂದೋಗ್ಲಿಕ್ಕೋಸ್ಕರನೇ ಅದು ಮಾಡಿದ್ರು ಅವರು.
1: ಇದು ವಿಶೇಷವಾಗಿರುತ್ತೆ,
0: ವಿಶೇಷವಾಗಿ ಅಂದ್ರೆ ತುಂಬಾ ಕಲರ್ಫುಲ್ ಆಗಿರುವಂತಹ ಪಕ್ಷಿಗಳು ಬರ್ತಾ ಇತ್ತು ಅದ್ರಲ್ಲಿ. ನಾನು ಟಿವಿ ನಲ್ಲಿ ತೋರಿಸಿದ್ ನಾನು ಹೇಳ್ತಾ ಇರೋದು, ಒಂದು ಜೋಳದ ತೆನೆ ಮೇಲೆ ಒಂದ್ ಪಕ್ಷಿ ಕುತ್ಕೊಂಡ್ಬಿಟ್ರೆ ಬಾಯಿಗೆ ಬಿಡ್ತದ,
1: ಹೌದಾ?
0: ಆದ್ರೆ ಅದ್ರ ಜೊತೆಗೆ ಇನ್ನೊಂದ್ ಪಕ್ಷಿ ಬರುತ್ತೆ, ಆ ಗಿಡವನ್ನ ನೇರವಾಗಿ ಹಿಡ್ಕೊಳ್ಳುತ್ತದ, ಇನ್ನೊಂದ್ ಪಕ್ಷಿ ಆ ಕಾಳುಗಳನ್ನ ತಿನ್ನುತ್ತೆ. ಆ ಪಕ್ಷಿ ಈ ಮತ್ತೆ ದಂಟನ್ನ ಹಿಡ್ಕೊಂಡಾಗ ಈ ಪಕ್ಷಿ ಹೋಗಿ ಆ ಕಾಳುಗಳನ್ನ ತಿನ್ನುತ್ತೆ. ಎಷ್ಟು ಕೋಆಪರೇಷನ್ ಗೊತ್ತಾ ಅವುಗಳಲ್ಲಿ, ಅದು ತುಂಬಾ ಸಾವಿರಾರು ಪಕ್ಷಿಗಳು ಅಲ್ಲಿ ಬರುವ ಹಾಗೆ ಅವ್ರು ಮಾಡಿದ್ರು. ಹೆಸರೇಂತಾಗ್ಲಿಲ್ಲ ನನಗೆ, ದಾವಣಗೆರೆ ಹತ್ರ ಇದು ನಡೆದದ್ದು ಕತೆ. ಇಲ್ಲಿ ನಮ್ಮ ಮಾಲೂರಿನಲ್ಲಿ ಒಬ್ರು ಹುಡುಗ, ಅವ್ರದ್ದು ಜಮೀನು ಬಂತು 2 ಎಕರೆ ಜಮೀನು ಅವರಿಗೆ. ಹುಡುಗ ನಿನ್ನ ಸಣ್ಣವನಂದ್ರೆ 20-22 ವರ್ಷ. ಆ ಹುಡುಗ ಎಲ್ಲಾ ರೀತಿಯ ಹಣ್ಣುಗಳ ಮರಗಳನ್ನ ಹಾಕಿದ ಹೊಲದಲ್ಲಿ,
1: ಜಮೀನಲ್ಲಿ
0: ಹಾಕ್ಬಿಟ್ಟು ಎಲ್ಲ ಕಲ್ಲಿನ ಬೇಲಿ ಹಾಕಿದ. ಯಾರು ಒಳಗಡೆ ಹೋಗ್ಬಾರ್ದು. ಆ ಹಣ್ಣಿನ ಮರಗಳೆಲ್ಲ ಕೂಡ ಈ ಪಕ್ಷಿಗಳಿಗೆ, ಕೋತಿಗಳಿಗೆ ಅಂತ ಬಿಟ್ಟಿದ್ದಾನೆ ಅವನು. ಸೊ ಈ ತರ ಪಕ್ಷಿ ಪ್ರೇಮಿಗಳು, ಪ್ರಾಣಿ ಪ್ರೇಮಿಗಳು ಇದ್ದಾರೆ ಅಂತ ಇಲ್ಲ. ಸೊ ಇಂತಹ ಅವ್ರ ಸಂಖ್ಯೆ ಜಾಸ್ತಿ
1: ಆಗ್ಬೇಕು. ಹೌದು. ಸೊ ಈ ರೀತಿ ಆದಾಗ್ಲೇ ನಾವು ಎಲ್ಲಾನು ಒಂದು ಬ್ಯಾಲೆನ್ಸ್ಡ್ ಆಗಿ ಹಾಗೆ ನಾವು ಅವಾಗ ಒಂದು ಆರೋಗ್ಯಕರ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಗೆ.
0: ಹೌದು ಹೌದು.
1: ಸೊ ಯಾವುದೇ ರೀತಿಯಿಂದ ನಮ್ಗೆ ಅದು ಲಾಭ ಆಗಿರುತ್ತೆ.
0: ಹೌದು ಹೌದು. ಇನ್ನೊಂದು ಈಗ ನಿಮಗೆ ಒಂದು ಹದ್ದಿನ ಬಗ್ಗೆ ಹೇಳ್ಬಿಡ್ತೀನಿ. ಹದ್ದುಗಳು ಮೊದಲು ಸಾವಿರಾರು ಸಂಖ್ಯೆಯಲ್ಲಿ ಇತ್ತು ನಮ್ಮಲ್ಲಿ.
1: ಹೌದು.
0: ಈಗ ಬೆರಳೆಣಿಕೆ ಎಷ್ಟಾಗಿದೆ? ಯಾಕೆ ಆ ತರ ಆಗಿದೆ ಅಂದ್ರೆ, ಹಸುಗಳು ಅವುಗಳ ಆಹಾರ ಪ್ರಾಣಿಗಳು ಸತ್ತ ಪ್ರಾಣಿಗಳನ್ನ ತಿನ್ನೋದಲ್ವಾ.
1: ಹೌದು.
0: ಈ ಹೆಚ್ಚಾಗಿ ಏನಾಗುತ್ತೆ, ಈ ಹಸುಗಳು ಸತ್ತ ಮೇಲೆ ಅವುಗಳ ಕಾಯಿಲೆ ಆಗಿದ್ರೆ ಅಥವಾ ಇನ್ನೇನು ಆಗಿ ಸತ್ತಿದ್ದಾವೆ ಅಂತ ಹೇಳಿದ್ರೆ ವಾಸನೆ ಬರಬಾರ್ದು ಅಂತ ಒಂದು ಔಷಧಿಯನ್ನ ಹಾಕ್ತಾರೆ, ರಾಸಾಯನಿಕ ವಸ್ತುವನ್ನ ಹಾಕ್ತಾರೆ ಅದ್ರ ಮೇಲೆ. ಅದು ಏನಾಗುತ್ತೆ, ಆಮೇಲೆ ಎಸ್ದು ಬಿಡ್ತಾರೆ ಎಲ್ಲೋ ಒಂದ್ ಕಡೆ. ಅವುಗಳನ್ನ ತಿಂದಂತಹ ಹದ್ದುಗಳು ಅವು ಮರಣ ಹೊಂದ್ತಾ ಇದ್ದಾವೆ. ಸೊ ಇದು ಜನರಿಗೆ ಗೊತ್ತಾಗ್ಬೇಕು, ನಾವು ಇದನ್ನ ಹಾಕಬಾರ್ದು ಅಂತೇಳಿ. ಸತ್ತ ಪ್ರಾಣಿಗಳನ್ನ ಹೇಗೆ ಸತ್ತಿದ್ದವೋ ಹಾಗೆ ಅವುಗಳದ್ದು ಹದ್ದುಗಳಿಗೆ ಅದು ಆಹಾರ ಹೆಚ್ಚಲಿ ಹೇಳ್ಬೇಕು ಅಂತ ಹೇಳಿದ್ರು. ಅವನ್ನ ಹಾಗೇನೆ ಅಂದ್ರೆ ಹೊರ ಊರಿಂದ ಹೊರಗಡೆ ಬಿಡೋದು ಒಳ್ಳೇದು ಅಂತ ಹೇಳಿದ್ರು. ಯಾವುದೇ ರಾಸಾಯನಿಕ ವಸ್ತುಗಳನ್ನ ಅದಕ್ಕೆ ಹಾಕದೆ
1: ಹೌದು
0: ಹಾಗೆ ಬಿಟ್ಟರೆ ಅದು ಒಂದ್ ರೀತಿನಲ್ಲಿ ನಾವು ಹದ್ದುಗಳನ್ನ ಉಳಿಸಿದ ಹಾಗಾಗದು. ಅದು ಒಂದ್ ಕೆಲಸ ಮಾಡಬಹುದು ಅಂದ್ರೆ ಇದೆಲ್ಲ ಗೊತ್ತಿರ್ಬೇಕಲ್ಲಪ್ಪ ಜನ.
1: ಹೌದು ಹೌದು ಮೇಡಮ್. ಯಾಕಂದ್ರೆ ಸೊ ಕೆಲವೊಮ್ಮೆ ಎಲ್ಲಾನು ತಿಳ್ಕೊಂಡಿದೀವಿ ಅಂತ ಭಾವಿಸ್ತಿರ್ತಾರೆ, ಕೆಲವೊಮ್ಮೆ ತಿಳ್ಕೊಂಡಿರೋರಿಂದಾನೆ ಸಾಕಷ್ಟು ಸಮಸ್ಯೆಗಳು, ಅನಾಹುತ ಸಮಸ್ಯೆಗಳು ಈ ರೀತಿ ಆಗ್ತಾ ಇರುತ್ತೆ.
0: ಹೌದು ಹೌದು. ಹಾಗಾಗಿ ಸ್ವಲ್ಪ ಒಂಚೂರು ಅವೇರ್ನೆಸ್ ಕೊಟ್ರೆ ಆವಾಗ ಅವಾಗ ಇದನ್ನೆಲ್ಲ ಮಾಡ್ಬೇಕಾಗಿರೋದು ಮಕ್ಕಳ ಮುಖಾಂತರನೇ ಮಾಡ್ಬೇಕು.
1: ಹೌದು. ಯಾಕಂದ್ರೆ ನಾವು ಯಾವ್ದೇ ವಿಷಯಗಳನ್ನ ನಾವು ಒಂದು ಶಾಲೆಯಲ್ಲಿ ಮೊದ್ಲೇ ಇಲಾಖೆಯವರು ಮೊದ್ಲೇ ಹೋಗೋದೆ ಶಾಲಾ ಮಕ್ಕಳ ಹತ್ರ. ಅವ್ರಿಗೆ
0: ಒಂದು ಪಠ್ಯಕ್ರಮದಲ್ಲಿ ಈ ತರದ್ದೆಲ್ಲ ಹಾಕಿದ್ರೆ
1: ಹೌದು
0: ಅದು ಅವಾಗ ಅರ್ಥ ಆಗುತ್ತೆ. ಆ ತರ ಮಾಡಿದ್ರೆ ತುಂಬಾ ಒಳ್ಳೇದು. ಅದನ್ನ ಪಠ್ಯಕ್ರಮದಲ್ಲಿ ಸೇರಿಸುವಾಗ ಯಾರಿರ್ಬೇಕು, ಯಾರು ಸೇರ್ ಯಾವ ತರ ಕೊಡ್ಬೇಕು ಅದೆಲ್ಲ ಬಂದ್ರೆ ತುಂಬಾನೇ ಒಳ್ಳೇದಾಗುತ್ತೆ.
1: ಹೌದು.
0: ಸೊ ಇದು ಪ್ರೈಮರಿ ಇಂದ ಹಿಡಿದ್ಬಿಟ್ಟು ದೊಡ್ಡವರು ಆಗೋವರೆಗೂ ಪ್ರತಿ ವರ್ಷ ಒಂದೊಂದು ವಿಧವಾದಂತಹ ಪಕ್ಷಿಗಳ ಬಗ್ಗೆ ಆಗ್ಲಿ, ಪ್ರಾಣಿಗಳ ಬಗ್ಗೆ ಆಗ್ಲಿ, ಅವುಗಳ ಅಳಿವಿನ ಅಂಚಿನಲ್ಲಿ ಇರುವಂತಹ ಪ್ರದೇಶಗಳನ್ನೆಲ್ಲ ನಾವು ತಿಳಿಸ್ತಾ ಹೋದ್ರೆ ಅಷ್ಟಾದ್ರೂ ನಾವು ಅಷ್ಟು ಮಟ್ಟಿಗೆ ಕೆಲವರಿಗಾದ್ರೂ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಬರುತ್ತೆ, ಉಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು.
1: ಹೌದು ಮೇಡಮ್, ಸಾಕಷ್ಟು ವಿಷಯಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ದೀರಾ. ಸಾಮಾನ್ಯವಾಗಿ ಕೆಲವರಿಗೆ ಪಕ್ಷಿ ಅಂದಾಗ ಒಂದು ಥಾಟ್ ಇರುತ್ತೆ, ತಾವು ಅದನ್ನ ತುಂಬಾ ಇಂಟು ಡೆಪ್ತ್ ಆಗಿ ತುಂಬಾ ಆಳವಾಗಿ ನಮ್ ಜೊತೆ ಹಂಚ್ಕೊಂಡಿದ್ದಾರೆ ಇವತ್ತು ಮಾಹಿತಿನ. ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದೀವಿ ಇವತ್ತಿನ ಸಂಚಿಕೆಯಲ್ಲಿ. ಸೊ ಮೇಡಮ್, ಮತ್ತೆ ಕೊನೆಯದಾಗಿ ಇನ್ನು ಪಕ್ಷಿಗಳ ಬಗ್ಗೆ ಏನಾದ್ರು ಅಂಶಗಳನ್ನ ಬಿಟ್ಟಿದ್ರೆ ನಾವು ಮತ್ತೆ ಈ ಒಂದು ಕೊನೆಯದಾಗಿ ತಿಳಿಸಬಹುದಾಗುತ್ತೆ.
0: ಪಕ್ಷಿ ಅಂದ ತಕ್ಷಣ ನಮ್ಗೆಲ್ರಿಗೂ ಅದ್ರದ್ದು ಬಣ್ಣ ಹೆಚ್ಚಾಗಿ
1: ಕಾಣುತ್ತೆ,
0: ಅದರ ಧ್ವನಿ ಇದೆಲ್ಲವೂ ನಮಗೆ ಬೇಕು. ನಮ್ಮ ಮುಂದಿನ ಪೀಳಿಗೆಗೆ ನಾವು ಅದನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಅದ್ರ ಬಗ್ಗೆ ಜಾಗೃತಿ ಬರಬೇಕು.
1: ಇದು ಒಬ್ಬರಿಂದ ಆಗುವಂತದ್ದಲ್ಲ, ಪ್ರತಿಯೊಬ್ರು ಕೈ ಜೋಡಿಸಲೇಬೇಕು.
0: ಪ್ರತಿಯೊಬ್ರು ಕೈ ಜೋಡಿಸ್ಬೇಕು. ನಮ್ಮ ಮನೆಯಲ್ಲೇ ಫಸ್ಟ್ ನಾವು ಶುರು ಮಾಡ್ಬೇಕು.
1: ಹೌದು.
0: ಅವುಗಳನ್ನ ಅಂದ್ರೆ ಅವುಗಳ ಬಹಳಷ್ಟು ಬೇಕಾಗೋದಿಲ್ಲ ಅವುಗಳಿಗೆ. ನಾವು ತಿಂದು ಬಿಟ್ಟುವಂತ ಒಂದು ತುತ್ತು ಅನ್ನ, ಒಂದು ಹಿಡಿ ಕಾಳು, ಒಂದು ಬೊಗಸೆ ನೀರು, ಇದಿಷ್ಟಿಟ್ರು ಸಾಕು, ಎಷ್ಟೋ ಪರಿಹಾರ ಸಿಗುತ್ತೆ. ಇದಕ್ಕೆ ನಿಮಗೆ ಒಂದು ನನ್ನ ಜೀವನದಲ್ಲಿ ನಡೆದದ್ದು ನಾನು ಹೇಳ್ತೀನಿ. ಇಲ್ಲಿ ನರಸಾಪುರ ಅಂತಿದೆ ನಮ್ಮ ಕೋಲಾರ ಪಕ್ಕ, ಅಲ್ಲಿ ಗ್ರಾಮ ಪಂಚಾಯತಿಗೆ ಹೋಗಿದ್ದೆ ಇವನ್ನೆಲ್ಲ ಡಿಸ್ಪ್ಲೇ ಮಾಡೋಣ ಅಂತ ಬರ್ಡ್ಸ್ ತಗೊಂಡೋಗಿದ್ರು. ಅವಾಗ ಈ ತರ ಮಾತಾಡ್ತಾ ಹೇಳುವಾಗ ಒಬ್ರ ಕಣ್ಣಲ್ಲಿ ನೀರ್ ಬಂತು, ಒಬ್ರು ಹೆಣ್ಮಗ್ಳ ಕಣ್ಣ. ಆಕೆ ಹೇಳಿದ್ದು, ಅಯ್ಯೋ ಅಮ್ಮ, ನಾವು ಇಷ್ಟು ವರ್ಷ ಎಷ್ಟು ಆಹಾರ ವೇಸ್ಟ್ ಮಾಡಿದೀವಿ, ಒಂದು ತುತ್ತಿನಲ್ಲಿ ಒಂದು ಪಕ್ಷಿ ಬದುಕುತ್ತೆ ಅಂದ್ರೆ ಯಾಕೆ ಮಾಡಬಾರ್ದು ಅಂತೇಳಿ ತನ್ನ ಅನಿಸಿಕೆಯಲ್ಲಿ ಅಳ್ತಾ ಹೇಳಿದ್ರು ಅವಳು. ಆ ಹೆಣ್ಮಗಳು ಈಗ ನರಸಾಪುರದಲ್ಲಿ ತನ್ನ ಮನೆ ಮೇಲೆ ಪ್ರತಿ ದಿನ ಅದಕ್ಕೆ ಆಹಾರ ಇಡ್ತಾಳೆ, ಬರ್ತವಂತೆ ಪಕ್ಷಿಗಳೆಲ್ಲ ಬಂದು ತಿನ್ಕೊಂಡು ಹೋಗ್ತಾ ಇದ್ದಾವೆ ಅಂತ ಹೇಳಿದ್ರು ಅವರು.
1: ಹೌದು,
0: ಸಿಕ್ಕಾಗ ತುಂಬಾ ಖುಷಿ
1: ಆಗುತ್ತೆ,
0: ಒಬ್ಬರಾದ್ರೂ ಅದನ್ನ ಮಾಡಿದ್ರಲ್ಲ ಅಂತ. ಹಾಗಾಗಿ ನಮ್ಮ ಮಕ್ಕಳು ಬೇಸಿಗೆ ಶಿಬಿರದಲ್ಲಿ ಈ ತರ ರಜೆಗಳಲ್ಲೆಲ್ಲ ಅವರಿಗೆ ತೋರಿಸ್ತಾ ಇದ್ದೀವಿ ಹೇಗ್ ಮಾಡಬಹುದು, ಹೇಗ್ ಇಡಬಹುದು ಅಂತ. ಮಕ್ಕಳೆಲ್ಲ ಪ್ರಯತ್ನ ಮಾಡ್ತಾ ಇದಾರೆ, ಇಲ್ಲ ಅಂತಲ್ಲ. ಕಾಳುಗಳನ್ನ ಇಡುವಂತದ್ದು, ನೀರಿಡುವಂತದ್ದು, ಇದೆಲ್ಲ ಮರ ತಮ್ಮ ಮನೆ ಹತ್ರ ಇರುವಂತ ಮರಗಳಲ್ಲಿ ಹಾಗೆಲ್ಲ ಮಾಡ್ತಾ ಇದಾರೆ. ಇದೊಂದು ನಮ್ಗೆ ಒಂದು ಆಶಾದಾಯಕವಾದಂತ ಸಂಗತಿ.
1: ಹೌದು, ಪ್ರತಿಯೊಬ್ರು ತಾವ್ ಹೇಳಿದಾಗ ಇವಾಗ ಆ ಒಬ್ಬ ಮಹಿಳೆ ಒಂದು ಬದಲಾವಣೆ ಆಗಿದೆ ಅಂತಂದಾಗ, ಸೊ ಇದೇ ರೀತಿ ಪ್ರತಿಯೊಬ್ರು ಒಬ್ಬೊಬ್ಬರೇ ಮುಂದೆ ಬರ್ತಾ ಹೋದಾಗ, ಸೊ ನಾವು ಆಗ ಯಾವುದೇ ರೀತಿಯಾದಂತ ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮಗಳು ಮುಂದಿನ ದಿನಗಳು ಬೇಕಾಗಿರೋದಿಲ್ಲ. ಸೊ ಪ್ರತಿಯೊಬ್ರು ತಿಳ್ಕೊಂಡಿದ್ದಾರೆ ಅಂತಂದಾಗ ಆವಾಗ ಒಂದು ಸಮತೋಲನ ಸಮತಟ್ಟವಾದಂತ ಒಂದು ಪ್ರಾಕೃತಿಕವನ್ನು ನಾವು ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿವರೆಗೂ ನಮ್ಮ ಒಂದು ಹೋರಾಟ ನಿರಂತರವಾಗಿ ನಡೀತಾನೆ ಇರ್ಬೇಕಾಗುತ್ತೆ.
0: ಹೌದು, ನೆಲ ಜಲ ಎಲ್ಲ ಚೆನ್ನಾಗಿ ಇತ್ತು ಅಂತ ಹೇಳಿದ್ರೆ ಇವೆಲ್ಲವೂ ಸಹ ಚೆನ್ನಾಗಿ ಕೆರೆ ಕಟ್ಟೆಗಳು ಪುಷ್ಕರಣಿಗಳು ಇವನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳೋ ಕೆಲಸ
1: ನಮ್ದಾಗಿರುತ್ತೆ.
0: ಆವಾಗ ಇವುಗಳನ್ನೆಲ್ಲ ನಾವು ಉಳಿಸ್ಕೊಳ್ಳಿಕ್ಕೆ
1: ಸಾಧ್ಯ.
0: ಎಲ್ಲರಿಗೂ ಬರ್ಬೇಕಪ್ಪ, ಹೆಚ್ಚಾಗಿ ರೈತರ ಮಿತ್ರ ಆದ್ರಿಂದ ರೈತರು ಇದ್ರ ಕಡೆ ಹೆಚ್ಚು ಗಮನ
1: ಹರಿಸ್ಬೇಕು. ಹೌದು
0: ಹೌದು, ಹರಿಸ್ಲೇಬೇಕು. ಅನ್ನದಾತ ಹೇಗೆ ನಮಗೆ, ರೈತ ನಮಗೆ ಅನ್ನದಾತನೋ ಆ ರೈತನಿಗೂ ಕೂಡ ಇವು ಅನ್ನದಾತ
1: ಪಕ್ಷಿಗಳು. ಹೌದು
0: ಹೌದು, ಅವುಗಳಿಂದ ನಮ್ಗೆ ಬಹಳಷ್ಟು ಲಾಭ ಇದೆ. ನೀವು ಖರ್ಚು ಮಾಡುವಂತಹ ಪೆಸ್ಟಿಸೈಡ್ಸ್ಗೆ ಅಥವಾ ಗೊಬ್ಬರಕ್ಕೆ ಅವೆಲ್ಲ ಉಳಿತದೆ ಇವುಗಳು ನಮ್ ಜೊತೆ ಇತ್ತು ಅಂತ. ಅದಕ್ ಖರ್ಚು ಮಾಡಿದ ಬದಲು ಇವಕ್ಕೆ ಹಾಕಿದ್ರೆ ಒಳ್ಳೇದಲ್ವಾ? ಇಲ್ಲ,
1: ಹೌದು, ಯಾವ್ದೇ ರೀತಿಯಾದಂತ ಒಂದು ಅಂದ್ರೆ ನೀವೇನು ಈಗಾಗ್ಲೇ ನೋಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ರಾಸಾಯನಿಕ ಬಳಸದೆ ರಾಸಾಯನಿಕ ಮುಕ್ತವಾದಂತಹ ಒಂದು ಪದಾರ್ಥಗಳನ್ನ ಪಡೀಲಿಕ್ಕೆ ಸಾಧ್ಯ,
0: ತಗೊಳಕ್ ಸಾಧ್ಯ, ಆರೋಗ್ಯ ಸುಧಾರಿಸುತ್ತೆ ಎಲ್ಲರದ್ದು.
1: ಹೌದು,
0: ಇದು ಎಷ್ಟು ಒಂದಕ್ಕೊಂದು ಲಿಂಕ್ ಇದೆ ನೋಡಿ ಸಹ.
1: ಹೌದು,
0: ಹಾಗೇನೆ ರೈತರು ಈಗ ಕಾಂಪೌಂಡ್ ಅಂತಂದ್ರೆ ತಮ್ಮ ಹೊಲಕ್ಕೆ ಏನ್ ಹಾಕ್ತಾರೆ, ಕಲ್ಲಿನ ಬೇಲಿ ಎಲ್ಲ ಹಾಕ್ತಾರಲ್ಲ, ಅದ್ರ ಬದಲಾಗಿ ಸ್ವಾಭಾವಿಕ ಬೇಲಿಯನ್ನ ಹಾಕಿದ್ರೆ ಹೆಚ್ಚು ಪಕ್ಷಿಗಳು ಬರುತ್ತೆ.
1: ಹೌದು,
0: ಅಲ್ಲಿ ಎಲ್ಲಾ ತರದ ಗಿಡನು ಬೆಳೀತವೆ, ಹುಲ್ಲಿನಿಂದ ಹಿಡಿದು ದೊಡ್ಡ ದೊಡ್ಡಗೆ ಮರಗಳಾಗುವವರೆಗೂ ಇರ್ತಾವಲ್ಲ ಬಳ್ಳಿ ಮರ, ಇವು ಎಲ್ಲ ಒಂದೊಂದು ಪಕ್ಷಿಗಳಿಗೆ ಒಂದೊಂದು ಆವಾಸ ಸ್ಥಾನ ಆಗುತ್ತೆ ಅದು, ಮತ್ತೆ ಅವುಗಳು ಹಾಕಿದಂತ ಹಿಕ್ಕೇನೆ ಇವರಿಗೆ ನಿಜವಾದ ಗೊಬ್ಬರನೂ ಆಗುತ್ತೆ.
1: ಹೌದು,
0: ಅದು ಅದನ್ನ ಮಾಡ್ಕೋಬೇಕು. ಅದು ಬಹಳ ರೈತರಿಗೆ ಗೊತ್ತಿತ್ತು ಹಿಂದೆಲ್ಲ, ಈಗ ಒಂದಡಿ ಜಾಗನು ನಾವು ಬಿಡೋದಿಲ್ಲ ಅನ್ನೋ ರೀತಿನಲ್ಲಿ ಆಗಿರೋದ್ರಿಂದ, ಅವೆಲ್ಲ ಹೊಸ ಹೊಸ ನಾಗರಿಕತೆಗಳು ಬಂದಿರೋದ್ರಿಂದ ಅವನ್ನೆಲ್ಲ ಬಿಟ್ಟು ಹೋಗಿದೆ, ವಾಪಸ್ ತರ್ಬೇಕಷ್ಟೆ.
1: ಹೌದು, ಮತ್ತೆ ಒಂದು ಅಭ್ಯಾಸಗಳನ್ನ ಪ್ರತಿಯೊಬ್ಬರು ರೂಢಿಸ್ಬೇಕಾಗ.
0: ಹೌದು, ಹಳೆಯದೇ ವಾಪಸ್ ಬಂದ್ರೆ ಮಧುರ ಹೇಗೆ ಪ್ರಕೃತಿ ಸುಂದರವಾಗಿ ಕಾಣ್ತಾ ಇತ್ತು ಹಾಗೆ ಇವಾಗ್ಲೂ ಕಾಣ್ಲಿಕ್ಕೆ ಸಾಧ್ಯ
1: ಆಗುತ್ತೆ. ಹೌದು
0: ಅಲ್ವಾ?
1: ಹೌದು,
0: ಅಷ್ಟು ಮಾಡಬಹುದಾ ಅಂತ. ಈಗ 5ನೇ ತಾರೀಕು ವಿಶ್ವ
1: ಪರಿಸರ ದಿನ, ಹೌದು,
0: ಎಲ್ಲರೂ ಗಿಡ ನೆಡ್ತೀವಿ ಅಂತಾರೆ, ನೆಡ್ತಾರೆ ಹೋಗ್ತಾರೆ, ಫೋಟೋ ತಕ್ಕೊಂತಾರೆ ಹೋಗ್ತಾರೆ, ಒಂದ್ ಗಿಡನು ಬಂದಿರಲ್ಲ, ಮತ್ತ ಅದೇ ಮುಂದಿನ ವರ್ಷ ಮತ್ತೊಂದು 1 ಕೋಟಿ ಗಿಡ ನೆಡೋದು.
1: ಹೌದು,
0: ಇದು ಗವರ್ಮೆಂಟ್ ಗೆ ಹೆಚ್ಚು ಹೊರೆ ಆಗುವಂತ ಕೆಲಸ. ಅದ್ರ ಬದಲು ಒಂದ್ ಗಿಡ ನೆಟ್ರಿ, ಒಂದನ್ನೇ ಚೆನ್ನಾಗಿ ಬೆಳೆಸ್ರಿ ಅಷ್ಟೇ. ಅದೊಂದೇ ಗಿಡದಲ್ಲಿ 100+ ರೀತಿಯ ಹಕ್ಕಿಗಳು ಬರ್ತವೆ, 500 ರೀತಿಯ ಜೀವಿಗಳು ಅದರಲ್ಲಿ ಇರುತ್ತೆ, ಮೋರ್ ದನ್ 500 ಜೀವಿಗಳು ಅದರಲ್ಲಿ ಇರುತ್ತೆ ಒಂದ್ ಮರದಲ್ಲಿ. ಸೊ ಅದನ್ ಕೂಡ ಪರಿಸರದ ಸಮತೋಲನಕ್ಕೆ ಅವುಗಳದ್ದೇ ಆದಂತ ಕೊಡುಗೆಯನ್ನ ಕೊಡ್ತಾ ಹೋಗ್ತವೆ. ಹಾಗಾಗಿ ಯಾವ ಜೀವಿಯು ನಿಕೃಷ್ಟ ಅಲ್ಲ ಪ್ರಕೃತಿನಲ್ಲಿ ಅಂತ ನಮ್ಮ ಅಂಶ ತಿಳ್ಕೊಳ್ಬೇಕಪ್ಪ.
1: ಸುಮಾರು ವಿಷಯವನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಿದ್ದೀವಿ. ಬಹುಶಃ ಈ ಒಂದು ಕಾರ್ಯಕ್ರಮವನ್ನು ಕೇಳಿದಾಗ ಕೇಳಿದ್ರು, ಸೊ ತಾವೇಳ್ದಂಗೆ 100ರಲ್ಲಿ ಒಬ್ಬರಾದ್ರೂ ಬದಲಾದ್ರೆ ನಮ್ಗೆ ಒಂದು ಸಾರ್ಥಕ್ಯತೆ ಅನ್ಸುತ್ತೆ.
0: ಹೌದು, ಒಬ್ಬರಿಗಾದ್ರೂ ಇದ್ರ ಬಗ್ಗೆ ನಾನು ಮಾಡ್ಬೇಕು ಅಂತ ಅನ್ಸಿದ್ರೆ ಈ ಕಾರ್ಯಕ್ರಮ ಸಾರ್ಥಕತೆ ಅಂತ ಅನ್ಸುತ್ತೆ.
1: ಹೌದು ಮೇಡಮ್, ಇದುವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ನಮ್ಮ ಒಂದು ಕೋಲಾರ ಜಿಲ್ಲೆಯ ಒಂದು ಪಕ್ಷಿ ಸಂಕುಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಸೊ ತಮ್ಗೆ ನಮ್ಮ ಒಂದು ರೇಡಿಯೋ ಕೇಂದ್ರದ ಪರವಾಗಿ ಹಾಗೆ ಎಲ್ಲಾ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಅಂತ.
0: ನಮಸ್ಕಾರ.
1: ಸೊ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಪ್ರದೇಶದ ಒಂದು ಪಕ್ಷಿ ಸಂಕುಲದ ಬಗ್ಗೆ ಮತ್ತೆ ಭೇಟಿಯಾಗೋಣ ಮೇಡಮ್.
0: ಹೇಳ್ತೀನಿ, ಮತ್ತೊಂದು ಮಲೆನಾಡಿನ ಪಕ್ಷಿಗಳ ಬಗ್ಗೆ ಮತ್ತೆ ಮಾತಾಡೋಣ.
1: ಓಕೆ, ಥ್ಯಾಂಕ್ ಯು ಮೇಡಮ್.

0: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है।
1: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ

0: சம்பத்மதி. ಮೇರಣ ನೆರವಿನ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.4 ತರಂಗಾಂತರಗಳನ್ನು ಕೇಳುವರಿಗೆಲ್ಲ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ಕೇಳುಗರೆ, ಈ ದಿನ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಶ್ರೀಮತಿ ಲಕ್ಷ್ಮೀದೇವಿ ಅವರು ಬೆಂಗಳೂರು ಗ್ರಾಮಾಂತರದಿಂದ ಹಾಜರಿದ್ದಾರೆ. ಇವರು ನಿಮ್ಮೆಲ್ಲರಿಗೂ ಬೇಸಿಗೆ ಸಮಯದಲ್ಲಿ ಮಣ್ಣಿನ ಮಡಿಕೆಗಳ ಬಳಕೆ ಮಹತ್ವ ಕುರಿತು ಮಾಹಿತಿಯನ್ನು ತಿಳಿಸಲಿಕ್ಕೆ ಹಾಜರಿದ್ದಾರೆ. ಇವರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಮೇಡಮ್, ತಮ್ಮ ಒಂದು ಕಿರುಪಾ ಶಬ್ದದೊಂದಿಗೆ ಕಾರ್ಯಕ್ರಮ ಮುಂದುವರಿಸೋಣ.
1: ಮೇಡಮ್, ನನ್ನ ಹೆಸರು ಲಕ್ಷ್ಮೀದೇವಿ ಅಂತೇಳಿ, ನಾನು ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಶಿಕ್ಷಕಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀನಿ.
0: ತುಂಬಾ ಸಂತೋಷ ಮೇಡಮ್. ಮೊದಲಿಗೆ ಈ ಮಡಕೆ ಬಗ್ಗೆ, ಮಣ್ಣಿನ ಅದೇ ಮಡಕೆಯ ನೀರನ್ನ ಕುಡಿಯೋದ್ರಿಂದ ಆಗುವ ಉಪಯೋಗಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್.
1: ಹಿಂದಿನ ಕಾಲದಲ್ಲಿ ಮಡಿಕೆನ ಬಳಸ್ತಿದ್ರು ಮೇಡಮ್. ಮಡಿಕೆನ ಬಳಸ್ತಾ ಇರೋದ್ರಿಂದ ಆರೋಗ್ಯ ಉತ್ತಮವಾಗಿತ್ತು. ಆದ್ರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ, ನಾವು ನಾನ್ ಸ್ಟಿಕ್ ಪ್ಯಾನ್ಗಳು ಇವು ಬಳಕೆ ಮಾಡೋದ್ರಿಂದ ಅದರಲ್ಲಿ ಕೆಲವು ಕೆಮಿಕಲ್ಸ್ ಇಂದ ಏನಾಗ್ತಾ ಇದೆ ಅಂದ್ರೆ ನಮ್ಮ ಆರೋಗ್ಯದ ಮೇಲೆ ತುಂಬಾನೇ ಪರಿಣಾಮ ಬೀಳ್ತಿದೆ. ಯಾಕೆಂದ್ರೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ಮಣ್ಣಿನ ಮಡಿಕೆಲ್ಲ ಅಂದ್ರೆ ನಾಗರಿಕತೆ ಕಾಲದಿಂದಲೂ ಸಹ ಮನುಷ್ಯ ಯಾವಾಗ ಪ್ರಾಚೀನ ಕಾಲದಲ್ಲಿ ಅವನು ಹುಟ್ಟಿ ಅವನು ಯಾವಾಗ ಮಂಗನಿಂದ ಮಾನವ ಅಂತ ಹೆಸರನ್ನ ಪಡ್ಕೊಂಡು ಆ ಮಾನವನಾಗಿದ್ದಾಗ ಮೊತ್ತ ಮೊದಲು ಅವನು ಏನ್ ಮಾಡ್ತಿದ್ದ ಅಂದ್ರೆ ಮಣ್ಣಿನ ಮಡಿಕೆಗಳನ್ನ ಬಳಕೆ ಮಾಡ್ತಿದ್ದ. ಈ ಮಣ್ಣಿನ ಮಡಿಕೆಯನ್ನ ಬಳಕೆ ಮಾಡ್ಕೊಂಡೆ ಅವನ್ ಏನ್ ಮಾಡ್ತಿದ್ದ, ಬೇರೆ ವಸ್ತುಗಳನ್ನ ಯಾವ ರೀತಿ ನಾವು ಬಳಕೆ ಮಾಡ್ಕೋಬಹುದು ಅನ್ನೋದನ್ನ ಕಂಡಿಡ್ಕೋಬಿಟ್ಟ. ಫಸ್ಟ್ ಮಣ್ಣಿನ ಮಡಿಕೆಯಿಂದ ಏನ್ ಮಾಡ್ದ, ಕೆಲವು ಆಕಾರಗಳನ್ನ ತಯಾರು ಮಾಡ್ಕೊಂಡ, ಅವುಗಳಲ್ಲಿ ಅಡಿಗೆ ಮಾಡೋದು ಹೆಂಗೆ ಅನ್ನೋದನ್ನ ಬಳಸ್ಕೊಂಡ. ಅದು ಪುರಾತನ ಕಾಲದ ಕೆಲವು ಪುರಾತತ್ವ ಆಧಾರಗಳೆಲ್ಲ ನಾವು ನೋಡಿದಾಗ ಆ ಮಣ್ಣಿನ ಮಡಿಕೆಗಳ ಅವಶೇಷಗಳನ್ನ ನಾವು ಕಂಡು ಬರುತ್ತೆ. ಈ ಮಣ್ಣಿನ ಮಡಿಕೆಯಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಆ ಮಣ್ಣಲ್ಲಿ ಶೇಖರಣೆ ಮಾಡಿರ್ತಕ್ಕಂತ ನೀರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿರುತ್ತೆ. ಮತ್ತೆ ನಮ್ಮ ದೇಹವನ್ನ ತಂಪು ಮಾಡುತ್ತೆ, ಜೊತೆಗೆ ನಮ್ಮ ಆರೋಗ್ಯ ಯಾವಾಗ್ಲೂ ಸಹ ಸದಾ ಶುಭ್ರವಾಗಿರುತ್ತೆ ಮತ್ತೆ ನಿರ್ಮಲವಾಗಿ ಇರುತ್ತೆ. ಮಣ್ಣಿನ ಮಡಿಕೆಯಲ್ಲಿ ಹಿಂದಿನ ಕಾಲದಲ್ಲಿ ನಮ್ಮ ತಾತ ಮುತ್ತಾತರು ಸಂಪ್ರದಾಯಸ್ಥರಾಗಿ ಅವರು ಮಣ್ಣಿನ ಮಡಿಕೆಯಲ್ಲೇನೆ ಆಹಾರವನ್ನ ತಯಾರಿಸ್ತಾ ಇದ್ರು. ಆ ಒಂದು ತಯಾರಿಸಿರ್ತಕ್ಕಂತ ಆಹಾರವನ್ನ ಅವ್ರು ಸೇವನೆ ಮಾಡೋದ್ರಿಂದ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಾಯಿಲೆಗಳ ಕಸಾಲೆಗಳನ್ನ ನಾವು ನೋಡಂಗಿಲ್ಲ. ಅವ್ರಿಗೆ ಬಿಪಿ ಆಗ್ಲಿ, ಶುಗರ್ ಆಗ್ಲಿ, ಅಸ್ತಮ ಆಗ್ಲಿ ಯಾವುದೇ ಕಾಯಿಲೆ ಇರ್ಲಿಲ್ಲ. ಅವರು 100 ವರ್ಷ 120 ವರ್ಷ ಬದುಕಿರ್ತಕ್ಕಂತ ಕೆಲವು ರೆಕಾರ್ಡ್ಸ್ ನಮ್ಗಳಿಗೆ ಗೊತ್ತು. ಈಗ ನಿಮ್ಮ ನಮ್ಮ ಮನೆಗಳಲ್ಲೇ ಅದನ್ನ ನಾವು ನೋಡ್ಬೋದು. ನಮ್ಮ ತಾತ ಮುತ್ತಾತಂದ್ರು ಆರೋಗ್ಯವಾಗಿನೇನೆ ಅವ್ರು ಸಾವನ್ನ ಒಪ್ಪಿದ್ರೆ ಹೊರತು ಅವರು ಯಾವುದೇ ಕಾಯಿಲೆ ನೆರಳಿದ್ರು, ಹಂಗ 1 ವರ್ಷ ನಡೆದ್ರು, 2 ವರ್ಷ ನಡೆದ್ರು ಅಂತ ಯಾವ್ದನ್ನು ನೆರಳಿರ್ತಕ್ಕಂತಹ ಉದಾಹರಣೆಗಳು ನಮ್ಗೆ ಸಿಗೋದಿಲ್ಲ. ಹಂಗಾಗಿ ನಾವು ಮಣ್ಣಿನ ಮಡಿಕೆನ ನಾವು ಇವಾಗ ಏನಾಗಿದೆ, ನಮ್ಮ ಒಂದು ಸಂಪ್ರದಾಯ ಜಾಸ್ತಿ ಆದಷ್ಟು ನಾವಿವಾಗ ಈ ಒಂದು ಟೆಕ್ನಾಲಜಿ ಮುಂದುವರೆದಷ್ಟು ನಾವೇನ್ ಮಾಡ್ತಾ ಇದೀವಿ, ಹೊಸ ಹೊಸ ಬಳಕೆಗಳನ್ನ ಕುಕ್ಕರ್ ಗಳನ್ನ ಬಳಕೆ ಮಾಡ್ತಾ ಇದೀವಿ, ಮತ್ತೆ ನಾನ್ ಸ್ಟಿಕ್ ಗಳನ್ನ ಬಳಕೆ ಮಾಡ್ತಾ ಇದೀವಿ. ಇವುಗಳ ಬಳಕೆಯಿಂದ ಏನಾಗ್ತಿದೆ ಅಂದ್ರೆ, ದಿನೇ ದಿನ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾನೆ. ಒಂದಲ್ಲ ಒಂದ್ ರೀತಿ ಹೊಸ ಹೊಸ ಕಾಯಿಲೆಗಳು ಹುಟ್ಟಾಕೊಂತ ಇದೆ. ಅದೇ ಆಗಿನ ಕಾಲದಲ್ಲಿ ಮಣ್ಣಿನ ಮಡಿಕೆಯನ್ನ ಬಳಕೆ ಮಾಡೋದ್ರಿಂದ ಅವರು ಆರಾಮಾಗಿ ಆರೋಗ್ಯವಾಗಿ ಮತ್ತೆ ದಷ್ಟಪುಷ್ಟವಾಗಿ ಯಾವುದೇ ಮೊಣಕಾಲು ನೋವಾಗ್ಲಿ ಬೆನ್ನು ನೋವಾಗ್ಲಿ ಏನು ಇಲ್ದಿರ, ಈ ಹೆಣ್ಮಕ್ಳು ಆಗ್ಲಿ ಗಂಡ್ ಮಕ್ಳು ಆಗ್ಲಿ ಎಲ್ರು ದಷ್ಟಪುಷ್ಟವಾಗಿ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ಏನು ಇಲ್ಲ, ಒಂದು 20 ವರ್ಷ ಇಲ್ಲ, ಒಂದು 15-16 ವರ್ಷಕ್ಕೆ ಮೊಣಕಾಲು ನೋವು ಅಂತಾರೆ, ಕೈಕಾಲು ನೋವು ಅಂತಾರೆ, ಆಕ್ಟಿವ್ ಆಗಿ ಇರಲ್ಲ. ಆಗಿನ ಕಾಲದ ಜನ ಈ ಮಣ್ಣಿನ ಮಡಿಕೆಯಲ್ಲಿ ನೀರ್ ಕುಡಿದು ಇದರಲ್ಲಿ ಮೊಸರು ಮಾಡ್ತಾ ಇದ್ರು, ಮತ್ತೆ ಇದರಲ್ಲೇನೆ ಹಾಲನ್ನ ಶೇಖರಣೆ ಮಾಡ್ತಾ ಇದ್ರು, ಇದರಲ್ಲೇ ತಯಾರಿಸಿರ್ತಕ್ಕಂತ ಆಹಾರ ಪದಾರ್ಥಗಳನ್ನ ಇದರಲ್ಲೇ ತಯಾರಿಸ್ತಾ ಇದ್ರು. ಮತ್ತೆ ಕೆಲವರು ಮಣ್ಣಿನ ಮಡಿಕೆಯ ಒಂದು ತಟ್ಟೆಗಳಲ್ಲೇ ಊಟ ಮಾಡ್ತಾ ಇದ್ರು, ಮಣ್ಣಿನ ಮಡಿಕೆಯ ಗ್ಲಾಸ್ಗಳಲ್ಲಿ ನೆನೆ ಟೀ ಕುಡಿತಿದ್ರು, ಮೊಸರು ಕುಡಿತಿದ್ರು. ಈ ರೀತಿ ಮಣ್ಣಿನ ವಸ್ತುಗಳನ್ನ ಬಳಕೆ ಮಾಡೋದ್ರಿಂದ ಅವರ ಆರೋಗ್ಯದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂತಹ

0: ಕಾಲದಲ್ಲಿ ಇರ್ತಕ್ಕಂತ ಕೆಲವು ದವಸ ಧಾನ್ಯಗಳನ್ನ ಶೇಖರಣೆ ಮಾಡಬೇಕು ಅಂದ್ರೇನು ಕೂಡ ಒಂದು ದೊಡ್ಡ ದೊಡ್ಡದಾಗಿರ್ತಕ್ಕಂತ ಮಣ್ಣಿನ ಒಂದು ಪೂಜಿಗಳ ತರ ಇಟ್ಕೊಂಡಿದ್ರು ಮೇಡಮ್. ಹಾಗೆ ಅದೇನ್ ಮಾಡ್ತಿದ್ರು, ಅವುಗಳಲ್ಲಿ ದವಸ ಧಾನ್ಯಗಳನ್ನ ಶೇಖರಣೆ ಮಾಡ್ತಿದ್ರು. ಅದು ಹೆಚ್ಚು ದಿನಗಳ ಕಾಲ ಕೆಡದೆ ಅದು ಉಪಯೋಗ ಆಗ್ತಾ ಇತ್ತು. ಅಷ್ಟೇ ಅಲ್ದಿರ ಮನೆಗಳಲ್ಲಿ ಕೆಲವು ಅಲಂಕಾರಿಕ ವಸ್ತುಗಳಾಗಿನೂ ಸಹ ಇವುಗಳ ಬಳಕೆಯನ್ನ ಮಾಡ್ತಾ ಇದ್ರು. ಈಗಲೂ ನಾವು ನೋಡ್ಬೋದು ಅದೇನಾಗಿದೆ, ಈಗ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. ಈಗ ಅದನ್ನ ಒಂದ್ ಮೂಲೆಗಳಲ್ಲಿ ಪೈಂಟಿಂಗ್ ಮಾಡೋದು, ಅದನ್ನ ಒಂದ್ಸಲ ಡೆಕೋರೇಟ್ ಮಾಡಿ ಅಲ್ಲಲ್ಲಿ ಇಟ್ಕೊಂಡಿದ್ದಾರೆ. ಈಗಿನ ಕಾಲದಲ್ಲಿ ಬಳಕೆ ಮಾಡ್ತಾ ಇದ್ರು. ಉದಾಹರಣೆ ಹೇಳ್ಬೇಕು ಅಂದ್ರೆ ವಾಸ್ತುಗೆ ಅಂತ ಹೇಳ್ಬಿಟ್ಟು ಕೆಲವು ಗಂಟೆಗಳ ತರ ಮನೆಗಳಲ್ಲಿ ನೇತಾಕಿರೋದು ನೀವು ನಾವು ನೋಡಿರ್ಬೋದು.
1: ಹೌದು,
0: ಜೊತೆಗೆ ಮೂಲೆ ಮೂಲೆಗಳಲ್ಲಿನೂ ಅದಕ್ಕೆ ಪೇಂಟಿಂಗ್ ಮಾಡಿ ಒಂದ್ ಸ್ವಲ್ಪ ಡಿಸೈನ್ ಮಾಡಿ ಮನೆಗಳಲ್ಲಿ ಇಟ್ಕೊಂಡಿದ್ದಾರೆ. ಈಗ ಏನಾಗ್ತಿದೆ, ಅದೊಂದು ಫ್ಯಾಷನ್ ಆಗ್ತಾ ಇದೆ ಮೇಡಮ್. ಹೌದು ಮೇಡಮ್, ಫ್ಯಾಷನ್ ಆಗ್ತಾ ಇದೆ. ಈ ರೀತಿ ಮಣ್ಣಿನಲ್ಲಿ ಇರ್ತಕ್ಕಂತ ಮಡಿಕೆಯಿಂದ ಏನ್ ಬೇಕಾದ್ರೂ ತಯಾರ್ ಮಾಡ್ಬೋದು. ಬಟ್ ಅದನ್ನ ಬಳಕೆ ಮಾಡ್ಬೇಕಾದ್ರೆ ಸಹ ಹುಷಾರಾಗಿ ಬಳಕೆ ಮಾಡ್ಬೇಕು
1: ಮೇಡಮ್. ಹಾಗೆ ಈ ಮಡಿಕೆಗಳಲ್ಲಿ ಯಾವ್ಯಾವ ಪಾನೀಯಗಳನ್ನ ಇಟ್ಟು ನಾವು ಉಪಯೋಗಿಸಬಹುದು ಮೇಡಮ್?
0: ಪಾಣೆ ಅಂದ್ರೆ ನಾವು ಈ ಒಂದು ಹೂಜಿಗಳನ್ನ ಉಪಯೋಗಿಸಬಹುದು ಮೇಡಮ್. ಹೂಜಿಗಳನ್ನ ನೀರನ್ನ ಶೇಖರಣೆ ಮಾಡಿ ಉಪಯೋಗಿಸಬಹುದು. ಮತ್ತೆ ಒಂದು ಅಗಲವಾಗಿರ್ತಕ್ಕಂತ ಪಾತ್ರೆಗಳನ್ನ ನಾವು ಉಪಯೋಗಿಸಬಹುದು. ಅದ್ರ ಮೇಲೆ ತಟ್ಟೆಗಳು ಬರ್ತವೆ ಮತ್ತೆ ಗ್ಲಾಸ್ಗಳು ಬರ್ತವೆ, ಅವುಗಳನ್ನ ಉಪಯೋಗಿಸಬಹುದು. ಆದ್ರೆ ಉಪಯೋಗಿಸಕ್ ಮುಂಚೆ ನಾವು ಅದನ್ನ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅನ್ನೋದು ನಮ್ಗೆ, ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ಅವ್ರು ಒಲೆಗಳ ಮೇಲೆ ಅಡಿಗೆಗಳನ್ನ ಮಾಡ್ತಿದ್ರು. ಆದ್ರೆ ಈಗಿನ ಕಾಲದಲ್ಲಿ ಗ್ಯಾಸ್ ಮೇಲೆ ಅಡಿಗೆ ಮಾಡೋದ್ರಿಂದ ನಾವೇನ್ ಮಾಡ್ಬೇಕು, ಅವುಗಳ ಬಳಕೆ ಮಾಡಕ್ಕೆ ನಾವು ತಗೊಂಡೋಗ್ಬಿಟ್ರೆ ಸಡನ್ ಆಗಿ ಇಟ್ಕೊಂಡು ಗ್ಯಾಸ್ ಮೇಲೆ ಇಟ್ಟಾಗ ಅದು ಒಡ್ದೋಗುತ್ತೆ ಮೇಡಮ್.
1: ಹೌದು,
0: ಹಂಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಹೊಸದಾಗಿ ತಂದಿರ್ತಕ್ಕಂತಹ ಒಂದು ಮಣ್ಣಿನ ಮಡಕೆಗಳನ್ನ 24 ಗಂಟೆಗಳ ಕಾಲ ನೀರಿನಲ್ಲಿ ಅದನ್ನ ಹಂಗೆ ನೆನೆಯಕ್ ಬಿಡ್ಬೇಕು. ಅದು ಚೆನ್ನಾಗಿ ನೆನೆದು ಆದ್ಮೇಲೆ ಅದನ್ನ ತಗೊಂಡೋಗಿ ನಾವು ಈ ಒಂದು ಗ್ಯಾಸ್ ಮೇಲೆ ಇಟ್ಟಾಗ ಅದರಲ್ಲಿ ಒಂದ್ ಸ್ವಲ್ಪ ತೆಂಗಿನಕಾಯಿ ತುಪ್ಪ ಹಾಕಿ ಉರಿಬೇಕು. ಹುರಿದು ಅದನ್ನ ಬಿಸಾಕ್ಬೇಕು. ಮತ್ತೆ ಅದರಲ್ಲಿ ಏನ್ ಮಾಡ್ಬೇಕು, ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಬೇಕು
1: ನೀರನ್ನ.
0: ಆ ನೀರನ್ನ ಚೆನ್ನಾಗಿ ಕುದಿಸ್ಬೇಕು ಮಡಿಕೆ ಮಾಡೋಕ್ಕಿಂತ ಮುಂಚೆ. ಯಾರ ಈ ರೀತಿ ಮಾಡ್ಬೇಕು ಅಂತಂದ್ರೆ, ಮಣ್ಣಿನ ಮಡಿಕೆ ಮಾಡ್ಬೇಕಾದ್ರೆ ಅದರಲ್ಲಿ ಸಣ್ಣ ಸಣ್ಣ ರಂಧ್ರಗಳಿವೆ.
1: ಹೌದು,
0: ಆ ಸಣ್ಣ ಸಣ್ಣ ರಂಧ್ರಗಳಲ್ಲಿ ಏನಾದ್ರೂ ಸೇರ್ಕೊಂಡಿದ್ದು ಅದರಿಂದ ಏನಾದ್ರೂ ನಮ್ಗೆ ತೊಂದರೆ ಆಗ್ತಕ್ಕಂತಹದ್ದು ಏನಾದ್ರೂ ಇತ್ತು ಅಂದ್ರೆ ಆ ಕುದಿಸಿರ್ತಕ್ಕಂತ ನೀರಲ್ಲಿ ಅವೆಲ್ಲ ಜೀವಾಣುಗಳು ಸತ್ತೋಗ್ಬಿಡ್ತವೆ. ಹಂಗಾಗಿ ನಾವೇನ್ ಮಾಡ್ಬೇಕು, ಆ ಮಣ್ಣಿನ ಮಡಿಕೆಯಲ್ಲಿ ಚೆನ್ನಾಗಿ ನೀರನ್ನ ಕುದಿಸಿ ಅದನ್ನ ಹೊರಗಡೆ ಹಾಕ್ಬಿಟ್ಟು ಆಮೇಲೆ ಅದನ್ನ ನಾವು ಬಳಕೆ ಮಾಡ್ಕೋಬಹುದು. ಮತ್ತೆ ಇನ್ನೊಂದೇನು ಅಂದ್ರೆ, ಈ ಸಣ್ಣದಾಗಿರ್ತಕ್ಕಂತ ರಂಧ್ರಗಳಲ್ಲಿ ನಾವು ವಾಶ್ ಮಾಡ್ಬೇಕಾದ್ರೆ ಈ ಡಿಶ್ ವಾಶ್ ನ ಇಲ್ಲ ಅಂತಂದ್ರೆ ಸೋಪ್ ಆಯಿಲ್ ನ ಬಳಕೆ ಮಾಡ್ತೀವಿ. ಆದ್ರೆ ಈ ಮಣ್ಣಿನ ಮಡಿಕೆಗಳನ್ನ ವಾಶ್ ಮಾಡ್ಬೇಕಾದ್ರೆ ಆ ರೀತಿ ಸೋಪ್ ಆಯಿಲ್ ಅನ್ನ ಬಳಕೆ ಮಾಡಬಾರ್ದು. ತೆಂಗಿನ ನಾರನ್ನ ತಗೊಂಡು ಆ ನಾರನ್ನ ಏನ್ ಮಾಡ್ಬೇಕು, ಒಳಗಡೆ ಚೆನ್ನಾಗಿ ಉಜ್ಜಿಬಿಟ್ಟು ಆಮೇಲೆ ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ ಕಳ್ಳೆ ಇಟ್ಟು ಇಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಜೋಳದಿಟ್ಟು ಹಾಕಿ ಅದ್ರ ಒಳಗಡೆ ನಾವು ಜಿಡ್ಡಿನ ಅಂಶ ಹೋಗೋದಕ್ಕೂ ಇಲ್ಲ ಅಂತಂದ್ರೆ ಅದ್ ಕ್ಲೀನ್ ಆಗೋದಕ್ಕೂ ಸ್ವಚ್ಛವಾಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಬಳಕೆ ಮಾಡ್ಬೇಕು ಮೇಡಮ್. ಈ ರೀತಿ ಇದರ ಬಳಕೆಯನ್ನ ಉಪಯೋಗಿಸ್ಕೋಬಹುದು. ಇದರಲ್ಲಿ ಅದೇ ಪಾತ್ರೆ ಅಗಲವಾಗಿರೋದು ಬರುತ್ತೆ, ಒಂಥರ ಟ್ರಯಾಂಗಲ್ ಶೇಪ್ ಅಲ್ಲಿರೋದು ಬರುತ್ತೆ, ಮತ್ತೆ ಊಜಿ ತರ ಬರುತ್ತೆ, ನೀರಿನ ಕುಂಡದ ತರ ಬರುತ್ತೆ, ಮತ್ತೆ ಒಂದೊಂದು ಗ್ಲಾಸ್ ತರನೂ ಬರುತ್ತೆ. ಇವುಗಳನ್ನ ನಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಅದನ್ನ ಬಳಕೆ ಮಾಡ್ಕೋಬಹುದು. ಬಳಕೆ ಮಾಡಕ್ ಮುಂಚೆ ನಾವು ಅದನ್ನ ನೀರಿನಲ್ಲಿ ನೆನೆಸಿಟ್ಬಿಟ್ಟು ಬಳಕೆ ಮಾಡ್ಬೇಕು ಮೇಡಮ್.
1: ಮೇಡಮ್, ಹಾಗೆ ಈ ಮಡಕೆಗಳಲ್ಲಿ ಅಂತ ಹೇಳ್ತಾ ಇದೀರಲ್ವಾ, ಈ ಮಡಕೆಗಳಲ್ಲಿ ಯಾವ್ಯಾವ ಅಡಿಗೆಗಳನ್ನ ಮಾಡಬಹುದು ಮೇಡಮ್?
0: ಮೇಡಮ್, ಸಂಪ್ರದಾಯಸ್ಥವಾದಂತಹ ಎಲ್ಲಾ ಅಡಿಗೆಗಳನ್ನು ನಾವು ಈ ಮಡಕೆಯಲ್ಲಿ ಮಾಡಬಹುದು. ಎಲ್ಲಾ ಅಡಿಗೆಗಳನ್ನು ಮಾಡಬಹುದು. ಆದ್ರೆ ಕೆಲವರಿಗೆ ಮಡಿಕೆಗಳಲ್ಲಿ ಮಾಡಿದ್ರೆ ಗ್ಯಾಸ್ ಜಾಸ್ತಿ ಆಗುತ್ತೆ ಅನ್ನೋರು ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಆದ್ರೆ ಎಲ್ಲಾನು ಮಾಡ್ಬೋದು ಮೇಡಮ್. ಪಾನಕಗಳಾದ್ರೆ ಈ ಮಜ್ಜಿಗೆ ಮಾಡ್ಕೋಬಹುದು, ಪಾನಕ ಮಾಡ್ಕೋಬಹುದು, ಹಾಲು ಮೊಸರು ಇವನ್ನೆಲ್ಲಾನು. ಮತ್ತೆ ಇವಾಗ ಸ್ಪೆಷಲ್ ಆಗಿ ಎಲ್ಲಾ ಕಡೆ ನೀವು ನೋಡಿರ್ಬೋದು ಈ ಒಂದು ಪಾಟ್ ಟೀ ಅಂತ ಹೇಳ್ಬಿಟ್ಟು ಅದ್ ಕೊಡ್ತಾ ಇದಾರೆ. ಅಂದ್ರೆ ಮಡಿಕೆಯಲ್ಲಿ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಗ್ಲಾಸ್ ಗಳಲ್ಲಿ ನಿನ್ನೆ ಟೀ ಹಾಕೊಡ್ತಾ ಇದಾರೆ. ಅದನ್ನ ಕುಡಿಯಕ್ಕೆ ತುಂಬಾ ಜನ ಇವಾಗ ಇಷ್ಟ ಪಡ್ತಾ ಇದಾರೆ. ಅದನ್ನ ನಾವು ಸ್ಪೆಷಲ್ ಅನ್ಕೊಂತೀವಿ. ಆದ್ರೆ ಹಿಂದಿನ ಕಾಲದಿಂದಲೂ ಬಂದಿರ್ತಕ್ಕಂಥದ್ದು ಅದು ಮಡಿಕೆ ಟೀ ಅಂತ ಹೇಳ್ಬಿಟ್ಟು ಇವಾಗ ಕೊಡ್ತಾ ಇದಾರೆ. ಮತ್ತೆ ಇದರಲ್ಲಿ ಬೇಕಾದ್ರೆ ಸಾಂಬಾರ್ ಮಾಡಿ ನಾವು ಪ್ರಿಸರ್ವ್ ಮಾಡ್ಕೋಬಹುದು. ಇನ್ನೊಂದು ವಿಶೇಷತೆ ಏನು ಅಂದ್ರೆ ಮೇಡಮ್, ಮಡಿಕೆಯಲ್ಲಿ ಯಾವಾಗ ನಾವು ಅಡಿಗೆ ಮಾಡ್ತೀವೋ ಅದು ಜಾಸ್ತಿ ದಿನ ಇವತ್ ಮಾಡಿರೋ ಸಾಂಬಾರು ನಾಳೆ ಬೇಗ ಕೆಟ್ಟೋಗುತ್ತೆ ಕುಕ್ಕರ್ ಅಲ್ಲಿ ಮಾಡಿದ್ರೆ. ಬಟ್ ಮಡಿಕೆಯಲ್ಲಿ ಮಾಡಿರೋದಾದ್ರೆ ಅದನ್ನ ನಾವು ಪ್ರಿಸರ್ವ್ ಮಾಡ್ಕೊಂಡ್ರು, ಇವಿನ್ ನಾವು ಫ್ರಿಡ್ಜ್ ಅಲ್ಲಿ ಇಟ್ಟಿಲ್ಲ ಅಂದ್ರು ಕೂಡ ನೋಡೋಣ ಅದು ಕೆಡಲ್ಲ ಮೇಡಮ್, ಹಂಗೆ ಇರುತ್ತೆ. ಅದು ವಿಶೇಷ ಈ ಒಂದು ಮಡಿಕೆಯಲ್ಲಿ ಮಾಡಿರ್ತಕ್ಕಂತ ಸಾಂಬಾರು. ಮನೆಯಲ್ಲಿ ಏನೇನು ಹಬ್ಬ ಹರಿದಿನಗಳಿಗೆ ಮಾಡ್ಬೇಕಾಗಿರ್ತಕ್ಕಂತ ಎಲ್ಲಾ ಅಡಿಗೆಗಳನ್ನು ಸಹ ನಾವು ಈ ಒಂದು ಮಡಿಕೆಯಲ್ಲಿ ಮಾಡ್ಕೋಬಹುದು ಮೇಡಮ್.
1: ಇನ್ನೊಂದೇನಂದ್ರೆ ಮೇಡಮ್, ನೈಟು ಮಣ್ಣಿನ ಗ್ಲಾಸ್ ಬರುತ್ತಲ್ವಾ, ಅದ್ರಲ್ಲಿ ನೀರಿಟ್ಟು

0: ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಹಂಗೆ ಖಾಲಿ ಹೊಟ್ಟೆಯಲ್ಲಿ ಕುಳಿದ್ರೆ ತುಂಬಾ ತಂಪಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೇದು ಅಂತಾರೆ, ಅದು ನಿಜನಾ ಮೇಡಮ್?
1: ನಿಜಾನೇ ಮೇಡಮ್. ಯಾಕೆ ಅಂತೀರಾ, ಈ ಮಣ್ಣಲ್ಲಿ ಅನೇಕ ಒಂದು ಲವಣಾಂಶಗಳು ಇರುತ್ತವೆ, ಇರೋದ್ರಿಂದ ಅದು ನೀರನ್ನ ನಾವು ಪ್ರಿಸರ್ವ್ ಮಾಡಿ ನಾವು ಬೆಳಗ್ಗೆ ಕುಡಿದಾಗ ಕೆಲವ್ರಿಗೆ ಈಗಿನ ಇತ್ತೀಚೆಗಂತೂ ತುಂಬಾ ಕಾಡ್ತಕ್ಕಂತ ಸಮಸ್ಯೆ ಏನು ಅಂದ್ರೆ ಗ್ಯಾಸ್ಟಿಕ್ ಜಾಸ್ತಿ ಆಗಿದೆ ಅಂತ. ಅದು ಗ್ಯಾಸ್ಟಿಕ್ ಜಾಸ್ತಿ ಆಗಿರೋದನ್ನ ನಾವು ಅವಾಯ್ಡ್ ಮಾಡ್ಕೋಬೇಕು ಅಂದ್ರೆ ನೀರುಗಳು ತುಂಬಾ ಮುಖ್ಯವಾಗಿ ಬೇಕೇ ಬೇಕು. ಕೆಲವರು ಒಂದ್ ಗ್ಲಾಸ್ ನೀರ್ ಕುಡಿತಾರೆ, ಎರಡ್ ಗ್ಲಾಸ್ ನೀರ್ ಕುಡಿತಾರೆ, ನಮ್ ದೇಹಕ್ಕೆ ಎಷ್ಟು ನೀರ್ ಬೇಕು ಅಷ್ಟು ನೀರಿನ ಅಂಶನ ನಮ್ ಸೇರಕ್ ಬಿಡಲ್ಲ. ಅಂತ ಟೈಮಲ್ಲಿ ನಾವು ಬೆಳಗ್ಗೆ ಎದ್ದು ಒಂದ್ ಗ್ಲಾಸ್ ನೀರ್ ಕುಡಿತಾ ಬರ್ತದೆ, ಆ ಗ್ಯಾಸ್ಟಿಕ್ ಸಮಸ್ಯೆಯನ್ನ ನಾವು ನಿಧಾನವಾಗಿ ತಡೆ ಹಿಡಿಬಹುದು ಮೇಡಮ್.
0: ಮೇಡಮ್, ಕಡೆಯದಾಗಿ ಈ ಮಣ್ಣಿನ ಮಡಕೆಗಳ ಬಗ್ಗೆ ನಮ್ಮ ಪ್ರೀತಿಯ ಕೇಳುಗರಿಗೆ ಹಿತನುಡಿಗಳನ್ನ ಇರಣೆ ಹೇಳಕ್ಕೆ ಬಯಸ್ತೀರಾ ಮೇಡಮ್?
1: ನಿಜ ಮೇಡಮ್. ಮಣ್ಣಿನ ಮಡಿಕೆಯಲ್ಲಿ ಕೆಲವು ಮೂರ್ತಿಗಳನ್ನ ನಾವು ಮನೆಗೆ ವಾಸ್ತುಗೆ ತಕ್ಕಂಗೆ ಈಶಾನ್ಯ ಭಾಗದಲ್ಲಿ ಒಂದು ಕಪ್ಪಲ್ ಒಂದು ಮಣ್ಣಿನ ಮಡಿಕೆಯಲ್ಲಿ ನೀರನ್ನ ಇಟ್ಟು ಈಶಾನ್ಯ ಭಾಗಕ್ಕೆ ಇಟ್ಟಾಗ ಅದು ಒಂದು ಮನೆಯ ಒಂದು ಪಾಸಿಟಿವ್ ಎನರ್ಜಿಯನ್ನ ಹೆಚ್ಚು ಮಾಡುತ್ತೆ ಅಂತ ಹೇಳ್ಬಿಟ್ಟು ಕೆಲವು ಪುಸ್ತಕಗಳಲ್ಲಿ ನಾನು ಓದಿರೋ ಪ್ರಕಾರ ಅದು ಗೊತ್ತಿದೆ ಮೇಡಮ್. ಮತ್ತೆ ಆಗ್ನೇಯ ದಿಕ್ಕುಗಳಲ್ಲಿ ಈ ಮಣ್ಣಿನ ಮಲಿಕೆಯ ಅಲಂಕಾರವನ್ನ ಮಾಡಿದಾಗ ಆ ಮನೆಯಲ್ಲಿ ಸುಖ ಸಂಪತ್ತು ಲಭಿಸುತ್ತೆ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೀನಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹೆಣ್ಮಕ್ಳು ಆಭರಣ ಪ್ರಿಯರಾಗಿರೋದ್ರಿಂದ ಈ ಮಣ್ಣಿನಲ್ಲಿ ಇರ್ತಕ್ಕಂತ ಕೆಲವು ಆಭರಣಗಳು ಇದೆ, ಅದನ್ನೊಂದು ಸೌಂದರ್ಯವನ್ನ ಹೆಚ್ಚಿಸ್ತಕ್ಕಂತ ಆಭರಣಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಮಣ್ಣಿನ ಮಡಿಕೆಗಳನ್ನ ಆದಷ್ಟು ಈ ಕುಕ್ಕರ್ ಅದು ಇದು ಬಳಕೆ ಮಾಡಕ್ಕೆ ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡ್ಲೇಬೇಕು. ಅಂತದ್ರಲ್ಲಿ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಕೊಂಡು ನಮ್ ಟೈಮ್ ತಕ್ಕಂಗೆ ಈ ಮಣ್ಣಿನ ಮಡಿಕೆನ ಉಪಯೋಗ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿಯಾದಂತಹ ಈ ಸಕ್ಕರೆ ಕಾಯಿಲೆ ಆಗಿರ್ಬೋದು, ಬಿಪಿ ಆಗ್ಬೋದು, ಅಥವಾ ಏನೋ ಒಂದ್ ಟೆನ್ಷನ್ಸ್ ಆಗ್ಬೋದು, ಅಥವಾ ದೇಹದ ಒಂದು ಉಷ್ಣಾಂಶ ಆಗ್ಬೋದು, ಟೋಟಲ್ ನಮ್ಮ ಇಡೀ ದೇಹವನ್ನ ಕಂಟ್ರೋಲ್ ಆಗಿ ಇಟ್ಕೋಬೇಕಂದ್ರೆ ನಾವ್ ಈ ಮಣ್ಣಿನ ಮಡಿಕೆಯನ್ನ ಉಪಯೋಗಿಸೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್.
0: ಇದುವರೆಗೂ ನಮ್ಮ ಧ್ವನಿ ರೇಡಿಯೋ ಕೇಂದ್ರದಲ್ಲಿ ಬೇಸಿಗೆಯಲ್ಲಿ ಮಣ್ಣಿನ ಮಡಿಕೆಗಳ ಬಳಕೆ ಎಷ್ಟು ಮಹತ್ವ ಇದೆ ಅಂತ ತುಂಬಾ ಅರ್ಥಪೂರ್ಣವಾಗಿ ಮತ್ತೆ ಸೊಗಸಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ನಿಮ್ಗೆ ನಮ್ಮ ಧ್ವನಿ ಸಮುದಾಯ ಬಾನುಲಿ ಕೇಂದ್ರದ ಪರವಾಗಿ ಹಾಗೂ ಪ್ರೀತಿಯ ಕೇಳುಗರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇವೆ ಮೇಡಮ್. ಧನ್ಯವಾದಗಳು ಮೇಡಮ್.
1: ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮ್ಯಾಮ್.

ನಿಲಯದ ಮೂರನೇ ಪ್ರಸಾರದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ನಾಳೆ ಮುಂಜಾನೆ 7 ಗಂಟೆಗೆ. ಆತ್ಮೀಯ ಕೇಳುಗರೆ, ಈ ದಿನದ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಧ್ವನಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 7026220055 ಕ್ಕೆ ಕರೆ ಮಾಡಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಬಾನುಲಿ ಗೆಳತಿ ವಿನುತಾ.